0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಖಂಡಿತವಾದಿ ಅನಿಸ್ಕೊಂಡಂಥದ್ದು, ಸ್ಪಷ್ಟ ಟೀಕೆ ಮಾಡುವಂಥವರು, ಬಿರುಸಾಗಿ ಮಾತಾಡುವಂಥ ಕೈಲಾಸಂ ಕೂಡ ಗಾಂಧೀಜಿ ಬಗ್ಗೆ ಹಾಕಿದ್ರು. ಅವನ ಸ್ಪೆಕ್ಟ್ರಮ್ ಹೇಳೋಕೆ ಇಷ್ಟಪಡ್ತಿದ್ದೀನಿ ನಾನು. ಅಲ್ಲಿಂದ ತಗೊಂಡು ಬೇಂದ್ರೆಯವರಿಂದ ಮನ್ಸೂರಿಂದ ಹಿಡ್ಕೊಂಡು ನಮ್ಮ ಕೈಲಾಸಂ ಕೂಡ ಚೂರು ತಪ್ಪಾದರೂ ಸಹನೆ ಮಾಡುವಂಥ ಮನುಷ್ಯ ಅಲ್ಲ, ತಕ್ಷಣ ಪ್ರತಿಕ್ರಿಯೆ ಕೊಡುವಂಥ ಮನುಷ್ಯ. ಕೈಲಾಸಂ ಹೇಗೆ ಬರೆದಿದ್ರು ಅಂತ ಅವರೊಂದು ಘಟನೆ ಬರೀತಾರೆ. 1927 ದೇಶಿ ವಿದ್ಯಾಶಾಲೆ ಮೈದಾನದಲ್ಲಿ ಗಾಂಧಿ ಬಂದಿದ್ರಂತೆ, ಖಾದಿ ಪ್ರದರ್ಶನಕ್ಕೆ ಬಂದಿದ್ರಂತೆ. ಬಂದಾಗ ಸ್ನೇಹಿತರು ಕೈಲಾಸಂಗೆ, ಸ್ನೇಹಿತರಿಗೆ ಕೈಲಾಸಂ ಬಹಳ ದೊಡ್ಡವರು. ಅವ್ರಿಗೇನು ಆಸೆ ಅಂದರೆ ಕೈಲಾಸಂ ಅವ್ರನ್ನ ಗಾಂಧೀಜಿಯವ್ರಿಗೆ ಪರಿಚಯ ಮಾಡಬೇಕು ಅಂತ ಒಂದು ಆಸೆ. ಕೈಲಾಸಂಗೆ ಪರಿಚಯ ಮಾಡಬೇಕು ಗಾಂಧೀಜಿಯವ್ರದ್ದು ಅಂತ ಹೇಳಿ ಅದಕ್ಕೆ ಹೇಳಿ ಬನ್ನಿ ಬನ್ನಿ ಕರ್ಕೊಂಡು ಹೋಗೋದಾಗ ಅವ್ರು ಏನು ಮಾಡಿದರು ಅಂತ ಎಷ್ಟು ಚೆಂದಾಗಿ ಬರೀತಾರೆ ನೋಡಿ. ಆದರೆ ಅವರು ಭಕ್ತಿ ಭಯ ಬೆಕ್ಕಸಗಳಿಂದ ತಮ್ಮ ಆರಾಧ್ಯ ಮೂರ್ತಿಯನ್ನು ನೋಡಿ, ಇದು ವರ್ಡ್ ಆರಾಧ್ಯ ಮೂರ್ತಿ ಅಂತ ಬರೀತಾರೆ, ನನ್ನ ಆರಾಧ್ಯ ಮೂರ್ತಿ ಗಾಂಧಿ ಅಂತ ಬರೀತಾರೆ. ಅವ್ರು ನೋಡಿಬಿಟ್ಟು ಸುಮ್ಮನಿರಿ, ಅಲ್ಲಿರೋರು ಯಾರು ಗೊತ್ತಾ, ಮಹಾತ್ಮ ಅದು, ಅಲ್ಲಿರೋರು ಯಾರು ಗೊತ್ತಾ, ಮಹಾತ್ಮ, ನನ್ನೇನು ಪರಿಚಯ ಮಾಡ್ತೀರ ಅವರಿಗೆ ಅಂಥೇಳಿ ಸುಮ್ಮನೆ ಕೂತ್ಕೊಂಡ್ರಂತೆ. ಮಾತಾಡಬೇಡ, ಕಣ್ಣು ತುಂಬ್ಕೋತೀನಿ ಅಂದ್ರಂತೆ. ಅವ್ರು ನೋಡಿ ಕಣ್ಣು ತುಂಬಿಕೊಂಡ್ರಂತೆ. ಇನ್ನೊಂದ್ಸಲ ಅವ್ರ ಭಾಷಣದಿಂದ ಪ್ರಭಾವಿತರಾದಾಗ ಹುಡುಗರು ಏನಾದರೂ ಸಂದೇಶ ಕೊಡಿ ಸರ್ ಅಂತ ಕೈಲಾಸಮ್ಮ ಅವ್ರು ಕೇಳಿದ್ರಂತೆ. ಆ ಸಂದೇಶ ಎಷ್ಟು ಚೆನ್ನಾಗಿದೆ ನೋಡಿ, ಕೊಡಿ ಅಂದಾಗ ಹೇಳಿದ್ರಂತೆ, ಸಾಧ್ಯವಿದ್ದಷ್ಟು ಬಾಪೂಜಿ ಅಂತಾಗಿ ಕೈಲಾಸಮ್ ಅಂತ ಆಗಬೇಡಿ ಅಂತ ಹೇಳಿದ್ರಂತೆ. ಸಾಧ್ಯವಿದ್ದಷ್ಟು ಬಾಪೂಜಿ ಅಂತಾಗಿ ಕೈಲಾಸಮ್ ಅಂತ ಆಗಬೇಡಿ. ಅವ್ರು ಗಾಂಧೀಜಿ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಗಾಂಧೀಜಿ ಬಗ್ಗೆ ಬರೆದಂತ ಅದ್ಭುತವಾದ ಕವಿತೆ ಇದು. ಹಾಸ್ಯ ದೃಷ್ಟಿಯಿಂದ ತಗೊಳ್ಳಿ, ಅದು ಎಷ್ಟು ಆಳಕ್ಕೆ ಹೋಗುತ್ತೆ ಅಂದ್ರೆ ಪದ್ಯ, ಅಷ್ಟು ಅದ್ಭುತವಾದ ಪದ್ಯವನ್ನು ಬರೆದಿದ್ದಾರೆ ಕೈಲಾಸಂ ಬರೆದದ್ದು. ಎಷ್ಟು ಚಂದ ನೋಡಿ ಬರೆಯೋ ಸ್ಟೈಲ್ ಕೈಲಾಸಂ, ಟಿಪಿಕಲ್ ಕೈಲಾಸಂ ಅದು. ಒಂದೇ ಹಿಡಿ ಮೂಳೆ ಚಕ್ಕಳ ಅಷ್ಟೆ, ಒಂದೇ ಹಿಡಿ ಮೂಳೆ ಚಕ್ಕಳ ಅಷ್ಟೆ, ಅದಕ್ಕೆ ಸುರಿ 3-4 ಚಮಚ ರಕ್ತ ಮಾಂಸ. ಒಂದು ಹಿಡಿ ಚಕ್ಕಳೆ ಮೂಳೆ, ಅದಕ್ಕೆ ಸುರಿ 3-4 ಚಮಚ ರಕ್ತ ಮಾಂಸ. ಜೊತೆಗಿರಿಸು ನೋಡಿ, ಏಕದಂ ಕಾವ್ಯಾತ್ಮಕ ಆಗಿಬಿಡುತ್ತೆ. ಮೊದಲು ತಮಾಷೆಯಾಗಿ ಬಂದಂತಹ ಮಾತು ಏಕದಂ ಕಾವ್ಯಾತ್ಮಕ ಆಗಿಬಿಡುತ್ತೆ. ಜೊತೆಗಿರಿಸು ಪಾಪವನ್ನು ನೆರೆ ತೊರೆದ ಕಡಲನಾಳದ ಮನಸ, ಪಾಪವನ್ನು ನೆರೆ ತೊರೆದ ಕಡಲನಾಳದ ಮನಸ, ನೆರೆ ಬಂದ ಕಡಲಿನೊಳು ಪ್ರೇಮವಂ ತುಂಬಿದೆದೆಯ. ಆ ಪ್ರೀತಿ ಎಷ್ಟು ದೊಡ್ಡದು, ನೆರೆ ಬಂದ ಕಡಲಿನೊಳು ಪ್ರೇಮವಂ ತುಂಬಿದೆದೆಯ. ಮುಂದೆ ಮತ್ತೆ ತಮಾಷೆಯಾಗಿ ಬರುವಂಥದ್ದು, ಹಚ್ಚು ಮೊರ ಕಿವಿ ಎರಡ, ಹಚ್ಚು ಮೊರ ಕಿವಿ ಎರಡ, ಎರಡು ಪಿಳಿ ಪಿಳಿ ಕಣ್ಣ, ಎರಡು ಪಿಳಿ ಪಿಳಿ ಕಣ್ಣ, ಹಾಲು ಹಸುಳೆಯ ಮಂದಹಾಸವನ್ನು ಲೇಪಿಸದಕ್ಕೆ. ಆ ತುಟಿಗೆ ಹಾಲು ಹಸುಳೆಯ ಮಂದಹಾಸವನ್ನು ಲೇಪಿಸದಕ್ಕೆ ಒಳಗಿರಿಸು. ಒಳಗೇನಿರಿಸ್ಬೇಕು ಅಂದ್ರೆ ಜೇನು ನಗುವಲು ಇನಿಯ ನಾಲಿಗೆಯ, ಮೇಣ್ ಹಿಮಗಿರಿಯ ಮೀರಿಸಿ ನಿಮಿರ್ದ ಹಿರಿಯ ಆತ್ಮವ, ಹಿಮಗಿರಿಯ ಮೀರಿಸಿ ನಿಮಿರ್ದ ಹಿರಿಯ ಆತ್ಮವ. ಇದರ ಹೂರಣವೋ, ಒಳಗಡೆ ಹೂರಣ ಏನಿದಕ್ಕೆ ಕೊಂಬೆಗೆ ಹೂರಣವೋ, ಸೋಯಾಬೀನ್ಸ್ ಖರ್ಜುರ ಮೇಕೆ ಹಾಲು, ಸೋಯಾಬೀನ್ಸ್ ಖರ್ಜುರ ಮೇಕೆ ಹಾಲು. ಮುಂದೇನ್ ಮಾಡ್ಬೇಕು ಅಂದ್ರೆ ಎಷ್ಟು ಗಾಂಧಿನ ಚೆನ್ನಾಗಿ ಪ್ರೀತಿ ಮಾಡಬಾರ್ದಂತದ್ದು. ಮೇಲಿ ನಂಚಿನವರೆಗೂ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಈ ಇದನ್ನು ಸೆರೆಮನೆಯೊಳಂದಿನಿತು ವರುಷ ಇಡು. ಅದ್ರೊಳಗೆ ದುಃಖಿಗಳ ಕಣ್ಣೀರನ್ನ ಅಂಚಿನವರೆಗೂ ತುಂಬಬೇಕಂತೆ. ಗಾಂಧೀಜಿ ಹೇಳಿದ್ರಲ್ಲ, ಅವ್ರ ಎಫರ್ಟ್ ಇಸ್ ಟು ವೈಪ್ ಎವ್ರಿ ಟಿಯರ್ ಫ್ರಮ್ ಎವ್ರಿ ಐ, ಪ್ರತಿಯೊಂದು ಕಣ್ಣಿಂದ ನೀರನ್ನು ಒರೆಸುವಂತ ಕೆಲಸ ಆಗಬೇಕು. ಅದಕ್ಕೆ ಹೇಳ್ತಾರೆ, ಮೇಲಿನಂಚಿನವರೆಗೂ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಇದನ್ನು ಸೆರೆಮನೆಯೊಳಂದಿರಿಸುವ ಇಡಿಸುವ ವರುಷ. ಹೊರಗೆ ತೆಗೆ ಪರೆಯ ಪರಿವಾರದೆಂ ಗಮಗಮಿಸ ತೊಳೆಸಿ ಚಿಂದಿಯಲಿ ಸುತ್ತಿ, ಬಟ್ಟೆ ಸಣ್ಣದು ಚಿಂದಿಯಲಿ ಸುತ್ತಿ ಸೆಳೆ ಬೊಂಬಿನ ಆಲಂಬನವನಿತ್ತು, ಒಂದು ಬೊಂಬು ಕೊಡು ಕೈಯಲ್ಲಿ, ಸೆಳೆ ಬೊಂಬಿನ ಆಲಂಬನವಿತ್ತು ಬಡಿಸುತ್ತಾ, ಅದನ್ನೇ ಬಡಿಸು, ಅವನೇ ಕಾಣ್ ಲೋಕತಾರಕ ನಮ್ಮ ಬಾಪು, ಅವನೇ ಕಾಣ್ ಲೋಕತಾರಕ ನಮ್ಮ ಬಾಪು. ಕೈಲಾಸಂ ಬರೆಯುವುದು ಯಾರ್ಯಾರಿಗೆ ಕೊಟಕಿ ಹಾಕಿದಂಥವ್ರು, ವಕ್ರೋಕ್ತಿ ಹಿಂದ್ಮುಂದ್ ನೋಡಿದಂಥವ್ರು, ಯಾರಿಗಾದ್ರೂ ಚಟ್ಟನ್ ಚಾಟಿ ಇಟ್ಕೊಡುವಂತಹ ಕೈಲಾಸಂ ಬರೀತಾರೆ, ಅವನೇ ಕಣ ಲೋಕತಾರಕ ನಮ್ಮ ಬಾಪು. ಇದು ಕೈಲಾಸಂ ಕೊಟ್ಟಂತ ಚಿಂತನೆ.

0: You're listening to Radio Sarang, 107.8 FM.
1: ಪ್ರಪಂಚದ ಎಲ್ಲ ಜನ ನಾನು ಯಾಕೆ ಇದು ಹೇಳ್ತಿದ್ದೇನೆ ಅಂತಂದ್ರೆ ಬರೀ ವೈಭವೀಕರಿಸಬೇಕು ಅನ್ನೋ ಉದ್ದೇಶ ನನ್ನ ಖಂಡಿತ ಇಲ್ಲ. ಜಗತ್ತಿನಲ್ಲಿ ಇಷ್ಟೊಂದು ಜನ ಒಳ್ಳೆಯವರು, ದೊಡ್ಡ ದೊಡ್ಡವರು, ಜಗತ್ತನ್ನು ಕಂಡವರು, ಜೀವನದ ದರ್ಶನವನ್ನು ಮಾಡಿದವರು, ಗಾಂಧೀಜಿ ಬಗ್ಗೆ ಕೊಟ್ಟಂತ ಅಭಿಪ್ರಾಯ ಇದು. ನಮ್ಮ ದೇಶದವ್ರದ್ದಾಯ್ತು. ಹೊರಗಡೆ ನೋಡೋಣ, ಐನ್ಸ್ಟೈನ್ ಅಂತ ಮನುಷ್ಯ, ರ್ಯಾಷನಲ್ ಮನುಷ್ಯ, ನೊಬೆಲ್ ಪ್ರಶಸ್ತಿ ಬಂದಂತವನು, ಪ್ರಪಂಚದ ಅತ್ಯಂತ ಒಂದು ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಅಂತನ್ನುವಂತ ಮನುಷ್ಯ ಆತ ಹೇಳ್ತಾನೆ, ದ ಫ್ಯೂಚರ್ ಜನರೇಷನ್ಸ್ ವುಡ್ ಸ್ಕೇರ್ಸ್ ಬಿಲೀವ್ ದಟ್ ಎ ಮ್ಯಾನ್ ಲೈಕ್ ಗಾಂಧಿ ಇನ್ ಫ್ಲೆಶ್ ಅಂಡ್ ಬ್ಲಡ್ ವಾಕ್ಡ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಗಾಂಧೀಜಿ ಅಂತ ಒಬ್ಬ ಮನುಷ್ಯ ರಕ್ತ ಮಾಂಸಗಳಿಂದ ಕೂಡಿ ಈ ಭೂಮಿ ಮೇಲೆ ಅಡ್ಡಾಡಿದ್ರು ಅಂತ ಅನ್ನೋದನ್ನು ಮುಂದಿನ ಜನಾಂಗ ನಂಬಲಿಕ್ಕಿಲ್ಲ ಅಂತ ಅದೊಂದು ಪವಾಡ ಅನ್ನುವಂಗೆ ಐನ್ಸ್ಟೈನ್ ಹೇಳ್ತಾರೆ. ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾರೆ, ಐ ಹ್ಯಾವ್ ಟೂ ಮಾಸ್ಟರ್ಸ್, ನನಗಿಬ್ರು ಮಾಸ್ಟರ್ಸ್ ಇದ್ದಾರೆ. ಒನ್ ಈಸ್ ಜೀಸಸ್ ಕ್ರೈಸ್ಟ್ ಹೂ ಗೇವ್ ಮಿ ಲೈಫ್, ಅದರ್ ಈಸ್ ಮಹಾತ್ಮ ಗಾಂಧಿ ಹೂ ಶೋಡ್ ಮಿ ದ ವೇ ಆಫ್ ಲೈಫ್. ಒಬ್ಬ ಜೀವನ ಕೊಟ್ಟರೆ ಇನ್ನೊಬ್ಬ ಜೀವ ಮಾಡೋ ರೀತಿ ಕಲಿಸ್ಕೊಟ್ರು ಅಂತ ಇಬ್ರು ಮಾಸ್ಟರ್ಸ್ ಅಂತ ಲೂಥರ್ ಕಿಂಗ್ ಹೇಳ್ತಾರೆ. ಮೌಂಟ್ ಬ್ಯಾಟನ್ ಆ ಕಡೆ ಕೂ ಚರ್ಚೆ ಮಾಡುವಂತಹ ಮನುಷ್ಯ, ವಯಸ್ಸರೋ ಆಗಿದ್ದವನು, ಇವ್ರ ಜೊತೆಗೆ ಜಿಜ್ಞಾಸೆ ಮಾಡದಂಥವನು, ಒಂದು ರೀತಿ ನೋಡಿದ್ರೆ ರಾಜಕೀಯ ವೈರಿ ನೋಡಿದ್ರೆ ಅಂಥದ್ದು. ಮೌಂಟ್ ಬ್ಯಾಟನ್ ಬರೀತಾನೆ, ಎವ್ರಿ ಟೈಮ್ ಐ ಸಾ ಗಾಂಧಿ ಇನ್ ದ ಚೇರ್ ಅಪೋಸಿಟ್ ಟು ಮೀ ಐ ಆಲ್ವೇಸ್ ರಿಮೆಂಬರ್ಡ್ ಜೀಸಸ್ ಕ್ರೈಸ್ಟ್ ಅಂತಾನೆ. ಮೌಂಟ್ ಬ್ಯಾಟನ್ ಹೇಳುವಂಥದ್ದು, ಅವ್ರು ನೋಡಿದಾಗಲ್ಲ ಜೀಸಸ್ ಕ್ರೈಸ್ಟ್ ನೆನಪಾಗ್ತಾ ಇತ್ತು ನನಗೆ ಅಂತ ಮೌಂಟ್ ಬ್ಯಾಟನ್ ಹೇಳುವಂತ ಮಾತು. ಚಾರ್ಲಿ ಚಾಪ್ಲಿನ್ ಹೇಳ್ತಾನೆ, ಹಿ ಇಸ್ ಒನ್ ಪರ್ಸನ್ ಐ ಫೀಲ್ ಲೈಕ್ ರಿಸ್ಪೆಕ್ಟಿಂಗ್ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಚಾರ್ಲಿ ಚಾಪ್ಲಿನ್ ಹೇಳುವಂತ ಮನುಷ್ಯ

0: रेडियो सारंग 107.8 FM
1: ಒಂದ್ಸಲ ನಾನು ಬಿಸ್ಮಿಲ್ಲಾ ಖಾನ್ ಅವ್ರು ನೋಡಿಕ್ ಹೋಗಿದ್ದೆ ಮನೆಗೆ. ನಾ ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಸ್ವಲ್ಪ ಕೆಲಸದಲ್ಲಿದ್ದಾಗ ಅಲ್ಲಿ ಒಬ್ರು ಸೆಕ್ರೆಟರಿ ಅವರು ನಾನು ಇಬ್ರು ಕೂಡಿ ಬನಾರಸ್ ಕಾಶಿಯಲ್ಲಿದ್ರು. ಬಿಸ್ಮಿಲ್ಲಾ ಖಾನ್ ಅವ್ರ ಮನೆಗೆ ಹೋಗಿದ್ವಿ. ಸಣ್ಣ ಮನೆ, ಒಂದು ಕಾಟು, ಅಲ್ಲಿ ಮಲ್ಕೊಂಡಿದ್ರು ಬಿಸ್ಮಿಲ್ಲಾ ಖಾನ್. ನಾ ಇಬ್ರು ಹೋದ್ಮೇಲೆ ಮಾತಾಡ್ತಾ ಉತ್ಸಾಹದಿ ಅಂತ ಹೇಳೋಕೆ ಶುರು ಮಾಡಿದ್ರು. ಹೇಳ್ಬಿಟ್ಟು ನಾನು ಕೇಳಿದೆ, ನಿಮ್ಮ ಜೀವನದಲ್ಲಿ ಮರೆಯಲಾರದಂತ ಒಂದು ಘಟನೆ ಏನಾದರೂ ಇದ್ರೆ? ನಾನು ಕೇಳಿದ ಉದ್ದೇಶ ಬೇರೆ ಇತ್ತು. ಇಷ್ಟೊಂದು ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೀರಲ್ಲ ನೀವು, ಎಷ್ಟು ಕಡೆ ಕೊಟ್ಟಿದ್ದೀರಿ, ಅವಿಸ್ಮರಣೀಯ ಪ್ರೋಗ್ರಾಮ್ ಯಾವುದಾದ್ರೂ ಇದೆಯಾ ಅನ್ನೋ ದೃಷ್ಟಿಯಿಂದ ನಾನು ಕೇಳಿದ್ದು. ನಿಮ್ಮ ಜೀವನದಲ್ಲಿ ಮರೆಯಲಾರದಂತ ಘಟನೆ ಯಾವುದಾದ್ರೂ ಇದೆಯಾ ಅಂತ ಕೇಳಿದ್ರೆ ಅವ್ರು ಏನು ಹೇಳಿದ್ರು ಗೊತ್ತಾ? ಏಕ್ ಮಿನಿಟ್ ಹೇರೋ, ಒಂದು ನಿಮಿಷ ಇರು ಅಂದರು. ಧಡಕ್ಕನ ಎದ್ರು, ಎದ್ದೋಗ್ಬಿಟ್ಟು ಅವರೊಂದು ಹಳೆಯ ಗೋದ್ರೇಜ್ ಕಪಾಟಿತ್ತು, ಅದನ್ನು ಢಗ ಢಗ ಢಗ ಅಂತ ಪ್ರಮಾಣ ತೆಗೆದ್ರು. ಆ ತೆಗೆದ್ಮೇಲೆ ಒಳಗಡೆಗೆ ಒಂದು ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ನನ್ನ ಕಡೆ ಬಂದರು. ಪ್ಲಾಸ್ಟಿಕ್ ಚೀಲ, ಅದರೊಳಗೆ ಒಂದು ಜಾಕೆಟ್ ಇದೆ. ಗಮನಿಸಿರ್ಬೇಕು, ಈ ಸಂಗೀತಗಾರರು ವಿಸ್ಮಿಲ್ಲಾ ಶಹನಾಯಿ ಹೋಗ್ಬೇಕಾದ್ರೆ ಶೇರ್ವಾನಿ ಮೇಲೆ ಒಂದು ಜಾಕೆಟ್ ಹಾಕೊಂಡಿರ್ತಾರೆ. ಆ ಜಾಕೆಟ್ ಇತ್ತು, ಒಂದು ಕಪ್ಪು ಬ್ರೌನ್ ಬಣ್ಣದೊಂದು ಜಾಕೆಟ್. ಅದು ಮಡಚಿ ಪ್ಲಾಸ್ಟಿಕ್ ಕವರ್ಲ್ಲಿ ಹಾಕಿಟ್ಟಿದ್ದಾರೆ. ಅದನ್ನ ಹಿಡ್ಕೊಂಬಂದ್ರು. ಹಿಡ್ಕೊಂಬಂದು ನಮಗೇನು ಜೀವನದ ಅವಿಸ್ಮರಣೀಯ ಘಟನೆ ಹೇಳಿದ್ರೆ ಇದನ್ನು ತೋರಿಸ್ತಾರಲ್ಲ ಜಾಕೆಟು ಅಂತ. ಜಾಕೆಟ್ ತೋರಿಸ್ಬಿಟ್ಟು ಹಿಂಗೆ ಕೈ ಇಡ್ತಾರೆ, ಬೆಳ್ಳಿಟ್ಟು ತೋರಿಸಿದ್ರು. ಇದ್ರಿದೇಕೋ ಬಾಪೂಜಿ ಹಾತ್ರಕ್ಕೆತ್ತೆ, ಇಲ್ಲಿ ಇಲ್ಲೇ ನೋಡು ಬಾಪೂಜಿ ಕೈ ಇಟ್ಟಿದ್ದಾನೆ ಹೆಗಲ ಮೇಲೆ ಅಂತ. ಅದು ಎಷ್ಟು ವರ್ಷ ಹಿಂದೆ ಇಟ್ಟಿದ್ರು ಪುಣ್ಯಾತ್ಮರು, ಎಷ್ಟು ವರ್ಷದ ಹಿಂದೆ ಇಟ್ಟಿದ್ದು. ಆ ಮನುಷ್ಯ ಏನ್ ಮಾಡಿದ್ರು ಅಂತ ಹೇಳಿದ್ರು ಅವರು, ಬಾಪೂಜಿ ಶಹನಾಯಿ ನುಡಿಸಿದ್ಮೇಲೆ ಬಹಳ ಖುಷಿಯಾಗಿ ಹೆಗಲ್ಮಟ್ಟು ಬಹುತ್ ಹಚ್ಚ ಅಂದ್ರಂತೆ ಗಾಂಧೀಜಿ. ಬಹುತ್ ಹಚ್ಚ ಅಂದ ತಕ್ಷಣ ಇವ್ರೇನ್ ಮಾಡಿದ್ರು ಗೊತ್ತಾ? ಫಸ್ಟ್ ಜಾಕೆಟ್ ಬಿಚ್ಚಿದ್ರು, ಇನ್ನೊಬ್ಬರು ಆ ಜಾಗದಲ್ಲಿ ಕೈ ಇಟ್ಟರೆ ಅಪವಿತ್ರ ಆಗ್ಬಿಡ್ತದೆ ಅನ್ನೋ ರೀತಿಯಲ್ಲಿ ಅದನ್ನು ಮಡಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಹಂಗೆ ಇಟ್ಟಿದ್ದಾರೆ ನೋಡಿ. ನಾ ಹೋದಾಗ ಹೇಳ್ತಿದ್ರು, ಇದ್ರಿ ಹಾತ್ರ ಕೇತೆ ಬಾಪು, ಯಾವ ಮಟ್ಟಕ್ಕೆ ಇಟ್ಕೊಂಡಿರ್ಬೇಕು ಬಿಸ್ಮಿಲ್ಲಾ ಖಾನ್ ಅಂತ. ಅಂದ್ರೆ ನಾನು ಬೇರೆ ಬೇರೆ ಜೀವನದ ಬೇರೆ ಬೇರೆ ಆಯಾಮಗಳಿದ್ದಂತ ಜನರ ಹೆಸರು ಹೇಳ್ತಾ ಇದ್ದೀನಿ. ಬಿಸ್ಮಿಲ್ಲಾ ಖಾನ್ ಹೇಳಿದಂಥದ್ದು, ನಮ್ಮ ಎಚ್ ಎನ್ ನರಸಿಂಹಯ್ಯನವರು ಅವ್ರ ರೂಮ್ನಲ್ಲಿ ಯಾವುದೂ ಫೋಟೋ ಇರಲಿಲ್ಲ, ಒಂದು ಮಾತ್ರ ಬಿಟ್ಟು. ತಾವು ನೋಡಿರ್ಬೇಕು ಹಿಂದೂದಲ್ಲಿ ಬಂದಂಥ ಫೋಟೋ, ಬಾಲಕ ನರಸಿಂಹಯ್ಯ ನಡ್ಕೊಂಡು ಹೊರಟಿದ್ದಾರೆ, ಗಾಂಧೀಜಿ ಹೆಗಲ ಮೇಲೆ ಕೈಕಿದ್ದಾರೆ. ಅದು ಒಂದು ಬಿಟ್ಟರೆ ನರಸಿಂಹಯ್ಯನವ್ರು ಬೇರೆ ಫೋಟೋ ಬೇಕಾಗಿರಲಿಲ್ಲ. ಅಂದರೆ ಇವರು 10-11 ವರ್ಷ ಹುಡುಗ ಆಗಿದ್ದಾಗ ಗಾಂಧೀಜಿ ಕೈ ಇಟ್ಟಿದ್ದು ಆ ನೆನಪು ಇನ್ನೂ ಮಾಸಿರ್ಲಿಕ್ಕಿಲ್ಲ ನಮ್ಮ ನರಸಿಂಹಯ್ಯನವ್ರು 80 ವರ್ಷ ಆದಾಗ. ಅದು ಯಾವ ಶಕ್ತಿ ಇದ್ದಿದ್ದಿತ್ತಪ್ಪ ಅದು? ನನ್ನ ಹೆಗಲ ಮೇಲೆ 8,000 ಜನ ಕೈ ಇಟ್ಟಿದ್ದಾರೋ ಗೊತ್ತಿಲ್ಲ, ಒಬ್ಬರದು ನೆನಪಿಲ್ಲ ನನಗೆ. ಆದರೆ ಒಬ್ಬ ಮನುಷ್ಯ ಕೈ ಇಟ್ಟರೆ ತಕ್ಷಣ ಜಾಕೆಟ್ ಬಿಚ್ಚಿ ಮಡಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಮತ್ತೊಬ್ಬರು ಮುಟ್ಟಿದ್ರೆ ಅಪವಿತ್ರ ಆಗುವ ರೀತಿಯಲ್ಲಿ ನೋಡ್ಕೋತೀವಲ್ಲ, ಆ ಏನು ಗೌರವ ಇರಬೇಕು ಆ ಮನುಷ್ಯನ ಬಗ್ಗೆ?

ರಾಬಿನ್ ಐಲ್ಯಾಂಡ್ ಅಂತಿದೆ. ಸೌತ್ ಆಫ್ರಿಕಾದಲ್ಲಿ ಕೇಪ್ ಟೌನ್ಗೆ ಹೋದ್ರೆ, ಕೇಪ್ ಟೌನಿಂದ ಒಂದು 10 ನಿಮಿಷ ಸಮುದ್ರದ ಒಳಗೆ ಹೋದ್ರೆ, ನಾನು ನೋಡಿ ಬಂದಿದ್ದೇನೆ ಅದನ್ನು, ಒಳಗಡೆ ಹೋದ್ರೆ ಈ ನಮ್ಮ ಅಂದಮಾನ್ ನಿಕೋಬಾರ್ ಜೈಲ್ ಇದೆಯಲ್ಲ, ಆ ಥರದೊಂದು ಜೈಲ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ಕರಿ ಕರಿ ಕರಿ ಸಮುದ್ರ ಕಾಣುತ್ತೆ, ಮತ್ತೆ ಏನೂ ಹುಚ್ಚಿಡ್ದು ಹೋಗ್ಬೇಕು. ಒಂದು ಸಣ್ಣ ಸೆಲ್ಯುಲರ್ ಜೈಲು, ಅದ್ರ 6 ಅಡಿ 6 ಅಡಿ ಇರಬೇಕು ರೂಮ್, ಅದು ಕೋಣೆ ಜೈಲು. ಏನೂ ಕಾಣಿಸಲ್ಲ, ಸಮುದ್ರ ಕರಿ ಸಮುದ್ರ ಮಾತ್ರ ಕಾಣುತ್ತೆ, ಏನೂ ಕಾಣಿಸಲ್ಲ. ಅಕಸ್ಮಾತ್ ಒಂದು ಹಡಗು ಕೂಡ ಬರಲ್ಲ ಅಲ್ಲಿ, ಆ ಥರ ಪರಿಸ್ಥಿತಿ. ಆ ಕಡೆ ಸಮುದ್ರ ಕಡೆ ಮುಖ ಮಾಡಿ ಒಂದು 6 ಅಡಿ 6 ಅಡಿ ಜೈಲಲ್ಲಿ ನೆಲ್ಸನ್ ಮಂಡೇಲಾ 26 ವರ್ಷ ಇದ್ರು. ನಮಗೆ ಒಂದು ದಿವಸ ಮನೆಯಲ್ಲಿ ನಮ್ಮ ಸಂಬಂಧಿಕರು ಯಾರೂ ಇಲ್ಲದೆ ಹೋದ್ರೆ ಒಬ್ಬನೇ ಇದ್ರೆ ಹುಚ್ಚಿಡ್ದಂಗಾಗಲ್ಲ. ಅದು ಅವತ್ತು ಟಿ ವಿ ಬೇರೆ ಇಲ್ಲ ಅಂದ್ರೆ ಮುಗದೆ ಹೋಯ್ತಾ, ಟಿ ವಿನೇ ದೋಸ್ತಿಗೆ ನಮಗೆ, ಅದು ಇಲ್ಲಾಂದ್ರೆ ಅಂಥದ್ದು. ನೆಲ್ಸನ್ ಮಂಡೇಲಾ 6 ಅಡಿ 3 ಇಂಚ್ ಎತ್ತರಿದ್ದಾರೆ. ಅವರು ಎಲ್ಲವನ್ನ ಅಲ್ಲೇ ಮಾಡ್ಕೋಬೇಕು ರೂಮಲ್ಲಿ, 6 ಅಡಿ 6 ಅಡಿ ರೂಮಲ್ಲಿ. 26 ವರ್ಷ ಇದ್ರಂತೆ, ಅಲ್ಲೇ ಕುತ್ಕೊಂಡು ಪುಸ್ತಕನೂ ಬರೆದ್ರು ಅವರು. ಆದರೆ ಒಳಗಿನ ಉತ್ಸಾಹ ಕುಗ್ಗಲಿಲ್ಲ. ಹೊರಗೆ ಬಂದ್ಮೇಲೆ ಯುದ್ಧ ಮಾಡಿದ್ರು ಮಾಡಿದ್ರು, ಕೊನೆಗೆ ತಮಗೆ ಅಪಾರ್ಥಿಡಲ್ಲಿ ಗೆದ್ದು ಪ್ರೆಸಿಡೆಂಟ್ ಕೂಡ ಆದರು. ಕಲಾಂ ಹೋದ ತಕ್ಷಣ ಮಾತಾಡಿದಾಗ ನೆಲ್ಸನ್ ಮಂಡೇಲಾ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಬಂದವರು. ಕೈ ಕೂಲ್ಬೇಕಲ್ಲ, ಊರ್ಬೇಕಲ್ಲ, ಊರುಗೋಲ್ಬೇಕಲ್ಲ ಅವರಿಗೆ. ಇವ್ರು ಬಂದ ತಕ್ಷಣ ಊರುಗೋಲ್ ಹಿಂಗೆ ಬಿಸಾಕ್ಬಿಟ್ಟು ಇವ್ರು ಹೆಗಲ ಮೇಲೆ ಕೈ ಹಾಕಿ ನಡ್ಕೊಂಡು ಹೊರಟ್ರಂತೆ. ಕಲಾಂ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕಲಾಂ ಕೇಳಿದ್ರಂತೆ, 26 ವರ್ಷ ಜೈಲಲ್ಲಿದ್ದಿರಲ್ಲ, ನೋಡಿ ಬಂದೆ ನಾನು ರಾಬಿನ್ ಐಲ್ಯಾಂಡ್ ಜೈಲ್ ನೋಡಿ ಬಂದೆ, ಈಗ ನನಗೆ 1/2 ಗಂಟೆ ನಿಂತರೆ ಗಾಬರಿ ಆಗಿಬಿಡುತ್ತೆ. 26 ವರ್ಷ ಇದ್ರಿ, ನಿಮ್ಮ ಉತ್ಸಾಹ ಕಮ್ಮಿ ಆಗಲಿಲ್ಲ, ನಿಮಗೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರಂತೆ. ಇನ್ಸ್ಟಂಟ್ಲಿ, ಒಂದು ಕ್ಷಣದಲ್ಲಿ ಕಲಾಂ ಬರೀತಾರೆ, ಇನ್ಸ್ಟಂಟ್ಲಿ ಡಾಕ್ಟರ್ ಮಂಡೇಲಾ ರಿಪ್ಲೈಡ್, ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ. ನನಗೆ ಸೌತ್ ಆಫ್ರಿಕಾದಲ್ಲಿ ಮಾದರಿ ಅವರು, ಅವ್ರು ಕಲಿಸಿದ್ರು ನಮಗೆ. ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ನಮಗೆ ಅವರೇ ಸ್ಫೂರ್ತಿ ಕೊಟ್ಟವರು, 26 ವರ್ಷ ನೆನೆಸ್ಕೋತಾ ಇದ್ದೆ ಅವ್ರು ನಾನು ಅಂತ ಮಂಡೇಲಾ ಹೇಳ್ತಾರೆ. ಆಮೇಲೆ ಕೊನೆಗೆ ಒಂದು ತಮಾಷೆಗೆ ಮಾತು ಹೇಳಿದ್ರಂತೆ, ಬಟ್ ಯು ನೋ ಡಾಕ್ಟರ್ ಕಲಾಂ, ಯು ಸೆಂಟ್ ಅಸ್ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ, ವಿ ಸೆಂಟ್ ಯು ಬ್ಯಾಕ್ ಮಹಾತ್ಮ ಗಾಂಧಿ ಅಂತ ಹೇಳಿದ್ರಂತೆ. ನೀವು ನಮಗೆ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಕಳಿಸ್ಕೊಟ್ರಿ, ನಾನು ನಿಮಗೆ ಮಹಾತ್ಮ ಗಾಂಧಿ ಕಳಿಸ್ಕೊಟ್ಟಿ ವಾಪಸ್ಸು ಅಂತ ತಮಾಷೆ ಹೇಳಿದ್ರು ಅಂತ ಕಲಾಂ ಬರೀತಾರೆ. ಕಲಾಂ ಅದು ಹೇಳ್ತಾರೆ, ಆಶ್ಚರ್ಯ ಅಲ್ವಾ, ನಮ್ಮ ದೇಶದಲ್ಲಿ ಜನ ಸ್ಫೂರ್ತಿ ಮಾಡೋದು ಅಂತ ಆಯ್ತು. ಇಲ್ಲೇ ಇದ್ರು ಕರ್ಮಕ್ಷೇತ್ರ, ಅದು ಅಲ್ಲಿ ಸ್ವಲ್ಪ ದಿವಸ ಇದ್ರಲ್ಲ, ಕೆಲಸ ಮಾಡಿದ್ದಾರೆ. ಆದರೆ ಆಗ ಮಂಡೇಲಾ ಇರಲಿಲ್ಲ. ಈಗ ಜೈಲಲ್ಲಿದ್ದಂಥ ಮಂಡೇಲಾಗೆ ಸ್ಫೂರ್ತಿ ಸಿಕ್ಕದ್ದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯಿಂದ ಅಂತ ಹೇಳ್ತಾರಂತ. ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಮಂಡೇಲಾ ಹೇಳ್ತಾರೆ.

ಅವರು ಮಾಡಿದ್ದು ಹೇಳಿದ್ದು ಯಾವುದು ಆ ದಿನಗಳಿಗೆ ಸರಿಯಾಗಿತ್ತು ಅದು ಸಾರ್ವಕಾಲಿಕವಾಗಿದ್ದಿರ್ಲಿಕ್ಕಿಲ್ಲ, ಈ ಕ್ಷಣಕ್ಕೆ ಸರಿ ಅಂತ ಹೇಳಿರ್ತಾರೆ. ಯಾರೋ ಗಾಂಧೀಜಿ ಕೇಳ್ತಾರೆ, ಅಲ್ಲ ನೀವು 1929 ಹಿಂಗೆ ಹೇಳಿದ್ರಿ, 1942 ಹೀಗೆ ಹೇಳ್ತಿರಲ್ಲ ಅಂದ್ರಂತೆ. ಹೌದು, 29 ಅಷ್ಟೇ ತಿಳುವಳಿಕೆ ಇತ್ತು ನನಗೆ, ಮುಚ್ಚಿರುವಂತದಿಲ್ಲ. ಹೌದು, ಹಾಗೆ ಅನ್ಕೊಂಡಿದ್ದೆ ನಾನು, ಈಗ ನನ್ನ ಬೆಳವಣಿಗೆ ಆಗಿದೆಯಲ್ಲ, ನಾನು ಇಲ್ಲಿ ಬಂದಿದ್ದೇನೆ, ಈಗ ಇದು ಸರಿ ಅನ್ಸುತ್ತೆ ನನಗೆ. ತೆರೆದ ಮನಸ್ಸು. ಇದನ್ನ ಆಗ ಹೇಳಿದ್ದು ಆ ಕಾಲಕ್ಕೆ ಸಮರ್ಪಕವಾಗಿರಬಹುದು. ನಾವು ಈ ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ನೋಡಿ ಗಾಂಧೀಜಿ ತಪ್ಪು ಹೇಳಿದ್ರು ಅದನ್ನ ಅಂತ ಹೇಳ್ತೀವಿ. ಇದು ಒಂದು ಕ್ರೂಡ್ ಎಕ್ಸಾಂಪಲ್ ಕೊಡೋದಾದ್ರೆ, ಕ್ರಿಕೆಟ್ ಅಲ್ಲಿ ಬಾಲು ಪ್ಯಾಡಿಗೆ ಬಿಡಿತದೋ ಎಲ್ಲೋ ಬಡದ ಹೋಗ್ತದೆ, ಅಪೀಲ್ ಮಾಡ್ತಾರೆ, ಹೋ ಅಂತ ಕಿರ್ಚ್ಕೋತಾರೆ ಎಲ್ಲರೂ, ಅಲ್ಲಿ ಅಂಪೈರ್ ನಿಂತ್ಕೊಂಡು ಔಟು ಅಂತಾನೆ ಇಲ್ಲ ಅಂತ ಅಂತಾನೆ. ಇಲ್ಲಿ ಆರಾಮಾಗಿ ಏರ್ ಕಂಡೀಷನ್ ಬಾಕ್ಸ್ ಅಲ್ಲಿ ಕೂತಿದ್ದಾರೆ ನೋಡಿ ಕಾಮೆಂಟೇಟರ್, ಅವ್ರಿಗೊಂದು ಅವಕಾಶ ಇದೆ, 6-7 ರಿಪ್ಲೇ ನೋಡಿ, ಅದು ಮ್ಯಾಗ್ನಿಫೈ ಮಾಡಿ, ಸ್ನಿಕೋಮೀಟರ್ ಎಲ್ಲ ಮೀಟರ್ ಹಾಕಿ ಚೆಕ್ ಮಾಡಿ, ಓಹೋ ಅಂಪೈರ್ ಈಸ್ ರಾಂಗ್ ಅಂತ ಹೇಳ್ತಾರೆ ಇವರು. ಈ ಅವಕಾಶ ಪಾಪ ಅವನಿಗಿದೆಯಾ? ಆ ಕ್ಷಣದಲ್ಲಿ ಏನಾಗಬೇಕು ಅದು ಮಾಡಿದಾನೆ ಪಾಪ ಅವನು. ಆದ್ರಿಂದ ಅವರು ಹೇಳಿದ್ದು ಕೆಲವೊಂದು ಸಾರ್ವಕಾಲಿಕವಾಗಿರ್ಲಿಕ್ಕಿಲ್ಲ, ಆ ಕ್ಷಣಕ್ಕೆ ಮಾತ್ರ ಹೊಂದಿದಂಥದ್ದಾಗಿರ್ಬೇಕು. ಕೆಲವೊಂದು ವಿಷಯಗಳು ಅವರು ಬೆಳೆದ ರೀತಿಯಿಂದ ಬಂದಂಥದ್ದಾಗಿರ್ಬೇಕು. ಅವ್ರು ಬೆಳೆದಂತ ಒಂದು ಪರಂಪರೆ ಇದೆಯಲ್ಲ, ವೈಷ್ಣವ ಪರಂಪರೆಯಲ್ಲಿ ಬೆಳೆದಂತಹದ್ದು, ಆ ಸಾಮಾಜಿಕ ಬಂಧನ ಏನಿತ್ತು ಅವರಿಗೆ, ಬೆಳೆದಂತ ವಾತಾವರಣ ಕೂಡ ಅವರು ಕೆಲವು ನಿರ್ಧಾರಗಳಿಗೆ ಕಾರಣವಾಗಿದ್ದಿರಬೇಕು. ಒಂದು ಬಹಳ ಮುಖ್ಯ ಮಾತು ಹೇಳ್ತಾರೆ, ಯು ಕಾಂಟ್ ಎಸ್ಕೇಪ್ ಯುವರ್ ಚೈಲ್ಡ್ಹುಡ್ ಅಂತ. ಯು ಕಾಂಟ್ ಎಸ್ಕೇಪ್ ಯುವರ್ ಚೈಲ್ಡ್ಹುಡ್ ಎಟ್ ಎನಿ ಟೈಮ್, ನಿಮ್ಮ ಬಾಲ್ಯವನ್ನು ಎಂದೂ ನೀವು ಪಾರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಚೈಲ್ಡ್ ಈಸ್ ದ ಫಾದರ್ ಆಫ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಅದು ಇನ್ನೊಂದು ಅರ್ಥ ಏನಿದೆ ಸೈಕಾಲಜಿ ಪ್ರಕಾರ ಅಂದ್ರೆ, ನಿಮಗೆ 75 ಆದಾಗ ನೀವು ಹೇಗಿರ್ತೀರಿ ಅಂತ ಕಲ್ಪನೆ ಮಾಡಬೇಕಾದ್ರೆ, ನೀವು ಸಣ್ಣವರಿದ್ದಾಗ ಹೇಗಿದ್ದೀರಿ ಅಂತ ಲೆಕ್ಕ ಹಾಕೊಳ್ಳಿ, ಹಂಗೆ ಆಗ್ತೀವಿ ವಾಪಸ್. ಮತ್ತೆ ನಾವು ವಾಪಸ್ ಅಲ್ಲಿಗೆ ಬರ್ತೀವಿ, ನಮ್ಮ ಬಾಲ್ಯ ಮತ್ತು ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ನಮ್ಮನ್ನ. ಕೆಲವರು ನೋಡಿದ್ದೀನಿ ನಾ, ತುಂಬಾ ಶ್ರೀಮಂತರಿರ್ತಾರೆ, ಬಾಲ್ಯದಲ್ಲಿ ಬಡತನ ಇತ್ತು, ಮುಂದೆ ಶ್ರೀಮಂತಿಕೆ ಬಂದ್ರೆ ವಯಸ್ಸಾದ್ಮೇಲೆ ಮತ್ತೆ ಬಡತನಕ್ಕೆ ಹೋಗ್ತಾರೆ ಮತ್ತೆ ಅವರು.

ನಮ್ಮ ಅಜ್ಜಂದ ಎಕ್ಸಾಂಪಲ್ ಹೇಳ್ಬೇಕು, ಮತ್ತೆ ನಾನು ಹೊರಗಿನವ್ರು ಹೇಳೋದು ಬೇಡ, ಎಲ್ಲರ ಮನೆಯಲ್ಲಿ ಆಗ್ತಿರುವಂಥದ್ದೇ ಇದು. ನಮ್ಮ ಅಜ್ಜ ಬಹಳ ಬಡತನದಲ್ಲಿ ಬೆಳೆದಂಥವನು. ನಮ್ಮ ತಂದೆಯನ್ನು ತುಂಬ ಚೆನ್ನಾಗಿ ಬೆಳೆಸಿದರು, ನಮ್ಮ ತಂದೆ ಬಡತನದ ಝಳ ತಟ್ಟದಂಗೆ ಬೆಳೆಸಿದರು. ನಮ್ಮ ಅಜ್ಜ ಮುಂದೆ ನೌಕರಿ ಸೇರಿಕೊಂಡಾಗ ಕೆಲಸಕ್ಕೆ ವಿತ್ ಹಿ ಲಿವ್ಡ್ ವಿತ್ ವೆಂಜನ್ಸ್, ಜೀವನವನ್ನು ಹಠಪಟ್ಟು ಚೆನ್ನಾಗಿ ಬದುಕಿದ. ಆಗಿನ ಕಾಲಕ್ಕೆ ಆ ಸೋಪೆ ಬರಬೇಕು, ಆ ಬಟ್ಟೆ ಇರಬೇಕು ಅಂತ ಹೇಳಿ ಮಗನಿಗೆ ಏನು ಕೊಡಬೇಕೆಲ್ಲ ಕೊಟ್ಟು ಬೆಳೆಸಿದಂಥ ಮನುಷ್ಯ. ಆದರೆ ರಿಟೈರ್ಮೆಂಟ್ ಆದಮೇಲೆ ನಮ್ಮ ಅಜ್ಜನಿಗೆ 80 ವರ್ಷ ವಯಸ್ಸಾದಾಗ ನಮ್ಮ ತಂದೆ ಒಳ್ಳೆ ಅಧಿಕಾರದಲ್ಲಿದ್ದರು, ಅವ್ರು ಬಟ್ಟೆ ಬರೆ ಕೊಡೋದು ಏನೂ ಕಷ್ಟ ಇರಲಿಲ್ಲ. ಒಳ್ಳೆ ಶರ್ಟ್ ತಂದು ಕೊಟ್ಟರು ಕೂಡ ನಮ್ಮ ಅಜ್ಜ ಏನು ಮಾಡ್ತಿದ್ವಿ ಗೊತ್ತಾ, ಒಳ್ಳೆ ಶರ್ಟ್ ಟ್ರಂಕ್ ಅಲ್ಲಿ ಮತ್ತು ಹರಕಲ್ ಶರ್ಟೇ ಹಾಕ್ಕೊಳ್ಳೋದು. ಯಾಕಪ್ಪ ಹಳೆ ಶರ್ಟ್ ಹಾಕಿ, ಇದು ಚೆನ್ನಾಗಿದೆಯಲ್ಲೋ, ನಾನೇನು ಮದುವೆ ಆಗೋದಿದೆಯಾ, ಹೊರಗೆ ಹೋಗೋದಿದೆಯಾ, ಎಲ್ಲಿ ಹೋಗೋದಿದೆ, ಮನೆಯಲ್ಲಿರ್ತೀನಿ ಸಾಕು ಅನ್ನೋದು. ಒಂದೊಂದ್ಸಲ ಕೋಪ ಬಂದ್ಬಿಡೋಷ್ಟು ಆಗ್ಬಿಡೋದು, ಇಲ್ಲಿ ಶರ್ಟ್ ಹರಿದು ಹೋಗಿರೋದು, ಅದನ್ನು ಹೊಲಿಗೆ ತಾನೇ ಹಾಕೋಬೇಕು, ಸರಿಯಾಗಿ ಹಾಕೊಳ್ಳೋಕೆ ಬರಲ್ಲ. ಒಂದು ದಿವಸ ಅಂತೂ ಏನು ಮಾಡಿದ್ರು ಗೊತ್ತಾ, ಇಲ್ಲಿ ಹರಿದಿತ್ತಲ್ಲ, ಇಲ್ಲಿ ಹರಿದು ಹಾಫ್ ಶರ್ಟ್ ಮಾಡ್ಕೊಂಡ್ರು, ಫುಲ್ ಶರ್ಟ್ ಹರಿದು. ನಮಗೆಲ್ಲ ಅಕ್ವರ್ಡ್ ಅನ್ಸೋದು, ಏನು ಮಾಡ್ತಾರೆ ಇವರು, ಅವ್ರು ಯಾಕೆ ವೇಸ್ಟ್ ಮಾಡ್ತಿ, ಇಲ್ಲಿ ಹರಿದ್ರೆ ಶರ್ಟ್ ಹಾಳಾಯ್ತೇನೋ, ಇಲ್ಲೆಲ್ಲ ಚೆನ್ನಾಗಿದೆ, ಅಲ್ಲಿ ಇಷ್ಟೇ ಹೋಗಿದ್ರೆ ಏನಾಯ್ತು. ಹೊರಗಡೆ ನಾವು ಸಿಟ್ ಔಟಲ್ಲಿ ಲೈಟ್ ಹಾಕಿದ್ರೆ ಆರ್ಸ್ ಬರ್ತಿದ್ದ, ಯಾಕೆ ವೇಸ್ಟ್ ಮಾಡ್ತೀವಿ, ಲೈಟ್ ಲೈಟ್ ಆಫ್ ಮಾಡಿರಿ ಅದನ್ನು, ಸುಮ್ಮನೆ ಲೈಟ್ ಹಾಕಿಸ್ತಿರಲ್ಲ, ಅದು ಯಾರೂ ಇಲ್ಲಲ್ಲ, ಲೈಟ್ ಆಫ್ ಮಾಡು, ಇದೇ ಕೆಲಸ. ಯಾಕೆ ಅಂದರೆ ಹಿ ಲಿವ್ಡ್ ಇನ್ ಪಾವರ್ಟಿ. ನೀವು ಹೇಗೆ ಮಕ್ಕಳಾಗಿದ್ದಾಗ ಬದುಕಿರ್ತೀರೋ ಹಾಗೆ ವಾಪಸ್ ಹಾಗೆ ಬರೋದು. ನಮ್ಮ ತಂದೆಗೆ ಬಡತನ ಬರಲಿಲ್ಲ ಸಣ್ಣವರಿದ್ದಾಗ, ಈಗೂ ಅವ್ರ ದುಡ್ಡಿನ ಬೆಲೆ ಗೊತ್ತಿಲ್ಲ, ಯಾಕೆ ಬರೋದಿಲ್ಲ ಅದು, ಬಾಲ್ಯದಲ್ಲಿ ಹೇಗಿರ್ತದ ಹಾಗೆ ಬರೋದು ಕೊನೆಗೆ. ಈಗ ನಾನು ಅದಕ್ಕೆ ಹೇಳ್ತಿರ್ತೀನಿ, ಇಫ್ ಯು ವಾಂಟ್ ಟು ನೋ ಹೌ ಯು ವಿಲ್ ಬಿ ಅಟ್ ದಿ ಏಜ್ ಆಫ್ 75, ರಿಕಲೆಕ್ಟ್ ಹೌ ಯು ವೇರ್ ಇನ್ ಯುವರ್ ಚೈಲ್ಡ್ಹುಡ್. ಗಾಂಧೀಜಿ ಕೆಲವು ನಿರ್ಧಾರಗಳ ಮುಂದೆ ಮಾಡಿದ್ದು ಕೂಡ ಅವರು ಬಾಲ್ಯದಲ್ಲಿ ಬೆಳೆದಂತಹ ಪರಿಸರ ಕೂಡ ಕಾರಣ ಆಗಿರುತ್ತೆ. ಕೆಲವೊಂದು ತುಂಬಾ ಹಠ ಅನಿಸ್ಬೋದು, ಕೆಲವೊಂದ್ಸಲ ಚಾರ್ಜ್ ಗಾಂಧೀಜಿ ಬಗ್ಗೆ ಇರೋದು ಬಹಳ ಹಠಮಾರಿಗಳು, ತಲೆ ಬಂದದ್ದು ಬಿಡ್ತಾನೆ ಇರಲಿಲ್ಲ ಅಂತ. ಬೆಳೆದದ್ದೇ ಆ ವಾತಾವರಣ, ಅವರು ಎಷ್ಟು ಬಿಗಿ ಇತ್ತು ಮನೇಲಿ ಬೆಳೆದಾಗ ಅಂತ ಹೇಳ್ತಾರೆ. ಮುಂದೆ ಬರ್ತೀನಿ, ಬಾಲ್ಯ ತಗೊಂಡಾಗ ಬರ್ತೀನಿ. ಹಾಗೆ ಯಾವುದು ಆ ಕಾಲಕ್ಕೆ ಮಾತ್ರ ಹೊಂದು ಅಂತದನ್ನ ಅದನ್ನು ಬಿಡೋಣ, ಯಾವುದು ಸಾರ್ವಕಾಲಿಕವೋ ಅದನ್ನು ಹಿಡ್ಕೊಳ್ಳೋಣ ನಾವು. ಅದನ್ನು ನಾವು ತಪ್ಪು ಮಾಡುವಂತಹ ಕೆಲಸ ಗೊತ್ತಾ, ಅವ್ರು ಯಾವುದೋ ಒಂದು ತೀರ್ಮಾನ ತಗೊಂಡಿದ್ದಾರೆ ಆಗಿನ ಕಾಲಕ್ಕೆ ಅನ್ವಯ ಆಗುವಂತದ್ದನ್ನ ಹಿಡ್ಕೊಂಡು ನೋಡಿ. ಗಾಂಧೀಜಿ ಹೇಳಿದ್ದಾರೆ ತಪ್ಪಿದು. ನಾನು ಹೇಳ್ತಾ ಇದ್ದೆ, ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಒಂದು ಏನಾದರೂ ಬರೆದ್ರೆ ಈ ಕಾಲಕ್ಕೆ ಬರೆದಿರ್ತೀವಲ್ಲ, ಅದ್ರ ಮುಂದಿನ ಕಾಲಕ್ಕೆ ಇಂಟರ್ಪ್ರಿಟ್ ಮಾಡೋಕೆ ಹೋಗಬೇಡಿ. ಕೆಲವೊಂದು ಸಾರ್ವಕಾಲಿಕ ಸತ್ಯಗಳು ಇರ್ತದೆ, ಕೆಲವೊಂದು ಆಗಿನ ಕಾಲಕ್ಕೆ ಒಂದು ಸತ್ಯಗಳು ಇರ್ತವೆ. ಆದರೆ ನನಗೇನಪ್ಪ ಅಂದರೆ, ನಮ್ಮ ಜೀವನಕ್ಕೆ ಆದರ್ಶವಾಗಬಹುದಾದಂಥದ್ದು, ಹಿರಿದಾದದ್ದು, ಸಂತೋಷ ಕೊಡುವಂಥದ್ದು ಏನಾದರೂ ಅವರ ಜೀವನದಲ್ಲಿ ಸಿಕ್ಕರೆ ಅದನ್ನು ತಗೊಳ್ಳೋಣ. ಅದನ್ನು ಪಡ್ಕೊಂಡ್ರೆ ಸಾರ್ಥಕತೆ ಇದೆ ಹೊರತಾಗಿ ಅದು ಏನಿಲ್ಲ ಅಂತ ಹುಡುಕಿ ಹುಡುಕಿ ದುಃಖ ಪಡೋದ್ರಲ್ಲಿ ಏನಿಲ್ಲ. ಬರೀ ತಪ್ಪುಗಳನ್ನು ಹುಡುಕ್ತಾ, ಆ ತಪ್ಪುಗಳನ್ನು ಹುಡುಕುವ ಆತರದಲ್ಲಿ ನಮಗೆ ದೊರೆಯಬಹುದಾದಂಥ ಪ್ರಯೋಜನಕಾರಿಯಾದ ಅಂಶಗಳನ್ನು ನಾವು ಮರೆತು ಬಿಡ್ತೀವೇನೋ ಅಂತನ್ನುವಂಥ ಭಯ ನನಗಿದೆ.

0: Radio Sarang 107.8 FM.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸುದ್ದಿ ಮಾಧ್ಯಮಗಳು ಯಾವೆಲ್ಲ ವಿಚಾರವನ್ನು ಹೇಳಿವೆ ಎಂದು ನೋಡೋಣ. ಮೊದಲಿಗೆ ಕೆಲವೊಂದು ಮುಖ್ಯ ಅಂಶಗಳು. ನಿವೃತ್ತ ಹಾಸ್ಟೆಲ್ ವಾರ್ಡನ್ ಮನೆಯಲ್ಲಿ ಮಕ್ಕಳ ರಾಶಿ ಪುಸ್ತಕ ಒದಿಕೆ ಪತ್ತೆ. ಧಾರ್ಮಿಕ ಕಾರಣಕ್ಕೆ ಒಂದೇ ಪೂರ್ಣ ಆಡದಿದ್ದರೆ ಕಾನೂನು ಕ್ರಮ ಬೇಡ. ಸಾಬೂನು ಪೇಸ್ಟ್ಗೂ ಸಸ್ಯಾರ ಮಾಂಸಾರ ಕಡ್ಡಾಯ ಗುರುತು. ರಾಜ್ಯದ ಹಣಕಾಸು ಸ್ಥಿತಿ ಸೂಕ್ಷ್ಮ, ಹೊಸ ಯೋಜನೆಗೆ ಆತುರ ಸಲ್ಲದು ವಿತ್ತ ಇಲಾಖೆ. ಸೊ ಈಗ ಸುದ್ದಿಗಳ ವಿವರ ಬನ್ನಿ. ನಿವೃತ್ತ ಹಾಸ್ಟೆಲ್ ವಾರ್ಡನ್ ಮನೆಯಲ್ಲಿ ಮಕ್ಕಳ ರಾಶಿ ಪುಸ್ತಕ ಪತ್ತೆಯಾಗಿದೆ ಎಂಬಂತಹ ಸುದ್ದಿ ಇವತ್ತು ಕೇಳಿ ಬರ್ತಾ ಇದೆ. ಸೊ ಇದು ಪ್ರಮುಖ ವರದಿಗಳಲ್ಲಿ ಒಂದಾಗಿದೆ. ಅಕ್ರಮ ಆಸ್ತಿ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಂಗಳವಾರ ಬೆಳಗ್ಗೆ ನಿವೃತ್ತ ಹಾಸ್ಟೆಲ್ ವಾರ್ಡನ್ಗೆ ಸೇರಿದ ಮನೆ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿದ ವೇಳೆ ಹಾಸ್ಟೆಲ್ ಮಕ್ಕಳಿಗೆ ವಿತರಿಸಬೇಕಾಗಿದ್ದ ಹಾಸಿಗೆ, ಹೊದಿಕೆ, ಅದೇ ರೀತಿ ಪುಸ್ತಕ ಸಹಿತ ಹಲವು ಸಾಮಗ್ರಿಗಳನ್ನು ಅಕ್ರಮವಾಗಿ ಸಂಗ್ರಹಿಸಿಟ್ಟಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ಇದಲ್ಲದೆ ಅಪಾರ ಪ್ರಮಾಣದ ನಗದು, ಚಿನ್ನಾಭರಣ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ, ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ವದೇಶಿ ಮತ್ತು ವಿದೇಶಿ ಮದ್ಯ ಕೂಡ ಪತ್ತೆಯಾಗಿದೆ. ಮದ್ದೂರಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿವೃತ್ತ ಹಾಸ್ಟೆಲ್ ಅಧೀಕ್ಷಕ ಶಿವರಾಜ್ ಎಂ ಅವರ ಮದ್ದೂರು ಪಟ್ಟಣದ ವಿನಾಯಕ ಬಡಾವಣೆಯಲ್ಲಿರುವ ನಿವಾಸ ಮತ್ತು ಅವಸರನ ಹಳ್ಳಿಯಲ್ಲಿರುವಂತಹ ಫಾರ್ಮ್ ಹೌಸ್ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದು ಈ ವೇಳೆ ಸುಮಾರು 2.71 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಧಾರ್ಮಿಕ ಕಾರಣಕ್ಕೆ ಒಂದೇ ಪೂರ್ಣ ಹಾಡದಿದ್ದರೆ ಕಾನೂನು ಕ್ರಮ ಬೇಡ. ಆರು ಚರಣ ಹಾಡದಿದ್ದರೆ ಶಿಕ್ಷೆ ಪ್ರಶ್ನಿಸಿದ ಅರ್ಜಿ ವಿಚಾರಣೆ ಕೇಂದ್ರಕ್ಕೆ ನೋಟಿಸ್. ಧಾರ್ಮಿಕ ಕಾರಣಗಳಿಂದ ಒಂದೇ ಮಾತರಂ ರಾಷ್ಟ್ರೀಯ ಗೀತೆ ಒಂದೆರಡು ಚರಣ ಹಾಡಲು ನಿರಾಕರಿಸುವವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಜರುಗಿಸಬಾರದೆಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದೇ ಮಾತರಂ ಗೀತೆಗಿರುವ ದಂಡನಾತ್ಮಕ ರಕ್ಷಣೆಯನ್ನು ಪ್ರಶ್ನಿಸಿ ಖ್ಯಾತ ಸಂಗೀತಗಾರ ಮತ್ತು ಲೇಖಕ ಟಿಎಂ ಕೃಷ್ಣ ಸಲ್ಲಿಸಿರುವ ಅರ್ಜಿಗೆ ಸಂಬಂಧಿಸಿ ಕೇಂದ್ರ ಸರ್ಕಾರ ಪ್ರತಿಕ್ರಿಯೆ ನೀಡುವಂತೆ ಸುಪ್ರೀಂ ಕೋರ್ಟ್ ಮಂಗಳೂರು ಸೂಚಿಸಿದೆ. ಅಲ್ಲದೆ ಧರ್ಮ ಅಥವಾ ಆತ್ಮಸಾಕ್ಷಿಯ ಕಾರಣಕ್ಕೆ ರಾಷ್ಟ್ರಗೀತೆಯನ್ನು ಹಾಡಲು ನಿರಾಕರಿಸಿದ ಮಕ್ಕಳನ್ನು ರಕ್ಷಿಸಿದ 1986 ಐತಿಹಾಸಿಕ ತೀರ್ಪನ್ನು ಕೂಡ ಈ ಸಂದರ್ಭದಲ್ಲಿ ನ್ಯಾಯಾಲಯ ಉಲ್ಲೇಖಿಸಿದೆ. ಜೊತೆಗೆ ಧಾರ್ಮಿಕ ಕಾರಣಗಳಿಂದ ಹಾಡಲು ನಿರಾಕರಿಸುವವರ ವಿರುದ್ಧ ಕ್ರಿಮಿನಲ್ ಕ್ರಮ ಕೈಗೊಳ್ಳುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಆಹಾರ ಪದಾರ್ಥಗಳ ಮೇಲೆ ಸಸ್ಯಾರ ಮಾಂಸಾರ ಎಂದು ಸುಲಭವಾಗಿ ಗುರುತಿಸಲು ಹಸಿರು ಮತ್ತು ಕೆಂಪು ಬಣ್ಣದ ಚಿಹ್ನೆಗಳನ್ನು ಮುದ್ರಿಸುವ ಮಾದರಿಯನ್ನು ಇತರ ವಸ್ತುಗಳಿಗೂ ಕೇಂದ್ರ ಸರ್ಕಾರ ವಿಸ್ತರಣೆ ಮಾಡಿದೆ. ಈಗ ಸೋಪು, ಶಾಂಪೂ, ಟೂತ್ಪೇಸ್ಟ್, ಸೌಂದರ್ಯವರ್ಧಕ ಮತ್ತು ಶೌಚಾಲಯಗಳಲ್ಲಿ ಬಳಸುವ ವಸ್ತುಗಳಲ್ಲಿ ಇಂಥ ಚಿಹ್ನೆಗಳ ಮುದ್ರಣ ಕಡ್ಡಾಯವಾಗಿದೆ. ಮುಚ್ಚಿದ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡಲಾಗುವ ವಸ್ತುಗಳಿಗೆ ಸಂಬಂಧಿಸಿ 2011 ಕಾನೂನಿಗೆ ತಿದ್ದುಪಡಿ ತಂದಿರುವ ಕೇಂದ್ರ ಸರ್ಕಾರ ಗ್ರಾಹಕರ ಗೆ ಎದುರಾಗುವಂತಹ ತೊಂದರೆಗಳನ್ನು ನಿವಾರಿಸಲು ಈ ಕ್ರಮ ಕೈಗೊಂಡಿದೆ. ಈ ಕಾನೂನು ರಚನೆ ಮಾಡಲು ಫೆಬ್ರವರಿಯಲ್ಲಿ ದಿಲ್ಲಿ ಹೈಕೋರ್ಟ್ ಹಸಿರು ನಿಶಾನೆ ತೋರಿದ ಬೆನ್ನಲ್ಲೇ ಈ ಆದೇಶ ಹೊರಡಿಸಲಾಗಿದೆ. ಸೋಮವಾರದಿಂದಲೇ ಇದು ಜಾರಿಗೆ ಬಂದಿದೆ. ಕೆಂಪು ಹಸಿರು ಬಣ್ಣದ ಚಿಹ್ನೆ ಸಸ್ಯ ಮೂಲದ ವಸ್ತುಗಳಿಂದ ತಯಾರಾಗಿದ್ದರೆ ಅದರ ಮೇಲೆ ಹಸಿರು ಬಣ್ಣದ ಚಿಹ್ನೆಯನ್ನು ಮುದ್ರಿಸಲು ಸೂಚಿಸಲಾಗಿದೆ. ಕೇವಲ ಸಸ್ಯ ಮಾತ್ರವಲ್ಲದೆ ಹಾಲು, ಹಾಲಿನ ಉತ್ಪನ್ನಗಳ ಮೇಲೂ ಹಸಿರು ಮುದ್ರೆ ಇರಲಿದೆ. ಈ ಚಿಹ್ನೆ ಸಸ್ಯಜನ್ಯ ಎಂಬುದನ್ನು ಮಾತ್ರ ಸೂಚಿಸಲಾಗಿದೆ, ರಾಸಾಯನಿಕ ಮುಕ್ತ ಎಂಬುದನ್ನು ಖಚಿತಪಡಿಸಲಿಲ್ಲ. ವಸ್ತುಗಳು ಪ್ರಾಣಿ ಮೂಲಗಳಿಂದ ತಯಾರಿಸಿದರೆ ಅವುಗಳ ಮೇಲೆ ಕೆಂಪು ಅಥವಾ ಬೂದು ಬಣ್ಣದ ಚಿಹ್ನೆ ಮುದ್ರಿಸಲು ಸೂಚಿಸಲಾಗಿದೆ. ಮುಂಭಾಗದಲ್ಲಿ ಕಡ್ಡಾಯ ಈ ಚಿಹ್ನೆ ಇರುವುದು ಎಂದು ಹೇಳಲಾಗಿದೆ. ಏಷ್ಯನ್ ಗೇಮ್ಸ್ನಲ್ಲಿ ಮೂರನೇ ಚಿನ್ನದ ಗೆಲುವು, ಮಹಿಳಾ T20 ಕ್ರಿಕೆಟ್ನಲ್ಲಿ ಬಂಗಾರ ಎದ್ದಿದೆ ಸುದ್ದಿ. ಈ ನಡುವೆ ಕೆಪಿಎಸ್ಸಿಗೆ ಬೀಗ ಜಡಿಯಲು ಚಿಂತನೆ, ಸಿಎಂ ಕಾನೂನು ಚೌಕಟ್ಟಿನಲ್ಲಿ ಮುಚ್ಚುವತ್ತ ತಜ್ಞರ ಚರ್ಚೆ, ಡಿಕೆಶಿ. ಕೆಎಎಸ್ ಪರೀಕ್ಷೆಗಳಲ್ಲಿ ಅಕ್ರಮದ ಜೊತೆಗೆ ಇತ್ತೀಚೆಗೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದಿಂದ ತೀವ್ರ ವಿವಾದಕ್ಕೆ ಸಿಲುಕಿರುವ ಕೆಪಿಎಸ್ಸಿಗೆ ಬೀಗ ಹಾಕಲು ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಎಂದು ಕೂಡ ವರದಿ ಹೇಳಿದೆ. ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಅವರಿಗೆ ಭಾರತೀಯ ಸಿನಿಮಾ ಕ್ಷೇತ್ರದ ಅತ್ಯಂತ ಪ್ರತಿಷ್ಠಿತ ಅತ್ಯುನ್ನತ ಗೌರವವಾದ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಭಾರತ ನನ್ನ ಜನ್ಮಭೂಮಿ, ಕರ್ನಾಟಕ ನನ್ನ ಕರ್ಮಭೂಮಿ ಆಗಿ ಇದು ಧರ್ಮಭೂಮಿಯೂ ಹೌದು. ಮುಂಬೈಯಲ್ಲಿ ರಂಗಭೂಮಿ ಮೂಲಕ ನಟನೆ ಆರಂಭಿಸಿದೆ, ಬಳಿಕ ಕನ್ನಡ ಸಿನಿಮಾದಲ್ಲಿ ಅವಕಾಶ ದೊರೆಯಿತ, ನಂತರದ ವರ್ಷಗಳಲ್ಲಿ ಇತರ ಭಾಷೆಗಳು ನಟಿಸಿದೆ ಎಂದು ಅನಂತನಾಗ್ ಅವರು ಹೇಳಿದ್ದಾರೆ. ಉಡಾನ್ 2.0 ಕರ್ನಾಟಕ ಸೇರಿ 21 ರಾಜ್ಯ ಜೊತೆಗೆ ಕೇಂದ್ರ ಒಪ್ಪಂದವನ್ನು ನಡೆಸಿದೆ. ಪಶ್ಚಿಮಘಟ್ಟದ ಸ್ಥಳ ಸಮೀಕ್ಷೆಗೆ ಸರ್ವಾನುಮತದ ನಿರ್ಧಾರ, ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಿ ಅಸೆಂಬ್ಲಿ ನಿರ್ಣಯ. ವರದಿಯ ನ್ಯೂನತೆ ತಿದ್ದುಪಡಿಗೆ ಸಮಿತಿ ರಚನೆ. ಕೇಂದ್ರಕ್ಕೆ ರಾಜ್ಯದ ಸರ್ವಪಕ್ಷ ನಿಯೋಗ. ಅರಣ್ಯ ಗಡಿ ಜನವಸತಿ ಸಮೀಕ್ಷೆಗೆ 1 ವರ್ಷ ಕಾಲ ಅವಕಾಶ ಕೋರಲು ನಿರ್ಧಾರ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಉಡುಪಿ ಜಿಲ್ಲೆಯಲ್ಲಿ ಎಲ್ನೀನೋ ಪರಿಣಾಮ, ಡಿಸೆಂಬರ್ನಲ್ಲೇ ಕುಡಿಯುವ ನೀರಿನ ಬರ. ಸೂಪರ್ ಎಲ್ನೀನು ಪರಿಣಾಮದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ 95 ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈ ಬಾರಿ ಬೇಗನೆ ದುಬಾರಿ ಎನಿಸುವಂತಹ ಬೇಸಿಗೆ ಸಂಭವಿಸಲಿದೆ. ಸಾಮಾನ್ಯವಾಗಿ ಅಕ್ಟೋಬರ್ ಅಂತ್ಯದವರೆಗೆ ಕರಾವಳಿಯಲ್ಲಿ ಮಳೆಗಾಲದ ಮಳೆ ಇರುತ್ತದೆ, ಆದರೆ ಈ ಬಾರಿ ಆಗಸ್ಟ್ನಲ್ಲಿ ಮಳೆ ಕೈಕೊಟ್ಟಿದೆ. ಇದರಿಂದ ಕೆಲವೇ ದಿನಗಳಲ್ಲಿ ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗುವ ಆತಂಕವಿದೆ. 94 ಗ್ರಾಮ ಪಂಚಾಯತ್ 146 ಗ್ರಾಮದಲ್ಲಿ ಈ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದೆ. ಐತಿಹಾಸಿಕ ಪಂದ್ಯ ಜಪಾನ್ ವಿರುದ್ಧ ಭಾರತಕ್ಕೆ 2-0. ಒಂದು ವೇಳೆ ಭಾರತ ಈ ಪಂದ್ಯವನ್ನು ಕಳೆದುಕೊಂಡಿದ್ದರೆ ಭಾರತಕ್ಕೆ ಒಂದು ದೊಡ್ಡ ಮಟ್ಟದ ಗಂಡಾಂತರ ಎದುರಾಗ್ತಿತ್ತು. 5 ಓವರ್ಗಳ ಪಂದ್ಯದಲ್ಲಿ ಭಾರತ ಕೇವಲ 32-4, ಜಪಾನ್ 30-3. ಮತ್ತೆ ಮತ್ತೆ ಕಡೆಗಣಿಸುತ್ತಿರುವ ವೈಭವ್ ಸೂರ್ಯವಂಶಿಯನ್ನು ಭಾರತ ತಂಡ ಎನ್ನಲಾಗಿದೆ. ಗೌತಮ್ ಗಂಭೀರ್ ಅವರ ಒಂದು ಅಸಾಧಾರಣ ಧೋರಣೆ ಖಂಡಿತವಾಗಿಯೂ ಎಲ್ಲರ ಟೀಕೆಗೆ ಈಗ ಗುರಿಯಾಗ್ತಾ ಇದೆ. ಭಾರತದ ಮೊದಲ ರೆಫ್ರಿ ಪ್ರಾಚೀತಿ ಕಣಕ್ಕೆ ಏಷ್ಯನ್ ಎಂಎ ಇದರಲ್ಲಿ ಇಳಿದಿದ್ದಾರೆ ಎಂದು ವರದಿ ಹೇಳಿದೆ. ಈ ನಡುವೆ ಭಾರತೀಯರಿಗೆ ಈ ಬಾರಿ ಕ್ರಿಕೆಟ್ನಲ್ಲಿ ಒಲಿದಂತಹ ಬಂಗಾರ ಸತತ 2ನೇ ಬಾರಿಗೆ ಇದು ಒದಗಿದೆ. ಮೂರನೇ ದಿನ ಭಾರತಕ್ಕೆ ಕೇವಲ ಒಂದೇ ಒಂದು ಬಂಗಾರದ ಪದಕ ಅಥವಾ ಒಂದೇ ಒಂದು ಪದಕ ಒಲಿದಿತ್ತು. ಚಿನ್ನದ ಹಣೆ 85 ರೂಪಾಯಷ್ಟು ಇಳಿಕೆ ಕಂಡಿದೆ. 22 ಕ್ಯಾರೆಟ್ಗೆ 14,185 ರೂಪಾಯಿ. ಬೆಳ್ಳಿದಾರಣೆ 241,200 ರೂಪಾಯಿ, 2,300 ಇಳಿಕೆ ಕಂಡಿದೆ. ಮೊಟ್ಟೆ 660, ಉಡುಪಿಯಲ್ಲಿ ಲೈನ್ಸ್ ಇಲ್ದರ ಟ್ರೇ ಒಂದರ ಬೆಲೆ 195. ಮಲ್ಲಿಗೆ ಹೊಟ್ಟೆಗೆ 340, ಜಾಜಿ 100 ರೂಪಾಯಿ ಎಂದಿದೆ ವರದಿ. ಘಟ್ಟದ 6 ರಾಜ್ಯಗಳ ಸಿಎಂ ಜೊತೆ ಮಾತುಕತೆ ನಡೆಸಿ ಸುರೇಶ್ ಕುಮಾರ್ಗೆ ಸಲಹೆಯನ್ನು ನೀಡಲಾಗಿದೆ ಎಂದು ವರದಿ ಹೇಳಿದೆ. ಈ ನಡುವೆ 8 ಅಧಿಕಾರಿಗಳ ಮೇಲೆ 33 ಕಡೆ ಲೋಕಾಯುಕ್ತ ದಾಳಿ ಎಂದಿದೆ ಇನ್ನೊಂದು ವರದಿ. ಎಚ್ಎಂ ರಂಗನಾಥ್, ಜೆಬಿಎ ನಿವೃತ್ತ ಸಹಾಯಕ ಅಭಿಯಂತರ ಶಿವಾಜಿನಗರ 4 ಕಡೆ ದಾಳಿ ನಡೆಸಿ ಅಸಮತೋಲನ ಆಸ್ತಿಯಿಂದ 3.84 ಕೋಟಿ ರೂಪಾಯಿ ವಶಪಡಿಸಿದ್ದಾರೆ. ಎಂ ಶಿವರಾಜ್ ಮಂಡ್ಯ ಬಿಎಂಸಿ ಹಾಸ್ಟೆಲ್ ಸೂಪರಿಡೆಂಟ್ 2 ಕಡೆ ದಾಳಿ ನಡೆಸಿ 2.71 ಕೋಟಿ. ಅದೇ ರೀತಿ ರಾಜೇಶ್ವರಿ ಬಾಬಲಾಡ್ ಕಲಬುರಗಿ ವಿಭಾಗದಲ್ಲಿ 1.91 ಕೋಟಿ. ಎಚ್ ಆರ್ ರಮೇಶ್ 3 ಕಡೆ ದಾಳಿ ನಡೆಸಿ 1.78 ಕೋಟಿ. ಕಿರಣ್ ಕುಮಾರ್ ಬೈಂದೂರಿನಲ್ಲಿ ಧಾರವಾಡ ಜಿಲ್ಲೆಯ 1.79. ಜಿದರ್ಶನ್ ಗೌಡ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ FDA ಕಡೆ 8 ಕಡೆ ದಾಳಿ ನಡೆಸಿ 1.86. ಮಾಣಿಕ್ ರಾವ್ 3 ಕಡೆ ದಾಳಿ ನಡೆಸಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ 2.51 ಕೋಟಿ. ಮತ್ತು ಶ್ರೀದೇವಿ ಬೆಂಗಳೂರು ದಕ್ಷಿಣ ಜಿಲ್ಲಾ ನೋಂದಣಾಧಿಕಾರಿಗಳ 4 ಕಡೆಯಲ್ಲಿ ದಾಳಿಯಿಂದಾಗಿ ಸುಮಾರು 6.80 ಕೋಟಿ ರೂಪಾಯಿ ಒಂದು ವಶಪಡಿಸಿಕೊಳ್ಳಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ರಾಜ್ಯದ 4 MLC ಸ್ಥಾನಗಳಿಗೆ ಅಕ್ಟೋಬರ್ 23 ಚುನಾವಣೆ, 27 ಎಣಿಕೆ. ಪರಿಷತ್ನ 2 ಪದವೀಧರ 2 ಶಿಕ್ಷಕರ ಕ್ಷೇತ್ರಗಳಿಗೆ ಸ್ಪರ್ಧೆ, ವೇಳಾಪಟ್ಟಿ ಪ್ರಕಟ, ಕೂಡಲೇ ನೀತಿ ಸಂಹಿತೆ ಜಾರಿ. ರಾಜ್ಯದ ವಿಧಾನ ಪರಿಷತ್ನ 2 ಪದವೀಧರ ಮತ್ತು 2 ಶಿಕ್ಷಕರ ಕ್ಷೇತ್ರಗಳಲ್ಲಿ ನಡೆಯಲಿರುವ ದ್ವೈವಾರ್ಷಿಕ ಚುನಾವಣೆಗಳಿಗೆ ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದರಂತೆ ಅಕ್ಟೋಬರ್ 23 ಮತದಾನ ನಡೆಯಲಿದೆ. ಅಕ್ಟೋಬರ್ 27 ಮತ ಎಣಿಕೆ ನಡೆಯಲಿದೆ. ದೇಶದ ವಿವಿಧ ವಿಧಾನ ಪರಿಷತ್ನ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರಗಳ ಚುನಾವಣೆಗೆ ಭಾರತ ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದೆ. 4 ಕ್ಷೇತ್ರಗಳ ಅವಧಿ ಅನಂತಕ್ಕೆ ಕೊನೆಗೊಳ್ಳಲಿದೆ. ಹಾಲಿ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರವನ್ನು ಬಿಜೆಪಿಯ ಎಂ ಚಿದಾನಂದಗೌಡ, ಪಶ್ಚಿಮ ಪದವೀಧರ ಕ್ಷೇತ್ರವನ್ನು ಬಿಜೆಪಿಯ ಎಸ್ ವಿ ಸಂಕನೂರು, ಈಶಾನ್ಯ ಶಿಕ್ಷಕರ ಕ್ಷೇತ್ರವನ್ನು ಬಿಜೆಪಿ ಸುಶೀಲ್ ದಮೋಶಿ, ಬೆಂಗಳೂರು ಶಿಕ್ಷಕರ ಕ್ಷೇತ್ರವನ್ನು ಕಾಂಗ್ರೆಸ್ನ ಪುಟ್ಟಣ್ಣ ಪ್ರತಿನಿಧಿಸುತ್ತಿದ್ದಾರೆ ಎಂದು ಕೂಡ ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿ, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಈ ಬಾರಿ ಬೇಸಿಗೆ ಎಂದುಕೊಳ್ಬೇಡಿ, ಬಿರು ಬೇಸಿಗೆ. ಜಲ ಅನುದಾನವಿದೆ, ಜಲಮೂಲಗಳಲ್ಲಿ ನೀರಿಲ್ಲ. ಹಿಂಗಾರು ಮಳೆಯೇ ಬಂಗಾರ, ಇಂದೇ ಎಚ್ಚೆತ್ತರೆ ಸಮಾಧಾನ ಎನ್ನಲಾಗಿದೆ. ಮುಂಗಾರು ಅಂತ್ಯಕ್ಕೆ ವಾರವಷ್ಟೇ ಬಾಕಿ ಇದ್ದು ರಾಜ್ಯವಿಡೀ ಮಳೆ ಕೊರತೆ. ಮುಂಗಾರು ಮಳೆಯ ಅವಧಿ ಕೊನೆಗೊಳ್ಳಲು ಕೇವಲ 1 ವಾರ ಬಾಕಿ ಇಳಿದಿದೆ. ಮುಂಗಾರು ನಿರ್ಗಮನ ಆರಂಭಗೊಂಡಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಎದುರು ಕಾಣ್ತಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬಂದರೂ ವಾಡಿಕೆಯ ಮಳೆ ಆಗುವುದು ಅನುಮಾನ. ದಕ್ಷಿಣ ಒಳನಾಡಿನಲ್ಲಿ 1 ಸೆಪ್ಟೆಂಬರ್ 22 ವಾಡಿಕೆ ಮಳೆ 325.6 ಆಗಬೇಕಾಗಿತ್ತು. ಸುರಿದದ್ದು ಕೇವಲ 186.1 mm, ಶೇಕಡ 43% ಕೊರತೆ. ದಕ್ಷಿಣ ಒಳನಾಡಿನಲ್ಲಿ 433.6 mm ಮಳೆಯಾಗಬೇಕಾಗಿತ್ತು, ಆದರೆ ಸುರಿದದ್ದು 251.842 ಶೇಕಡದಷ್ಟು ಕೊರತೆ ಕಾಣಿಸಿದೆ. ಮಲೆನಾಡಿನಲ್ಲಿ 1504.9 ಮಳೆ ಬರಬೇಕಾಗಿತ್ತು, ಸುರಿದದ್ದು ಕೇವಲ 928.738 ಕೊರತೆ. ಕರಾವಳಿಯಲ್ಲಿ 3027.2 mm ಮಳೆ ಸುರಿಬೇಕಾಗಿತ್ತು ವಾಡಿಕೆಯ ಪ್ರಕಾರ, ಇಲ್ಲಿ ಸುರಿದದ್ದು 2172.28 ಶೇಕಡದಷ್ಟು ಕೊರತೆ. ರಾಜ್ಯದಲ್ಲಿ 804 mm ಮಳೆ ಸುರಿಯುತ್ತದೆ ವರ್ಷಕ್ಕೆ, ಇದು 519 ಸುರಿದಿದ್ದು 35% ಒಂದು ಕೊರತೆ ಆಗಿದೆ. ಕರಾವಳಿ ಮಲೆನಾಡಿನಲ್ಲಿ ಮಳೆ ಮಾಯವಾಗಿದೆ ಎಂದಿದೆ ಸುದ್ದಿ. ಅದೇ ರೀತಿ ನಾವು ನೋಡಬಹುದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಎಷ್ಟಿದೆ ಅಂದರೆ, ವಿಜಯನಗರದ ಶೇಕಡ 60, ಬೆಂಗಳೂರು ನಗರ ಶೇಕಡ 36, ಬೆಂಗಳೂರು ಗ್ರಾಮೀಣ 33, ಬೆಂಗಳೂರು ದಕ್ಷಿಣ 20, ಕೋಲಾರ 40, ಚಿಕ್ಕಬಳ್ಳಾಪುರ 50, ತುಮಕೂರು 42, ಚಿತ್ರದುರ್ಗ 49, ದಾವಣಗೆರೆ 45, ಚಾಮರಾಜನಗರ 39, ಮೈಸೂರು 57, ಮಂಡ್ಯ 37, ಬಳ್ಳಾರಿ 54, ಕೊಪ್ಪಳ 46, ರಾಯಚೂರು 49, ಕಲಬುರಗಿ 51, ಯಾದಗಿರಿ 48, ಬೀದರ್ 45%, ಬೆಳಗಾವಿ 17, ಬಾಗಲಕೋಟೆ 34, ವಿಜಯಪುರ 40, ಗದಗ 37, ಹಾವೇರಿ 50, ಧಾರವಾಡ 46, ಶಿವಮೊಗ್ಗ 40%, ಹಾಸನ 39, ಚಿಕ್ಕಮಗಳೂರು 38, ಕೊಡಗು 35, ದಕ್ಷಿಣ ಕನ್ನಡದಲ್ಲಿ 29%, ಉಡುಪಿಯಲ್ಲಿ 33%, ಉತ್ತರ ಕನ್ನಡದಲ್ಲಿ 25% ಈ ಬಾರಿ ಮಳೆ ಕೊರತೆ ಎದುರಾಗಿದೆ. ಸೊ ಈ ಮೂಲಕ ನೀರನ್ನು ಉಳಿಸುವಂತಹ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಈಗಾಗಲೇ ಸಜ್ಜಾಗಬೇಕಾಗಿದೆ. ಕರಾವಳಿಯಲ್ಲಿ ಮಳೆ ಸಾಧ್ಯತೆ ಆಗುವಂತ ಇದೆ. 23 ಮತ್ತು 24ರಂದು ಎಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ನಡುವೆ ವಿರಾಜಪೇಟೆಯಲ್ಲಿ ಬೈಕ್ ಸವರನ ಮೇಲೆ ಆನೆ ದಾಳಿ, ಅದೇ ರೀತಿ ಶಿರುವ ಪಂಜಿಮಾರು ಫಲ್ಕಿ ಚಿರತೆ ಕಳೆಬರ ಪತ್ತೆ ಎಂದಿದೆ ಇನ್ನೊಂದು ಸುದ್ದಿ. ಸೊ ಕೇಳುಗರೆ, ಇದಿಷ್ಟು ಈ ಹೊತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಿರಂತರವಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಇಂದು ಸೆಪ್ಟೆಂಬರ್ ತಿಂಗಳ 23ನೇ ತಾರೀಕು. 2009ರ ಸೆಪ್ಟೆಂಬರ್ 23ರಂದು ರೇಡಿಯೋ ಸಾರಂಗ ಆರಂಭಗೊಂಡಿತ್ತು. ಇಂದಿಗೆ 17 ವರ್ಷಗಳು ಪೂರ್ಣಗೊಂಡಿವೆ. ಸೊ ಹೀಗಾಗಿ ತಮಗೆಲ್ಲರಿಗೂ ರೇಡಿಯೋ ಸಾರಂಗ್ಗೆ 17 ವರ್ಷಗಳಲ್ಲಿ ನೀಡಿದ ನಿರಂತರ ಒಂದು ಸೇವೆಗೆ, ಅದೇ ರೀತಿ ನಿಮ್ಮ ಫೀಡ್ಬ್ಯಾಕಿಗೆ ಆಗಿರ್ಬೋದು, ನಿಮ್ಮ ಸಲಹೆಗಳಿಗೆ, ನೀವು ನೀಡಿದಂಥ ಕಾರ್ಯಕ್ರಮಗಳಿಗೆ, ಅದೇ ರೀತಿ ನಿಮ್ಮ ಒಂದು ಅಮೂಲ್ಯ ಕೊಡುಗೆಗೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ಕಳೆದ 17 ವರ್ಷಗಳಲ್ಲಿ ರೇಡಿಯೋ ಸಾರಂಗ್ ಬೆಳೆದು ಬಂದ ಹಾದಿ ನಿಮಗೆ ಗೊತ್ತೇ ಇದೆ. 3 ರಾಷ್ಟ್ರೀಯ ಪ್ರಶಸ್ತಿಗಳು ಸಿಕ್ಕಿವೆ. ಸೊ ಬಹುಶಃ ಕರಾವಳಿಯ ಯಾವುದೇ ರೇಡಿಯೋಗೆ ಈ ಒಂದು, ಅಥವಾ ರಾಜ್ಯದ ಯಾವುದೇ ಸಮುದಾಯ ರೇಡಿಯೋಗೆ ಇಂಥ ಪ್ರಶಸ್ತಿಗಳು ಸಿಕ್ಕಿಲ್ಲ. 4 ಭಾಷೆಗಳಲ್ಲಿ ನಿರಂತರವಾಗಿ, ಜೊತೆಯಲ್ಲಿ ಇತರ ಭಾಷೆಗಳಿಗೆ ಕೂಡ ಪ್ರಾಧಾನ್ಯತೆ ನೀಡಿದೆ ರೇಡಿಯೋ ಸಾರಂಗ್. ಹಲವಾರು ಒಂದು ಪ್ರಾಜೆಕ್ಟ್ಸ್ಗಳನ್ನು ಕೇಂದ್ರ ಮಟ್ಟದಿಂದ, ಅದೇ ರೀತಿ ರಾಜ್ಯ ಮಟ್ಟದಿಂದ ಬಾಚಿಕೊಂಡಿದೆ. ಅದೇ ರೀತಿ ಎಷ್ಟೋ ಕಲಾವಿದರು ಬಂದು ಇಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ. ನಿರಂತರವಾಗಿ ಯಕ್ಷಗಾನ ಪ್ರಸಾರವಾಗಿದೆ. ಸೊ ಬೇರೆ ಬೇರೆ ವಿಚಾರಗಳಲ್ಲಿ ನೋಡೋದಾದರೆ ಡಾಕ್ಟರ್ಗಳ ಒಂದು ನೇರ ಫೋನಿನ ಕಾರ್ಯಕ್ರಮ ಸರಿಸುಮಾರು 250ಕ್ಕೂ ಅಧಿಕ ಅಂಕೆಗಳನ್ನು ಮೀರಿದೆ. ಜೊತೆಗೆ ಗತಾನುಗತಿ ರಾಜ್ಯದ ನಾಯಕರಾಗಿರ್ಬೋದು, ಚಲನಚಿತ್ರ ನಟರಾಗಿರ್ಬೋದು, ಸಾಮಾಜಿಕ ಒಂದು ಕಳಕಳಿಯುಳ್ಳಂಥ ವ್ಯಕ್ತಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಂದರೆ ಗದ್ದೆಯಿಂದ ಗದ್ದುಗೆವರೆಗೆ ಎಂಬಂತಹ ಮಾತಿನಂತೆ ಪ್ರತಿಯೊಬ್ಬರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಸೊ ಹಾಗಾಗಿ ನಮ್ಮ ಪ್ರಸ್ತುತ ನಿರ್ದೇಶಕರಾಗಿರುವಂತಹ ವಂದನೀಯ ಫಾದರ್ ವಿಲಿಯಂ ಮಾರ್ಸೆಲ್ ರಾಡ್ರಿಗಸ್ ಏಸಾ, ಅದೇ ರೀತಿ ನಮ್ಮ ಕಾಲೇಜಿನ ಕುಲಪತಿಯಾಗಿರುವಂತಹ, ನಮ್ಮ ಯೂನಿವರ್ಸಿಟಿಯ ಕುಲಪತಿಯಾಗಿರುವಂತಹ ವಂದನೀಯ ಡಾಕ್ಟರ್ ಕರ್ನಲ್ ಫಾದರ್ ಪ್ರವೀಣ್ ಮಾರ್ಟಿಸ್ ಎಸ್, ಅದೇ ರೀತಿ ರೇಡಿಯೋ ಸಾರಂಗಿನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ 17ನೇ ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಇಷ್ಟೇ ವಿನಂತಿ ಮಾಡ್ತಾ ಇದ್ದೇವೆ. ರೇಡಿಯೋ ಸಾರಂಗನ್ನು ಕೇಳಿ ಇತರರಿಗೂ ಕೂಡ ಇದರ ಬಗ್ಗೆ ತಿಳಿಸಿ. ಆ್ಯಪ್ ಮೂಲಕ, ವೆಬ್ಸೈಟ್ ಮೂಲಕ, ರೇಡಿಯೋ ಗಾರ್ಡನ್ ಮೂಲಕ, ಅದೇ ರೀತಿ ಟ್ರಾನ್ಸಿಟ್ ಮೂಲಕ ನೀವು ಕೇಳ್ತಾ ಇದ್ದೀರಾ. ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ನಾನು ಇವತ್ತು ಮುಕ್ತಾಯವನ್ನು ಹೇಳ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಈ ದಿನ ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ನೋಡೋಣ. ವಿಶೇಷವಾಗಿ ಇನ್ನು ಕೆಲವೇ ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿಬರಲಿದೆ. ಅದೇ ರೀತಿ 8:30ಕ್ಕೆ ಕೊಂಕಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇವತ್ತಿನ ಕೊಂಕಣಿ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನಾವಂತೂ ಹಲವಾರು ವಿಚಾರಗಳನ್ನು ನೋಡಲಿದ್ದೇವೆ. ವಿಶೇಷವಾಗಿ ಇವತ್ತಿನ ಕೊಂಕಣಿ ಕಾರ್ಯಕ್ರಮ ಮಿಕ್ ಮ್ಯಾಕ್ಸ್ ಅವರ ಜೀವನದ ಬಗ್ಗೆ, ಅವರ ತಂಗಿ ಜೂಲಿಯೆಟ್ ಮೋರಸ್ ಇವರಿಂದ ಮಾತುಗಳು. ಅದೇ ರೀತಿ 9:00 ಮೈಲಾಂಜಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮದಲ್ಲಿ ಶಾರದಾ ಆಯುರ್ವೇದ ಕಾರ್ಯಕ್ರಮದ ಒಂದು ವಿಶೇಷತೆ. ಸೊ ಇಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಜೊತೆಯಲ್ಲಿ ನಾವು ನೋಡ್ಬೋದು 11:00 ಇವತ್ತು ಯಕ್ಷಗಾನ ಕೂಡ ಮೂಡಿ ಬರಲಿದೆ. ತ್ಯಾಗದ ತಿರ್ಲ್ ಮೊದಲ ಕಂತು, ತುಳು ಕಾರ್ಯಕ್ರಮ, ತುಳುವ ಮಹಾಸಭೆ, ರಾಜೇಶ್ ಆಳುವ ಅವರ ಮಾತುಗಳು 11:30. ಅದೇ ರೀತಿ 12:00 ತುಳು ಹಾಡುಗಳು, 12:30 ಬಾವಲೋರಿ, 1:00 ಜನಪದ ಹಾಡುಗಳು, 1:30 ಪ್ರಾದೇಶಿಕ ಸಮಾಚಾರ, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ಹೃದಯ ರಾಗ ನೇರ ಪ್ರಸಾರ, 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತೇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ಹಾಯ್, ನಾನ್ ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವ್ ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
4: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ದೇಹದ ಎಲ್ಲಾ ಭಾಗಗಳನ್ನ ಆರೋಗ್ಯವಾಗಿ ಇಟ್ಕೊಳ್ಲಿಕ್ಕೆ, ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಬಾಯಿಗೆ ಬೆಚ್ಚಗಿನ ಎಣ್ಣೆಯನ್ನ ಹಾಕಿ ಮುಕ್ಕಳಿಸ್ಕೊಳ್ಳೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ ಅನ್ನೋದನ್ನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಮ್ಮ ನಾಲಿಗೆಗೆ ನಮ್ಮ ದೇಹದ ಅನೇಕ ಭಾಗಗಳು ಕೂಡ ಕನೆಕ್ಟ್ ಆಗಿರುತ್ತೆ. ಹೃದಯ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಕರುಳಿನ ಭಾಗ, ಬ್ಲ್ಯಾಡರ್, ಲಿವರ್, ಕಿಡ್ನಿ, ಪ್ಯಾನ್ಕ್ರಿಯಾಸ್, ಹೀಗೆ ಎಲ್ಲವೂ ಕೂಡ ನಾಲಿಗೆಗೆ ಕನೆಕ್ಟ್ ಆಗಿರುತ್ತೆ. ಸೊ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳನ್ನ ಪಡ್ಕೊಳ್ಬೋದು. ನಮ್ಮ ದಿನನಿತ್ಯ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನ ಕಮ್ಮಿ ಮಾಡ್ಕೊಳ್ಬಹುದು. ಅದು ಆಯಿಲ್ ಪುಲ್ಲಿಂಗ್ ಹೇಗೆ ಮಾಡ್ಕೊಳ್ಳೋದು, ಯಾವ ರೀತಿ ಪ್ರಿಪರೇಷನ್ ಏನು, ಎಷ್ಟು ಗಂಟೆಗಳ ಕಾಲ ಮಾಡ್ಕೊಳ್ಬೇಕು, ಯಾವ ಎಣ್ಣೆಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಾಯಿಗೆ ಬೆಚ್ಚಗಿನ ಎಣ್ಣೆಯನ್ನ ಹಾಕಿ ಮುಕ್ಕೊಳಿಸಿಕೊಳ್ಳುವಂತ ವಿಧಾನವನ್ನ ನಾವು ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತೇವೆ. 10-15 minutes ನೀವು ಮಾಡ್ಕೊಳ್ಬಹುದು. ಇದಕ್ಕೆ ಕೊಕೊನಟ್ ಆಯಿಲ್ ಅಥವಾ ಜಿಂಜಲಿ ಆಯಿಲ್ ಅಂತ ಹೇಳ್ತೇವೆ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲುಜ್ಜುವ ಮುನ್ನ ಬೆಚ್ಚಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ನೀವು ಬಾಯಿಗೆ 1 tablespoon ಅಷ್ಟು ನೀವು ಎಣ್ಣೆಯನ್ನ ತಗೊಳ್ಬೇಕು. ಇಲ್ಲಿ 1-2 tablespoon ಅಷ್ಟು ಎಣ್ಣೆ ತಗೊಳ್ಬಹುದು. ಬೆಚ್ಚಗೆ ಆ ಎಣ್ಣೆಯನ್ನ ಬೆಚ್ಚಗೆ ಮಾಡಿಬಿಟ್ಟು ಬಿಸಿ ಮಾಡಿ ಬಾಯಿಗೆ ಹಾಕೊಂಡು ಮುಕ್ಕಳಿಸುವಂಥದ್ದು. 10 minutes, ಫಸ್ಟ್ 5 minutes ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 5-10 minutes ಮಾಡ್ಕೊಳ್ಳೋದ್ರಿಂದ ಬಾಯಿಯ ಆರೋಗ್ಯಕ್ಕೆ, ವಸಡಿನ ಆರೋಗ್ಯಕ್ಕೆ, ಹಲ್ಲಿನ ರಕ್ಷಣೆಗೆ, ದಂತ ಸಮಸ್ಯೆಗಳಿಗೆ ತುಂಬಾನೇ ಒಳ್ಳೇದು. ಅದೇ ರೀತಿ ಚರ್ಮದ ಕಾಂತಿಗೆ, ಮೊಡವೆ ನಿವಾರಣೆಗೆ ಆಯಿಲ್ ಪುಲ್ಲಿಂಗ್ ತುಂಬಾನೇ ಒಳ್ಳೇದು. ಅದೇ ರೀತಿ ಸೈನುಸೈಟಿಸ್ ಆಗಿರ್ಬೋದು, ಮೈಗ್ರೇನ್, ತಲೆನೋವು ಆಗಿರ್ಬೋದು, ಇಂಥ ಸಮಸ್ಯೆಗಳಿಗೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಈ ತರ ಸಮಸ್ಯೆಯನ್ನು ಒಂದು ಹಂತಕ್ಕೆ ಕಮ್ಮಿ ಮಾಡ್ಕೊಳ್ಬಹುದು. ಅದೇ ರೀತಿ ಮುಖದಲ್ಲಿ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇದೆ, ಸುಕ್ಕು ಬರ್ತಾ ಇದೆ, ಫೈನ್ ಲೈನ್ಸ್ಗಳು ಕಾಣಿಸ್ಕೊಳ್ತಾ ಇದೆ ಅನ್ನೋದಾದ್ರೆ, ನೀವು ವಾರದಲ್ಲಿ 3-4 times ನೀವು ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ, ಕೊಕೊನಟ್ ಆಯಿಲ್ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ನೀವು ಯಾವ್ದಾದ್ರೂ ಈ ತರ ಒಂದು ಎಣ್ಣೆನ ತಗೊಂಡು ಪ್ರತಿನಿತ್ಯ ವಾರದಲ್ಲಿ 3-4 times ಆದ್ರೂ ನೀವು ಈ ತರ ಟ್ರೈ ಮಾಡ್ಕೊಳ್ಳೋದ್ರಿಂದ ವಸಡಿನ ಆರೋಗ್ಯಕ್ಕೆ, ಹಲ್ಲಿನ ಆರೋಗ್ಯಕ್ಕೆ, ದಂತ ಸಮಸ್ಯೆಗಳಿಗಾಗಿರ್ಬೋದು, ಕ್ಯಾವಿಟೀಸ್ಗಳು ಪದೇ ಪದೇ ಆಗ್ತಾ ಇದೆ ಅನ್ನೋಂಥವ್ರಿಗೂ ಕೂಡ ಇಂಥ ಸಮಸ್ಯೆಯನ್ನು ನೀವು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಇದನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ 1 tablespoon ಅಷ್ಟು ನೀವು ಕೊಕೊನಟ್ ಆಯಿಲ್ನ ತಗೊಳ್ಬೇಕು, ಕೊಬ್ಬರಿ ಎಣ್ಣೆಯನ್ನು ತಗೊಳ್ಬೇಕು. ಎಣ್ಣೆಯನ್ನು ಬೆಚ್ಚಗೆ ಮಾಡಿಬಿಟ್ಟು ಬಾಯನ್ನು ಮುಕ್ಕಳಿಸ್ಬೇಕು. 5-10 minutes ಮುಕ್ಕಳಿಸ್ಬಿಟ್ಟು ಅದಾದ ನಂತರ ಉಪ್ಪು ನೀರಿನಿಂದ ಬಾಯನ್ನು ಮುಕ್ಕಳಿಸುವಂಥದ್ದು, ಉಪ್ಪು ನೀರಿಂದ ಬಾಯನ್ನು ಮುಕ್ಕಳಿಸಿ ಹಲ್ಲನ್ನು ಉಜ್ಜುವಂಥದ್ದು, ಈ ಥರ ನೀವು ವಾರದಲ್ಲಿ 3-4 times ಆದರೂ ಮಾಡ್ತಾ ಬರಬೇಕು. ಈ ಥರ ಮಾಡ್ತಾ ಬಂದಿದ್ದೆ ಆದರೆ ಟಾಕ್ಸಿನ್ಸ್ಗಳನ್ನ ಬಾಡಿಯಿಂದ ಎಲಿಮಿನೇಟ್ ಮಾಡ್ಕೊಳ್ಳಿಕ್ಕೆ, ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು, ಹಾರ್ಮೋನಲ್ ಇಶ್ಯೂಸ್ ಆಗಿರ್ಬೋದು, ಅದೇ ರೀತಿ ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಕಣ್ಣಿನ ಆರೋಗ್ಯಕ್ಕೆ, ಹೃದಯದ ಆರೋಗ್ಯಕ್ಕೆ, ಟಾಕ್ಸಿನ್ಸ್ಗಳನ್ನೆಲ್ಲ ಸಂಪೂರ್ಣವಾಗಿ ದೇಹದಿಂದ ತೆಗೆದಾಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ವಾರದಲ್ಲಿ 3-4 times ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಮೊಡವೆ ನಿವಾರಣೆಗೆ, ಚರ್ಮದ ಕಾಂತಿಗೆ ಇದು ಸಹಕಾರಿಯಾಗುತ್ತೆ. ಅದ್ರ ಜೊತೆಗೆ ಕೆನ್ನೆಯ ಭಾಗಕ್ಕೆ, ಹಾಗೆ ನರಗಳಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಒಳ್ಳೆ ವ್ಯಾಯಾಮ ಆಗುತ್ತೆ. ಅದೇ ರೀತಿ ರಕ್ತ ಸಂಚಾರ ಮುಖಕ್ಕೆ ಜಾಸ್ತಿ ಆಗೋದ್ರಿಂದ ಇನ್ನಷ್ಟು ಸ್ಕಿನ್ ಗ್ಲೋ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ನೀವು 3-4 times ವಾರದಲ್ಲಿ ಮಾಡೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಆಗಿರ್ಬೋದು, ಜಾ ಪೇನ್ ಆಗಿರ್ಬೋದು, ಅದೇ ರೀತಿ ಹಲ್ಲಿನ ಸಮಸ್ಯೆ, ಬಾಯಿ ದುರ್ವಾಸನೆ ಆಗಿರ್ಬೋದು, ಇದೆ ಇಂಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ರೀತಿ ಸಮಸ್ಯೆಗೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಒಂದು ಹಂತದಲ್ಲಿ ನೀವು ಸಮಸ್ಯೆಗಳನ್ನ ಕಮ್ಮಿ ಮಾಡ್ಕೊಳ್ಬಹುದು. ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಮಾಡ್ಕೊಳ್ಲಿಕ್ಕೆ, ಆಂಗ್ಸೈಟಿ, ಡಿಪ್ರೆಷನ್ ಆಗಿರ್ಬೋದು, ಆತಂಕಗಳು, ಖಿನ್ನತೆಗೆ ಒಳಗಾಗಿದ್ರು ಕೂಡ ಇಂಥ ಸಮಸ್ಯೆಯನ್ನ ನಾವು ಕಮ್ಮಿ ಮಾಡ್ಕೊಳ್ಲಿಕ್ಕೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. 10-15 minutes ನೀವು ಟ್ರೈ ಮಾಡ್ಕೊಳ್ಬಹುದು. ಕೊಕೊನಟ್ ಆಯಿಲ್ ಅಥವಾ ಸಿಸ್ಮಿ ಆಯಿಲ್, ಜಿಂಜಲಿ ಆಯಿಲ್ ಅಂತ ಹೇಳ್ತೇವೆ, ಇದನ್ನು ನೀವು ಟ್ರೈ ಮಾಡ್ಕೊಳ್ಬಹುದು. 1 tablespoon ಅಷ್ಟು ನೀವು ತಗೊಂಡು ಪ್ರತಿನಿತ್ಯ ಅದನ್ನ ಬಿಸಿ ಮಾಡಿ ಬಾಯನ್ನ ಮುಕ್ಕಳಿಸಿ, ಅದಾದ ತದನಂತರ ನೀವು ಉಪ್ಪು ನೀರಿನಲ್ಲಿ ಮತ್ತೊಮ್ಮೆ ಬಾಯನ್ನು ಮುಕ್ಕಳಿಸಿ ಹಲ್ಲುಜ್ಜುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಬಾಯಿ ದುರ್ವಾಸನೆ ಆಗಿರ್ಬೋದು, ವಸಡಿನಿಂದ ರಕ್ತಸ್ರಾವ ಆಗ್ತಾ ಇದ್ರೆ, ಹಲ್ಲು ನೋವು ಪದೇ ಪದೇ ಬರ್ತಾ ಇದ್ರೆ ಇಂಥ ಸಮಸ್ಯೆಗೆ ತುಂಬಾನೇ ಒಳ್ಳೇದು. ಹೇಗೆ ಮಾಡೋದು ಅನ್ನೋದನ್ನ, ಆಯಿಲ್ ಪುಲ್ಲಿಂಗ್ ಹೇಗೆ ಮಾಡ್ಕೊಳ್ಳೋದು, ಎಷ್ಟು ಹೊತ್ತು ಮಾಡ್ಕೊಳ್ಬೇಕು, ಯಾವ ಎಣ್ಣೆಯನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.

ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್, ದಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗೆ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲರೂ ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ರೇಡಿಯೋ ಸಾರಂಗ್ 107.8 FM.
1: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದದ ದಿನಚರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀವಿ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ನೀಡಲಿಕ್ಕೆ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿನ ವಿದ್ಯಾರ್ಥಿಗಳಾಗಿರುವಂತಹ ಪ್ರೀತಮ್ ಹಾಗೂ ಶ್ರೇಯಾ ಹೆಗ್ಡೆ ಇವರು ನಮ್ಮ ಜೊತೆಗಿದ್ದಾರೆ. ಆಯುರ್ವೇದ ಅಂದ್ರೆ ಅದು ಕೇವಲ ಒಂದು ಚಿಕಿತ್ಸಾ ಪದ್ಧತಿ ಅಂತಲ್ಲ, ಅದು ಆರೋಗ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ, ಜೀವನವನ್ನು ನಡೆಸುವಂತಹ ಒಂದು ಸಮಗ್ರ ವಿಜ್ಞಾನ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಾನು ಒಂದಿಷ್ಟು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳ ಜೊತೆಗೆ ಕೂಡ ಕೇಳ್ತಿದ್ದೀನಿ. ಆಯುರ್ವೇದದ ಉದ್ದೇಶ ಕೇವಲ ರೋಗವನ್ನು ಗುಣಪಡಿಸುವುದ? ಪ್ರೀತಮ್ ಅವರೇ,
2: ಆಯುರ್ವೇದ ಬರೀ ಒಂದು ಚಿಕಿತ್ಸೆಯನ್ನ ಮಾಡುವಂತಹ ಪದ್ಧತಿ ಅಲ್ಲ. ಹೇಗೆ ನಮಗೀಗ ಹ್ಯಾಲೋಪತಿ ಹೋಮಿಯೋಪತಿ ಎಲ್ಲ ಇದೆ, ಅದ್ರ ಹಾಗೆ ಬರೀ ಚಿಕಿತ್ಸೆಯನ್ನ, ರೋಗಕ್ಕೆ ಬರೀ ಚಿಕಿತ್ಸೆಯನ್ನ ಮಾಡುವಂತಹ ಪದ್ಧತಿ ಅಲ್ಲ. ಇದು ಹೇಗೆ ಅಂದ್ರೆ, ರೋಗ ಬಂದಿರೋ ನಂತರ ರೋಗವನ್ನು ಸಹ ಚಿಕಿತ್ಸೆ ಮಾಡ್ತಾರೆ, ಮತ್ತೆ ಆರೋಗ್ಯವಂತರು ಅಂದ್ರೆ ಸ್ವಸ್ಥರು ಅವರ ಸ್ವಾಸ್ಥ್ಯವನ್ನು ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಆಯುರ್ವೇದದಲ್ಲಿ ನಮ್ಗೆ ಸಾಕಷ್ಟು ಪದ್ಧತಿಗಳಿದೆ. ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ನಮ್ದು ಸ್ವಾಸ್ಥ್ಯ ಕೂಡ ಮೇಂಟೈನ್ ಆಗ್ತದೆ. ಅದರಲ್ಲಿ ಕೆಲವೊಂದು ಯಾವ್ಯಾವ್ದು ಸ್ವಸ್ಥ ಮೇಂಟೈನ್ ಮಾಡ್ಲಿಕ್ಕೆ ಯಾವ್ಯಾವ್ದು ಬರ್ತದೆ ಅಂತ ಹೇಳೋದಾದ್ರೆ, ಅದರಲ್ಲಿ ಒಂದೆರಡು ಎಕ್ಸಾಂಪಲ್ಸ್ ಕೊಡೋದಾದ್ರೆ, ದಿನಚರಿ ಆಗಿರ್ಬೋದು, ಋತುಚರಿ ಆಗಿರ್ಬೋದು, ಮತ್ತೆ ನಿತ್ಯ ಸೇವನೆಯ ದ್ರವ್ಯಗಳು ಅಂತ ಹೇಳ್ತೀವಿ. ಅಂದ್ರೆ ದಿನನಿತ್ಯ ನಾವು ಯಾವ ತರದ ಆಹಾರನ ಸೇವನೆ ಮಾಡಬೇಕು ಆ ತರದ್ದು. ದಿನಚರಿ ಅಂದ್ರೆ ನಾವು ಡೈಲಿ ರುಟೀನ್ಸ್ ಹೇಗೆ ಫಾಲೋ ಮಾಡಬೇಕು ಅಂತ ಅನ್ನೋಕಂತದ್ದು. ಮತ್ತೆ ಋತುಚರಿ ಅಂತ ಹೇಳೋದಾದ್ರೆ, ಆತ ಸೀಸನ್ಗೆ ತಕ್ಕ ಹಾಗೆ ನಾವು ಹೇಗೆ ನಾವು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಋತುಚರಿ ಆಗಿರ್ತದೆ.
1: ಸೊ ಇವತ್ತಿನ ದಿನ ನಾವು ನೋಡ್ತಾ ಇರ್ತೀವಿ, ಒತ್ತಡದ ಜೀವನ ಶೈಲಿ, ಒಂದು ಕಡೆ ಬದಲಾದಂತಹ ಜೀವನ ಶೈಲಿಯನ್ನೇ ನಾವು ನೋಡ್ತಿರುವಂತಹ ಸಂದರ್ಭದಲ್ಲಿ ಈ ಡೈಲಿ ರುಟೀನ್ ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಹೇಗೆ ಮೈಂಟೈನ್ ಮಾಡಬೇಕಾಗುತ್ತೆ ಅನ್ನುವಂತಹ ಒಂದು ಮಾತು.
2: ಇಂದಿನ ಒತ್ತಡ ಯುಕ್ತ ಜೀವನದಲ್ಲಿ ನಾವೆಲ್ಲರೂ ಇವಾಗ ಸಮಯದ ಹಿಂದೆ ಬಿದ್ದಿದ್ದೇವೆ. ಬೆಳಿಗ್ಗೆ ಎದ್ದ ತಕ್ಷಣ ಆಯಾಸ, ದಿನವಿಡೀ ಒತ್ತಡ, ರಾತ್ರಿ ಸರಿಯಾಗಿ ನಿದ್ದೆ ಬಾರದೇ ಇರುವಂತಹದ್ದು, ಮತ್ತು ಅದು ಈಗ ಏನಾಗಿದೆ ಅಂದ್ರೆ ಇವೆಲ್ಲ ನಮ್ಮ ಜೀವನದ ಒಂದು ಭಾಗದ ಹಾಗೆ ಆಗಿದೆ. ಸೊ ನಾವು ಅದಕ್ಕೆ ಏನ್ ಮಾಡ್ತೀವಿ, ಅದರಿಂದ ತಾತ್ಕಾಲಿಕವಾಗಿ ಅದಕ್ಕೆ ಸೊಲ್ಯೂಷನ್ ಕಂಡಿಡ್ಕೊಳ್ಳಿಕ್ಕೋಸ್ಕರ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಈ ತರ ಮಾಡಿ ಅದನ್ನ ನಾವು ಸ್ವಲ್ಪ ಹೊತ್ತಿಗೆ ಅದರ ನೋವಿಂದ ನಾವು ಪಾರ್ ಮಾಡ್ಕೊಳ್ಳಿಕ್ಕೆ ಇಂಥ ಸಣ್ಣ ಸಣ್ಣವಾದ ಉಪಾಯಗಳನ್ನ ಕಂಡಿಡ್ಕೊಂಡಿದ್ವಿ. ಆದ್ರೆ ಆಕ್ಚುಯಲ್ ಆಗಿ ನಾವು ಅದರ ಮೂಲಕ್ಕೆ ಹೋಗ್ಬೇಕು. ಸೊ ಹೇಗೆ ಅಂದ್ರೆ, ಈಗ ನಾವೀಗ ಒತ್ತಡಯುಕ್ತ ಜೀವನದಲ್ಲಿ ಈಗ ನೋಡಿ ನಿದ್ದೆ ಬರದೇ ಇರುವಂತದ್ದು ಅದೆಲ್ಲ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಸೊಲ್ಯೂಷನ್ ಅಂತ ನಾವು ತಂತ್ರಜ್ಞಾನದಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಮೂಲ ಅಂದ್ರೆ ನಾವು ನಿಸರ್ಗದಲ್ಲಿರೋರು, ನಿಸರ್ಗದಿಂದನೇ ಬಂದಿರೋರು. ಸೊ ನಾವು ಅದಕ್ಕೆ ನಿಸರ್ಗದಿಂದಲೇ ನಮಗೆ ಸೊಲ್ಯೂಷನ್ ಹುಡುಕ್ಬೇಕು. ಅದಕ್ಕೆ ಸೊಲ್ಯೂಷನ್ ಏನಂತ ಅಂದ್ರೆ, ನಾವು ನಿಸರ್ಗದೊಂದಿಗೆ ಹೊಂದ್ಕೊಂಡು ಹೋಗುವಂತದ್ದು. ಸೊ ಹಾಗಾಗಿ ಆಯುರ್ವೇದ ಮೇನ್ ಆಗಿ ವರ್ಕ್ ಆಗುವಂತದ್ದೇ ನಿಸರ್ಗ ಅಂದ್ರೆ ಪರಿಸರ ಮತ್ತು ಮಾನವನು ಎರಡು ಸಮತೋಲನದಲ್ಲಿದ್ದಾಗ ಹೇಗೆ ಮನುಷ್ಯ ರಿಯಾಕ್ಟ್ ಆಗ್ತಾನೆ, ಅಂದ್ರೆ ಪ್ರಕೃತಿ ಮತ್ತೆ ಮನುಷ್ಯ ಎರಡು ಸಮತೋಲನದಲ್ಲಿದ್ದಾಗ ಮನುಷ್ಯನ ಆರೋಗ್ಯ ಕೂಡ ಚೆನ್ನಾಗಿರ್ತದೆ, ಮತ್ತೆ ಮನುಷ್ಯನಿಂದ ಪ್ರಕೃತಿಗೆ ಏನು ಸಹ ಹಾನಿ ಆಗುದಿಲ್ಲ. ಸೊ ಅದಕ್ಕಾಗಿ ನಾವು ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿರಕಂತಹ ದಿನಚರಿ ಆಗಲಿ ಋತುಚರಿ ಆಗಲಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗುವಂತದ್ದು ಪದ್ಧತಿ. ನಾವು ಮತ್ತೆ ಮುಂಚೆ ಮಾಡ್ತಾ ಇದ್ರು ಹಿರಿಯರು, ಈಗ ನಾವು ಅದನ್ನ ಮತ್ತೆ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಇವಾಗ ಒಂದು ಕಡೆ ದಿನಚರ್ಯವನ್ನ ನಾವು ಕ್ರಮಬದ್ಧವಾಗಿ ಯಾವ ರೀತಿಯಲ್ಲಿ ಅನುಸರಿಸ್ತಾ ಹೋಗ್ಬೋದು, ಅದನ್ನ ಪಾಲನೆ ಮಾಡ್ತಾ ಹೋಗ್ಬೋದು?
3: ದಿನಚರ್ಯ ಕ್ರಮಬದ್ಧವಾಗಿ ಹೇಗೆ ಮಾಡ್ಬೇಕು ಅಂದ್ರೆ, ಮೊದಲನೇದು ಬೆಳಗ್ಗೆ ಏಳುವ ಸಮಯ, ಮತ್ತೆ ಶೌಚ ವಿಧಿ, ಅದಾದ್ಮೇಲೆ ದಂತದವನ ಮತ್ತು ಜಿಗ್ವ ನಿರ್ಲೇಖನ ಅಂದ್ರೆ ಹಲ್ಲು ಮತ್ತು ನಾಲಿಗೆ ಶುದ್ಧೀಕರಣ, ಅಂಜನ ಅಂದ್ರೆ ಕಾಡಿಗೆ ಹಚ್ಚೋದು, ಮತ್ತೆ ನಸ್ಯ ಅಂದ್ರೆ ನಾಸ ಮಾರ್ಗ ಶುದ್ಧೀಕರಣ, ಆಮೇಲೆ ಗಂಡೂಷ ಅಂದ್ರೆ ಬಾಯಲ್ಲಿ ಆಯಿಲ್ ಅಥವಾ ಕಷಾಯವನ್ನು ಹಿಡ್ಕೊಳ್ಳೋದು, ಅಭ್ಯಂಗ ಅಂದ್ರೆ ಬಾಡಿ ಮಸಾಜ್ ಮಾಡೋದು, ಮತ್ತೆ ವ್ಯಾಯಾಮ ಅಂದ್ರೆ ಎಕ್ಸಸೈಸ್ ಮಾಡುವಂಥದ್ದು, ಉದ್ವರ್ತನ ಅಂದ್ರೆ ಮೆಡಿಕೇಟೆಡ್ ಪೌಡರ್ ಇಂದ ಸ್ಕ್ರಬ್ ಮಾಡುವಂಥದ್ದು, ಇದರ ನಂತರ ಸ್ನಾನ ಮಾಡೋದು. ಇದು ಕ್ರಮವಾಗಿದೆ.
1: ತುಂಬಾ ಧನ್ಯವಾದಗಳು. ದಿನಚರಿಯ ಬಗ್ಗೆ ಡೈಲಿ ರೂಟೀನಲ್ಲಿ ಯಾವ ರೀತಿಯಲ್ಲಿ ಆಯುರ್ವೇದದಲ್ಲಿ ನಾವು ತಗೊಂಡೋಗ್ಬೇಕು, ಒಂದಿಷ್ಟು ಸವಾಲುಗಳನ್ನ ನಾವು ಯಾವ ರೀತಿಯಲ್ಲಿ ಆರೋಗ್ಯವನ್ನು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಸೊ ಇದೀಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡಿಸ್ಕಷನ್ ಕೂಡ ಇದೀಗ ನಡೆಯುತ್ತೆ. ಸೊ ಅದರಲ್ಲಿ ನಮ್ಮ ಜೊತೆಗೆ ಕೀರ್ತಿ ಮತ್ತು ನಂದಿತಾ ಇವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಡಿಸ್ಕಷನ್ ಮುಂದೆ ಹೋಗ್ಲಿ.
2: ಈಗ ನಾವು ದಿನಚರಿಯನ್ನು ಕ್ರಮಬದ್ಧವಾಗಿ ಸರಳವಾಗಿ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ ಹೇಗೆ ಅದನ್ನು ಫಾಲೋ ಮಾಡಬೇಕಂತ ಇವಾಗ ಡಿಸ್ಕಷನ್ ಮಾಡೋದಾದರೆ, ಮೊದಲನೇದಾಗಿ ಆಚಾರ್ಯರು ಹೇಳಿರುವ ಹಾಗೆ ಯಾವ ಸಮಯದಲ್ಲಿ ಬೆಳಗ್ಗೆ ಎದ್ದರೆ ಸೂಕ್ತವಾಗಿರ್ತದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಆಚಾರ್ಯರು ಹೇಗೆ ಹೇಳಿದ್ದಾರೆ ಅಂದರೆ, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕಂತ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಬ್ರಾಹ್ಮಿ ಮುಹೂರ್ತ ಅಂತ ಅಂದರೆ ಏನು? ಬ್ರಾಹ್ಮಿ ಮುಹೂರ್ತ ಅಂತ ಅಂದರೆ ಇವಾಗ ಸೂರ್ಯ ಉದಯಕ್ಕೂ 1:36 ಮುಂಚೆ ಬ್ರಾಹ್ಮಿ ಮುಹೂರ್ತ ಶುರು ಆಗ್ತದೆ. ಅದು ಶುರುವಾದ ನಂತರ 48 ಅಂದರೆ ಒಂದು ಮುಹೂರ್ತದವರೆಗೆ ಬ್ರಾಹ್ಮಿ ಮುಹೂರ್ತ ಇರ್ತದೆ. ಅದು ಈ ಮುಹೂರ್ತದಲ್ಲಿ ಎದ್ದೇಳುವಂಥದ್ದು ಸೂಕ್ತ ಅಂತ ಆಚಾರ್ಯರು ತಿಳಿಸಿದ್ದಾರೆ. ಈ

0: ಮಾಡ್ತಾ ಇದ್ದಾರೆ ಅಥವಾ ಯಾರು ಜ್ಞಾನ ಪ್ರಾಪ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅವರಿಗೆ ಈ ಸಮಯ ತುಂಬಾ ಸೂಕ್ತ ಆಗಿರುತ್ತೆ. ಯಾಕಂದ್ರೆ ಮೈಂಡ್ ತುಂಬಾ ಫ್ರೀ ಇರೋದ್ರಿಂದ ಈ ಸಮಯದಲ್ಲಿ ಅವ್ರ ಜ್ಞಾನ ಪ್ರಾಪ್ತಿಗೋಸ್ಕರ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಎಲ್ಲರೂ ಅಂದ್ರೆ ವಿದ್ಯಾರ್ಥಿಗಳಲ್ಲದೆ ಸಾಮಾನ್ಯ ಜನರು ಕೂಡ ಎದ್ದೇಳೋದ್ರಿಂದ ಅವರ ಮೈಂಡ್ ಫ್ರೀ ಇರ್ತದೆ. ಸೊ ಅವರ ದಿನನಿತ್ಯದ ಕರ್ಮಗಳನ್ನ ಮಾಡಲಿಕ್ಕೆ ಅಂದ್ರೆ ಅವತ್ತು ಯಾವುದೇ ಕೆಲಸ ಆಗಿರಲಿ ಏನೇ ಆಗಿರಲಿ ಒಂದು ಒಳ್ಳೆ ರೀತಿಯಲ್ಲಿ ಆಗಲಿ ಅನ್ನೋದ್ರ ರೀತಿ ಅನ್ನೋ ಕಾರಣಕ್ಕೆ ಈ ಮುಹೂರ್ತದಲ್ಲಿ ಎದ್ದೇಳೋದನ್ನ ನಮ್ಮ ಆಚಾರ್ಯರು ಉಲ್ಲೇಖನ ಮಾಡಿದ್ದಾರೆ.
1: ಈಗ ದಿನಚರ್ಯದ ಮುಂದಿನ ಕ್ರಮ ಶೌಚವಿಧಿ. ಶೌಚವಿಧಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ದೇಹದಲ್ಲಿರುವ ಅನಗತ್ಯ ಅಂಶಗಳನ್ನು ಹೊರಹಾಕೋದು, ಅಂದ್ರೆ ಮಲ ಮತ್ತು ಮೂತ್ರದ ಸಂಪೂರ್ಣವಾದ ವಿಸರ್ಜನೆ. ಆಯುರ್ವೇದದಲ್ಲಿ ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯ ಎಂತ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಇದರಲ್ಲಿ ಸ್ವಸ್ಥರಿಗೆ ಮುಖ್ಯವಾದ ಲಕ್ಷಣವನ್ನು ಹೇಳಿದ್ದಾರೆ. ಇದರಲ್ಲಿ ಮಲಕ್ರಿಯೆ ಅಂದರೆ ಮಲವನ್ನು ಸಂಪೂರ್ಣವಾಗಿ ವಿಸರ್ಜಿಸುವುದು, ಇದು ಸ್ವಸ್ಥರ ಲಕ್ಷಣ. ಈ ಕ್ರಿಯೆಯನ್ನು ಸಮಯಕ್ಕೆ ಸರಿಯಾಗಿ ವಿಸರ್ಜನೆ ಆಗದಿದ್ದರೆ ಇದನ್ನು ರೋಗಿಯ ಅಥವಾ ಅಸ್ವಸ್ಥರ ಲಕ್ಷಣ ಅಂತ ಹೇಳಿದ್ದಾರೆ. ಶೌಚವಿಧಿಯು ದೇಹವನ್ನು ಹಗುರವಾಗಿರಿಸಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಮಲ ಮತ್ತು ಮೂತ್ರದ ನೈಸರ್ಗಿಕ ವೇಗ ತಡೆಬಾರದಂತ ಆಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ಆಚಾರ್ಯರು ಸಂಪೂರ್ಣವಾದ ಮಲವಿಸರ್ಜನೆಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ದೇಹವನ್ನು ಆಂತರಿಕವಾಗಿ ಶುದ್ಧೀಕರಿಸುವ ಈ ಪ್ರಕ್ರಿಯೆಯು ದಿನಚರ್ಯದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಗವಾಗಿದೆ.
2: ನಂತರ ದಂತಧಾವನ ಮತ್ತು ಜಿಹ್ವಾ ನಿರ್ಲೇಖನ. ದಂತಧಾವನ ಮತ್ತು ಜಿಹ್ವಾ ನಿರ್ಲೇಖನ ಅಂದರೆ ಹಲ್ಲು ಮತ್ತು ನಾಲಿಗೆ ಸ್ವಚ್ಛ ಮಾಡೋದು. ಮೊದಲಿಗೆ ಯಾವ ತರಹದ ಬ್ರಷ್ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ ಬ್ರಷ್ ತುಂಬ ಸಾಫ್ಟ್ ಆಗಿರಬೇಕು. ಉದಾಹರಣೆಗೆ ತುಂಬ ಪ್ರಚಲಿತವಾದ ಬ್ಯಾಂಬು ಬ್ರಷ್ಗಳನ್ನ ಉಪಯೋಗಿಸಬೇಕು. ಮತ್ತು ನಾವು ಯಾವ ಥರದ ಪೇಸ್ಟ್ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ ಈಗಿನ ಕಾಲದಲ್ಲಿ ನಾವು ಸಿಹಿಯುಕ್ತ ಪೇಸ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಟೀತ್ ವೈಟ್ನಿಂಗ್ಗೋಸ್ಕರ ಕೆಮಿಕಲ್ ಹೆಚ್ಚಾಗಿ ಇರುವಂಥ ಪೇಸ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಹೇಗೆ ಅಂತ ಹೇಳೋದಾದರೆ ನಮ್ಮ ನಾಲಿಗೆಯ ಕೆಳಭಾಗದಲ್ಲಿ ವ್ಯಾಸ್ಕ್ಯುಲರ್ ಸಬ್ ಲಿಂಗ್ಯುವಲ್ ಟಿಶ್ಯೂ ಇರುತ್ತೆ. ಇದಕ್ಕೆ ಹೀರಿಕೊಳ್ಳುವ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಈ ಕೆಮಿಕಲ್ಸ್ಗಳು ಇದರ ಮೂಲಕ ನಮ್ಮ ದೇಹಕ್ಕೆ ಸೇರಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ನಮ್ಮ ಆಚಾರ್ಯರು ನಮ್ಮ ಹಲ್ಲುಗಳನ್ನು ಹೇಗೆ ಉಜ್ಜಬೇಕು ಅಂತ ಕೂಡ ಹೇಳಿದ್ದಾರೆ. ಹಲ್ಲು ಉಜ್ಜುವಾಗ ಜೋರಾಗಿ ಉಜ್ಜಬಾರದು ಮತ್ತು ಹೆಚ್ಚಿನ ಸಮಯ ಉಜ್ಜಬಾರದು. ಮತ್ತು ಹಲ್ಲು ಉಜ್ಜುವಾಗ ಒಸಡು ಹಾನಿ ಆಗದೇ ಇರೋ ಥರ ಉಜ್ಜಬೇಕು. ಆದರೆ ಮತ್ತು ನಮ್ಮ ಆಚಾರ್ಯರು ಯಾರು ಯಾರು ಬ್ರಷ್ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಅಜೀರ್ಣ, ಜ್ವರ, ಮೌತ್ ಅಲ್ಸರ್ಸ್ ಇರೋರು ಮತ್ತು ರೆಸ್ಪಿರೇಟ್ರಿ ಇಶ್ಯೂಸ್ ಅಂದರೆ ಶ್ವಾಸಕೋಶದ ಸಮಸ್ಯೆ ಇರೋರು ಕೂಡ ಹಲ್ಲನ್ನು ಉಜ್ಜಬಾರದು. ನಂತರ ಜಿಹ್ವಾ ನಿರ್ಲೇಖನ. ಜಿಹ್ವಾ ನಿರ್ಲೇಖನ ಅಂದರೆ ನಾಲಿಗೆಯನ್ನು ಸ್ವಚ್ಛಗೊಳಿಸೋದು. ಬೆಳಗ್ಗೆ ಹಲ್ಲುಗಳನ್ನು ಸ್ವಚ್ಛಗೊಳಿಸಿದ ನಂತರ ನಾಲಿಗೆಯ ಮೇಲಿರುವ ಲೇಪ ಮತ್ತು ಮಲಿನತೆಯನ್ನು ತೆಗೆಯಬೇಕು. ಜಿಹ್ವಾ ನಿರ್ಲೇಖನ ಮಾಡುವುದರಿಂದ ನಮ್ಮ ಬಾಯಿಯಿಂದ ಬರುವ ದುರ್ವಾಸನೆ ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಮತ್ತು ಬಾಯಿಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬಹುದು. ಮತ್ತು ನಮ್ಮ ನಾಲಿಗೆಯ ಮೇಲೆ ಇರುವ ಲೇಪ ಕಡಿಮೆಯಾದರೆ ರುಚಿಯನ್ನು ಸರಿಯಾಗಿ ಗ್ರಹಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರತಿದಿನ ಮೃದುವಾಗಿ ಜಿಹ್ವಾ ನಿರ್ಲೇಖನ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು.
3: ಈಗ ಮುಂದಿನ ಕ್ರಮ ಅಂಜನ. ಸೊ ಅಂಜನ ಅಂತ ಹೇಳಿದ್ರೆ ಕಣ್ಣಿಗೆ ಔಷಧಿಯನ್ನು ಕಣ್ಣಿಗೆ ಕಾಡಿಗೆ ಅಂತ ಹಚ್ಚೋದನ್ನು ನಾವು ಅಂಜನ ಅಂತ ಹೇಳ್ತೀವಿ. ಸೊ ನಿಮಗೆಲ್ಲ ಗೊತ್ತೇ ಇದೆ ಕಾಡಿಗೆನ ಹೇಗೆ ಅಪ್ಲೈ ಮಾಡ್ತೀವಿ ಅಂತ. ಸೊ ಅದೇ ರೀತಿ ನಾವೇನು ಮಾಡ್ತೀವಿ, ಔಷಧಿಯನ್ನು ಕಣ್ಣಿನ ಕೆಳಭಾಗದ ರೆಪ್ಪೆಯ ಒಳಗಡೆ ನಾವು ಅಂಜನಾನ ಹಾಕಬೇಕಾಗತ್ತೆ. ಸೊ ಈ ಅಂಜನದಲ್ಲಿ ನಮಗೆ ಎರಡು ಟೈಪ್ಸ್ ಬರುತ್ತೆ, ಒಂದು ಡ್ರಾಪ್ಸ್ ಟೈಪ್ಸಲ್ಲಿ, ಇನ್ನೊಂದು ಲೇಪ ಫಾರ್ಮಲ್ಲಿ ಬರುತ್ತೆ. ಸೊ ನಾವು ಡ್ರಾಪ್ಸ್ ಟೈಪ್ನ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಯಾರಾದರೂ ಗೊತ್ತಿರೋರು ಅಥವಾ ದಿನನಿತ್ಯ ಅಂಜನ ಕ್ರಮವನ್ನು ಮಾಡ್ಕೊಂಬಂದಿರೋರಿಂದ ಹಾಕಿಸ್ಕೊಂಡಾಗ ನಮಗದು ಸೂಕ್ತ ಅಂತ ಆಗುತ್ತೆ. ನೆಕ್ಸ್ಟು ಲೇಪ ಫಾರ್ಮನ್ನು ಅದನ್ನು ನಾವೇ ಯೂಸ್ ಮಾಡ್ಕೊಂಡು ಹಾಕೋಬೋದು. ಸೊ ಕೆಲವರು ಇವಾಗ ಏನು ಮಾಡ್ತಾರೆ ಅಂದರೆ ನಾವು ಕಾಡಿಗೆ ಹಚ್ಚಿದ್ರೆ ಕೈಯಿಂದನೇ ಅಪ್ಲೈ ಮಾಡ್ಕೊತೀವಿ. ಬಟ್ ನಮ್ಮ ಆಚಾರ್ಯರು ಹೇಳಿರೋ ಪ್ರಕಾರ ನಾವು ಶಲಾಕ ಅಂತ, ಅದು ಕಡ್ಡಿದು ಫಾರ್ಮ್ ಅಂದರೆ ಸ್ಟಿಕ್ ಫಾರ್ಮಲ್ಲಿ ಬರುತ್ತೆ. ಸೊ ಅದು ತುಂಬ ಮೆಟೀರಿಯಲ್ಸಿಂದ ಫಾರ್ಮ್ ಆಗಿರುತ್ತೆ, ಅಂದರೆ ಗೋಲ್ಡ್ ಆಗಿರ್ಬೋದು, ಸಿಲ್ವರ್, ಲೆಡ್ ಅಥವಾ ತಾಮ್ರ, ಈ ಥರದಿಂದ ಮಾಡಿರ್ತಾರೆ, ಪ್ರಿಪೇರ್ ಮಾಡಿರ್ತಾರೆ. ಸೊ ಅದರಿಂದ ನಾವು ಹಾಕ್ಕೊಂಡಾಗ ನಮ್ಮ ಕಣ್ಣಿಗೆ ಇನ್ನೂ ಸೂಕ್ತ ಆಗಿ ಅದು ಹೆಲ್ಪ್ ಆಗುತ್ತೆ. ಇದು ಅಂಜನ ಮಾಡೋದ್ರಿಂದ ನಮಗೆ ಏನಪ್ಪ ಯೂಸ್ ಅಂತ ಹೇಳಿದ್ರೆ, ನಮ್ಮ ಕಣ್ಣಿನ ಒಳಗಡೆ ಇರುವಂತಹ ಕಸ ಆಗಿರ್ಬೋದು ಅಥವಾ

0: ಹೆಚ್ಚು ನೀರು ಬರುವಂಥದ್ದಾಗಿರ್ಬೋದು, ಇದೆಲ್ಲ ನಿವಾರಣೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇವಾಗಿರುವಂಥ ಮೇನ್ ಪ್ರಾಬ್ಲಮ್ ಅಂದರೆ ವಿಷನ್ ಪ್ರಾಬ್ಲಮ್, ಅಂದರೆ ದೂರದ ಕಾಣಿಸಲ್ಲ ಮತ್ತು ಹತ್ತಿರದ ಕಾಣಿಸಲ್ಲ. ಸೊ ಇಂಥ ಸಮಸ್ಯೆ ಇರೋರು ಅಂಜನ ಕ್ರಮವನ್ನು ದಿನನಿತ್ಯ ಮಾಡ್ಕೊತಾ ಬಂದಾಗ ಇದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಬರೀ ಸಮಸ್ಯೆ ಇರೋರು ಮಾತ್ರ ಅಂಜನ ಮಾಡಬೇಕಾ? ಇಲ್ಲ, ಯಾಕಂತಂದರೆ ಆರೋಗ್ಯವಂತರು ಕೂಡ ನಾವು ಅಂಜನ ಕ್ರಮವನ್ನು ಮಾಡ್ಕೊತಾ ಬಂದಾಗ ಕಣ್ಣಿಗೆ ತುಂಬಾ ತಂಪಾಗ್ತಾ ಬರುತ್ತೆ. ಅದಾದಮೇಲೆ ಇವಾಗ ಯಾರಿಗಾದರೂ ಕಣ್ಣಿಂದ ತುಂಬ ನೋವಾಗಿದ್ದರೆ, ಗಾಯ ಆಗಿದ್ದರೆ, ಅಥವಾ ಆಕ್ಸಿಡೆಂಟ್ಸು, ಆಪ್ರೇಷನ್ಸು, ಮತ್ತು ಅಜೀರ್ಣ, ಏನಾದರೂ ಜ್ವರ ಇಂಥವ್ರು ಇದ್ದರೆ ಅಂಜನ ಕ್ರಮವನ್ನು ನಾವು ಫಾಲೋ ಮಾಡದೆ ಕೂಡ ಇರ್ಬೋದು.
1: ಮುಂದಿನ ಕ್ರಮ ನಸ್ಯ. ನಸ್ಯ ಅಂದರೆ ಔಷಧಿಯುಕ್ತ ಎಣ್ಣೆ ಅಥವಾ ಔಷಧಿಯನ್ನು ಮೂಗಿನ ಮಾರ್ಗವಾಗಿ ಹಚ್ಚುವಂಥದ್ದು. ಮೂಗಿನ ಮಾರ್ಗದಲ್ಲಿ ಹಚ್ಚೋದು ಯಾಕೆ ಅಂದರೆ, ಶಾಸ್ತ್ರದಲ್ಲಿ ನೋಡೋದಾದರೆ ನಾಸೋಹಿ ಶಿರಸದ್ವಾರ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮಿದುಳಿನ ಭಾಗಕ್ಕೆ ರೀಚ್ ಆಗಲಿಕ್ಕೆ ಇರುವಂತಹ ಓಪನಿಂಗ್ ಅಂದರೆ ಅದು ಮೂಗು ಮಾತ್ರ. ಸೊ ನಮ್ಮ ಶಿರದ ಭಾಗದಲ್ಲಿ, ಅಂದರೆ ಶಿರದ ಭಾಗ ಅಂತಂದರೆ ಮಿದುಳಾಗಿರ್ಬೋದು, ಅದರಿಂದ ಕಣ್ಣಿಗೆ, ಕೂದಲಿಗೆ, ಇದೆಲ್ಲದಕ್ಕೂ ಏನೇ ಸಮಸ್ಯೆ ಆಗಿದ್ರು ಅದನ್ನು ಟ್ರೀಟ್ ಮಾಡಲಿಕ್ಕೋಸ್ಕರ ಇರುವಂತಹ ಮಾರ್ಗ ಅಂದರೆ ಅದು ನಾಸ ಮಾರ್ಗ, ಅಂದರೆ ಮೂಗಿನ ಮಾರ್ಗ. ಸೊ ಅದಕ್ಕಾಗಿ ನಸ್ಯ, ನಸ್ಯ ಅಂದರೆ ಏನು ಹೇಳಿದ್ವಿ ಅಂದರೆ ಔಷಧಿಯುಕ್ತ ಎಣ್ಣೆ ಅಥವಾ ಔಷಧಿಯನ್ನು ಮೂಗಿನ ಮಾರ್ಗದಲ್ಲಿ ಹಾಕುವಂಥದ್ದು. ಸೊ ಇದನ್ನು ನಾವು ದಿನನಿತ್ಯ ಮಾಡೋದ್ರಿಂದ ನಮಗೆ ಕೂದಲಿನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗ್ತದೆ. ಮತ್ತು ಮೇಯ್ನಾಗಿ ಕೂದಲಿನ ಮತ್ತು ಕಣ್ಣಿನ ಆರೋಗ್ಯನ ಮೇಂಟೈನ್ ಮಾಡಲಿಕ್ಕೋಸ್ಕರ ಈ ನಸ್ಯ ಕ್ರಮವನ್ನು ಮಾಡುವಂಥದ್ದು. ನಸ್ಯ ಕ್ರಮದಲ್ಲಿ ಎರಡು ರೀತಿ ಕ್ರಮ ಇದೆ. ಒಂದು, ಯಾವುದೇ ರೀತಿಯ ಸಮಸ್ಯೆ ಬಂದಾಗ, ಅಂತ ಅಂದರೆ ಯಾವುದಾದ್ರೂ ರೋಗ, ನಮ್ಮ ಶಿರದ ಭಾಗದಲ್ಲಿ ಯಾವುದೇ ರೋಗ ಇದ್ದರೆ ಅದನ್ನು ಕ್ಯೂರ್ ಮಾಡಲಿಕ್ಕೆ ಅದು ಔಷಧಿಯುಕ್ತ ಎಣ್ಣೆನ ಯೂಸ್ ಮಾಡಿ ಮಾಡುವಂಥ ನಸ್ಯ. ಇನ್ನೊಂದು ಪ್ರತಿಮರ್ಷ ನಸ್ಯ ಅಂತ ಹೇಳ್ತೀವಿ. ಪ್ರತಿಮರ್ಷ ನಸ್ಯ ಅಂದರೆ ನಾವು ದಿನನಿತ್ಯ ನಮ್ಮ ಸ್ವಸ್ಥವನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ದಿನನಿತ್ಯ ಮಾಡಿಕೊಳ್ಳುವಂತಹ ಕ್ರಿಯೆಯನ್ನು ಪ್ರತಿಮರ್ಷ ನಸ್ಯ ಅಂತ ಕರಿತೀವಿ. ಈ ನಸ್ಯನ್ನು ಯಾರ್ಯಾದರೂ ಮಾಡಬಾರ್ದಂತ ಹೇಳೋದಾದರೆ, ತುಂಬ ಚಿಕ್ಕ ಮಕ್ಕಳು ಅಥವಾ ತುಂಬ ವಯಸ್ಸಾಗಿರೋಂಥವರು, ಮತ್ತು ಗರ್ಭಿಣಿಯರು, ಮತ್ತು ಕೆಲವರಿಗೆ ರನ್ನಿಂಗ್ ನೋಸ್ ಅಂತ ಹೇಳ್ತೀವಿ, ಅಂದರೆ ಶೀತ ಆಗಿರ್ತದೆ, ಅಂಥ ಸಮಯದಲ್ಲಿ ನಸ್ಯ ಕ್ರಮವನ್ನು ನಾವು ಮಾಡಬಾರ್ದು. ಮತ್ತು ನಸ್ಯ ಕ್ರಮದ ಉಪಯೋಗಗಳನ್ನ ಹೇಳೋದಾದರೆ, ಕೂದಲಿನ ರೋಗಗಳು, ಕೂದಲಲ್ಲಿ ಯಾವುದೇ ರೀತಿಯ ರೋಗ ಇದ್ರೂ ಅದರಿಂದ ನಿವಾರಣೆ ಮಾಡಲಿಕ್ಕೆ ನಸ್ಯ ಕ್ರಮವನ್ನು ಮಾಡ್ತೀವಿ. ಮತ್ತು ಕೂದಲು ಉದುರುವಿಕೆ, ಮತ್ತು ಮೂಗಿನಿಂದ ಮೂಗಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ, ಮತ್ತು ತಲೆನೋವು, ಮೇನಾಗಿ ಕಣ್ಣು ಮತ್ತು ತಲೆಯಲ್ಲಿನ ಕೂದಲಿನ ಸಮಸ್ಯೆಗಳಿಗೆ ಮುಖ್ಯವಾಗಿ ಯೂಸ್ ಮಾಡುವಂಥದ್ದು ನಾವು ನಸ್ಯ ಅಂತ ಹೇಳ್ಬೋದು.
2: ಮುಂದಿನ ಕ್ರಮ ಗಂಡೂಷ. ಗಂಡೂಷ ಅಂದರೆ ಉಗುರು ಬಿಸಿ ಎಣ್ಣೆ ಅಥವಾ ಕಷಾಯವನ್ನು ಬಾಯಲ್ಲಿ ತುಂಬಿಕೊಂಡು ಸ್ವಲ್ಪ ಹೊತ್ತು ಇಟ್ಕೊಂಡು ಅದನ್ನು ಹೊರಗಾಕುವಂಥದ್ದು ಆಯುರ್ವೇದದ ಒಂದು ಕ್ರಮ. ಇದು ಬಾಯಿ, ಹಲ್ಲು ಮತ್ತು ಒಸಡುಗಳ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಆದರೆ ಬಾಯಲ್ಲಿ ಗಾಯ, ಉರಿಯೂತ ಅಂದರೆ ಮೌತ್ ಅಲ್ಸಸ್, ಜ್ವರ ಅಥವಾ ಅಜೀರ್ಣ ಇರುವಂಥವರು ಇದನ್ನು ತಪ್ಪಿಸಬಹುದು. ದೇಹ ಸ್ಥಿತಿಗೆ ಅನುಗುಣವಾಗಿ ಬಳಸುವ ಎಣ್ಣೆ ಅಥವಾ ಕಷಾಯವನ್ನು ಆಯುರ್ವೇದದ ತಜ್ಞರ ಸಲಹೆ ಪ್ರಕಾರ ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು.
3: ಮುಂದಿನ ಕ್ರಮ ಹಬ್ಯಂಗ. ಹಬ್ಯಂಗ ಅಂದರೆ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು ಮಸಾಜ್ ಮಾಡೋದು. ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಈ ಎಣ್ಣೆಯನ್ನು ಜಾಸ್ತಿ ಹೊತ್ತು ನಮ್ಮ ದೇಹದ ಮೇಲೆ ಇಟ್ಟುಕೊಳ್ಳಬಾರದು. ಆಯುರ್ವೇದದ ಪ್ರಕಾರ ಹಬ್ಯಂಗವು ದೇಹಕ್ಕೆ ಬಲ ನೀಡುತ್ತದೆ, ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು, ಮತ್ತು ದೇಹಕ್ಕೆ ವಿಶ್ರಾಂತಿ ಸಿಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಆಚಾರ್ಯರು ಯಾರ್ಯಾರು ಅಭ್ಯಂಗವನ್ನು ಮಾಡಬಾರದು ಅಂತ ಕೂಡ ಹೇಳಿದ್ದಾರೆ. ಜ್ವರ, ಅಜೀರ್ಣ ಅಥವಾ ದೇಹದಲ್ಲಿ ಅಸ್ವಸ್ಥತೆ ಇದ್ದಾಗ ಅಭ್ಯಂಗ ಮಾಡೋದನ್ನು ನಿಲ್ಲಿಸಬೇಕು. ನಾವು ನಮ್ಮ ಪೂರ್ತಿ ದೇಹಕ್ಕೆ ಅಭ್ಯಂಗ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ, ನಾವು ತಲೆ, ಕಿವಿ ಮತ್ತು ಪಾದಗಳಿಗೆ ಅಭ್ಯಂಗ ಮಾಡಬಹುದು. ತಲೆಗೆ ಎಣ್ಣೆ ಹಚ್ಚುವುದರಿಂದ ಮನಸ್ಸು ಮತ್ತು ಇಂದ್ರಿಯಗಳಿಗೆ ವಿಶ್ರಾಂತಿ ಸಿಗುತ್ತದೆ. ಕಿವಿಗೆ ಎಣ್ಣೆ ಹಚ್ಚುವುದರಿಂದ ಕಿವಿಯ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಮತ್ತು ನಮ್ಮ ಕಿವಿಗಳಲ್ಲಿ ನರ್ವ್ ಸಪ್ಲೈ ಜಾಸ್ತಿ ಇರುತ್ತೆ, ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಪಾದಗಳಿಗೆ ಎಣ್ಣೆ ಹಚ್ಚುವುದರಿಂದ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ, ಉತ್ತಮ ನಿದ್ರೆ ಮತ್ತು ಪಾದಗಳ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ನಮ್ಮ ಸ್ಥಳೀಯ ಹವಾಮಾನಕ್ಕೆ ಅನುಗುಣವಾಗಿ ಸರಿಯಾದ ಎಣ್ಣೆ ಮತ್ತು ಸರಿಯಾದ ಸಮಯದಲ್ಲಿ ಅಭ್ಯಂಗವನ್ನು ದಿನಚರ್ಯದಲ್ಲಿ ಅಳವಡಿಸಿಕೊಂಡು ಹೋಗಬೇಕು.
0: ಮುಂದಿನ ಕ್ರಮ ಬಂದು ವ್ಯಾಯಾಮ. ವ್ಯಾಯಾಮ ಅಂದರೆ ನಿಮ್ಗೆ ಗೊತ್ತೇ ಇದೆ, ಅದು ಫಿಸಿಕಲ್ ಎಕ್ಸಸೈಸಸ್. ಸೊ ಇದನ್ನ ನಾವು ಬೆಳಗ್ಗೆ ಎಳೆ ಬಿಸಿಲಿನಲ್ಲಿ ನಾವು ವ್ಯಾಯಾಮನ ಮಾಡ್ತಾ ಬರಬೇಕು. ಸೊ ಇವಾಗಿನ ಕಾಲದಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವಾಗ ನಮ್ಗಿರೋ ಸ್ಟ್ರೆಸ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಎಷ್ಟು ಒತ್ತಡಗಳಿರುತ್ತೆ. ಸೊ ಅದಕ್ಕೆಲ್ಲ ಈ ಫಿಸಿಕಲ್ ಎಕ್ಸಸೈಸ್ ಅಂತ ಮಾಡಿದಾಗ ನಮ್ಗೊಂದು ಮೈಂಡ್ ಫ್ರೀ ಆಗುತ್ತೆ ಅಂತಾನೆ ಹೇಳ್ಬೋದು. ವ್ಯಾಯಾಮ ಮಾಡೋದ್ರಿಂದ ನಮ್ಗೆ ಏನೇನೆಲ್ಲ ಲಾಭ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹವನ್ನು ಚುರುಕಾಗಿಡುತ್ತೆ ಅದು, ಮತ್ತು ನಮ್ಮ ದೇಹದ ಬಲವನ್ನು ಹೆಚ್ಚಿಸುತ್ತೆ, ಮತ್ತು ಜೀರ್ಣಕ್ರಿಯೆಗೆ ಅದು ಉತ್ತಮ ಅಂತ ಹೇಳ್ಬೋದು. ಮತ್ತು ನಾವು ದಿನವಿಡೀ ಲೇಸಿನೆಸ್ ಅಥವಾ ಆಲಸ್ಯ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಅದು. ಈಗ ಸ್ವಲ್ಪ ಜನ ಹೇಳ್ತಾರೆ ಏನಂತಂದರೆ, ನಾವು ದಿನನಿತ್ಯ ಕೆಲಸ ಮಾಡ್ತೀವಿ ಅಥವಾ ತೋಟಕ್ಕೆ ಹೋಗ್ತೀವಿ, ನಾವು ಮನೆ ಕೆಲಸವನ್ನು ಮಾಡ್ತೀವಿ, ಇದರಲ್ಲ ವ್ಯಾಯಾಮ ಆಗುತ್ತೆ, ಎಕ್ಸಸೈಸ್ ಆಗುತ್ತಲ್ಲ ಅಂತ ಅವ್ರು ನಮ್ಮ ಪ್ರಶ್ನೆ ಕೇಳ್ತಾರೆ. ಬಟ್ ಅದನ್ನು ನಾವು ವ್ಯಾಯಾಮಕ್ಕೆ ಕಂಪೇರ್ ಮಾಡೋದಕ್ಕಾಗಲ್ಲ. ಯಾಕಂತಂದ್ರೆ ವ್ಯಾಯಾಮಕ್ಕೆ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಅಂತ ಇದೆ. ಯಾಕಂದ್ರೆ ಇವಾಗ ವ್ಯಾಯಾಮ ಮಾಡ್ಬೇಕಂದ್ರೆ ಈ ಪೊಸಿಷನ್ ಇರಬೇಕು, ಈ ಪೊಸಿಷನ್ ಅಲ್ಲಿ ನಾವು ಈ ತರ ಉಸಿರು ಎಳ್ಕೊಬೇಕು, ಉಸಿರು ಬಿಡಬೇಕು ಅಂತ ತುಂಬಾ ಒಂದು ಕ್ರೈಟೀರಿಯಾಗಳಿರುತ್ತೆ. ಆದರೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಏನಿರುತ್ತೆ ಅಂದ್ರೆ ಕೆಲಸನ ಮುಗಿಸ್ಬೇಕು ಅಂತ ಇರುತ್ತೆ. ಬಟ್ ವ್ಯಾಯಾಮ ಮಾಡ್ಬೇಕಾದ್ರೆ ನಮ್ಗದೊಂದು ಕಾನ್ಶಿಯಸ್ನೆಸ್ ಇರುತ್ತೆ, ಮತ್ತೆ ಅದೊಂದು ಕ್ರೈಟೀರಿಯಾನ ಫಾಲೋ ಮಾಡ್ತಾ ಬಂದಾಗ ನಮ್ಗದು ದೇಹಕ್ಕೆ ಒಂದು ಸಹನೆ ಶಕ್ತಿ ಮತ್ತೆ ನಮ್ಮ ಒಂದು ದೇಹದ ಬಲ ಅನ್ನೋದು ಹೆಚ್ಚಿಸುತ್ತೆ. ಸೊ ಮೇನ್ ಆಗಿ ವ್ಯಾಯಾಮದ ಬಗ್ಗೆ ನಾವೇನ್ ಹೇಳ್ತೀವಿ ಅಂದ್ರೆ ವಾಕಿಂಗ್ ಆಗಿರ್ಬೋದು, ಜಾಗಿಂಗ್ ಅಥವಾ ಸೂರ್ಯ ನಮಸ್ಕಾರ, ಯೋಗಾಭ್ಯಾಸ, ಇದು ಸಣ್ಣ ಪುಟ್ಟ ವ್ಯಾಯಾಮಗಳನ್ನ ನಾವು ಮಾಡ್ತಾ ಬಂದಾಗ ನಮ್ಗೆ ದಿನವಿಡೀ ಏನೇನು ಆಲಸ್ಯ ಏನಿರುತ್ತೆ ಅದು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಮೇನ್ ಆಗಿ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಯೂತ್ಸ್ಗಳಿಗೆ ಇದನ್ನ ನಾವು ಪ್ರಿಫರ್ ಮಾಡ್ಬೋದು. ಆ್ಯಂಡ್ ಆಚಾರ್ಯರು ಹೇಳಿರೋ ಪ್ರಕಾರ, ಸೊ ವ್ಯಾಯಾಮನ ನಮ್ಮ ದೇಹದ ಬಲ ಎಷ್ಟಿದೆ ಅದರ ಅರ್ಧದಷ್ಟು ನಾವು ಬಲ ಹಾಕಿ ವ್ಯಾಯಾಮನ ಮಾಡ್ತಾ ಬರಬೇಕು. ಯಾರಿಗಾದರೂ ತುಂಬಾ ಜ್ವರ ಇದೆ, ಅಸ್ವಸ್ಥರಾಗಿದ್ದಾರೆ, ಅಜೀರ್ಣ ಇದೆ ಅಂತ ಹೇಳಿದ್ರೆ ಅಂಥವ್ರು ವ್ಯಾಯಾಮನ ಮಾಡೋ ಅವಶ್ಯಕತೆ ಇಲ್ಲ.
1: ಈಗ ವ್ಯಾಯಾಮ ಆದ ನಂತರ ಮುಂದಿನ ಕ್ರಮ ಉದ್ವರ್ತನ. ಉದ್ವರ್ತನ ಅಂದರೇನು? ಉದ್ವರ್ತನ ಅಂದರೆ ಔಷಧಿಯ ಪುಡಿಯನ್ನು ಉಪಯೋಗಿಸಿ ದೇಹಕ್ಕೆ ಸ್ಕ್ರಬ್ ಮಾಡುವಂಥದ್ದು. ಮೊದಲನೆಯದಾಗಿ ಇದನ್ನು ಎಂಥಕ್ಕೆ ಮಾಡೋದಂತ ಹೇಳೋದಾದರೆ, ನಾವು ಈಗ ಮುಂಚೆ ಉದ್ವರ್ತನಗೂ ಮುಂಚೆ ಈಗ ಅಭ್ಯಂಗ ಮಾಡಿರ್ತೇವೆ, ಅಭ್ಯಂಗ ಆದ ನಂತರ ವ್ಯಾಯಾಮ ಮಾಡಿರ್ತೇವೆ. ಸೊ ಅದರಿಂದ ನಮಗೆ ವ್ಯಾಯಾಮ ಮಾಡುವಾಗ ಅದರಿಂದ ಬೆವರು ಬಂದಿರ್ತದೆ, ಮತ್ತು ಅಭ್ಯಂಗದಲ್ಲಿ ನಾವು ಎಣ್ಣೆನ ಯೂಸ್ ಮಾಡಿರ್ತೇವೆ. ಸೊ ಮುಖ್ಯವಾಗಿ ಆ ಎಣ್ಣೆಯನ್ನು ತೆಗಿಲಿಕ್ಕೆ ಉದ್ವರ್ತನನ ಮಾಡುವಂಥದ್ದು. ಮತ್ತು ಮುಖ್ಯವಾಗಿ ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳೋದಾದರೆ, ನಾವೀಗ ಅಭ್ಯಂಗದ್ದಾದರೆ ಅಭ್ಯಂಗದ್ದು ಮಾಡುವ ರೀತಿ ಎಣ್ಣೆಯನ್ನು ಹೇಗೆ ಅಪ್ಲೈ ಮಾಡ್ತೀವಿ ಅಂದರೆ ಅನುಲೋಮಗತಿ ಅಂತ ಶಾಸ್ತ್ರದಲ್ಲಿ ಹೇಳ್ತೀವಿ. ಅನುಲೋಮಗತಿ ಅಂದರೆ ನಮ್ಮ ದೇಹದ ರೋಮ ಹೇಗಿರ್ತದೆ ಅದೇ ಡೈರೆಕ್ಷನಲ್ಲಿ ಮಾಡುವಂಥದ್ದು. ಅದು ವಾತ ಪ್ರಶಮನ ಅಂದರೆ ನಮ್ಮ ದೇಹದಲ್ಲಿ ಅಭ್ಯಂಗ ಆದ ನಂತರ ವ್ಯಾಯಾಮ ಮಾಡೋದ್ರಿಂದ ವ್ಯಾಯಾಮದಲ್ಲಿ ಆ ವಾತ ಅನ್ನೋಕ್ಕಂಥದ್ದು ಜಾಸ್ತಿ ಆಗ್ತದೆ. ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನಾವು ಅಭ್ಯಂಗವನ್ನು ಮಾಡುವಂಥದ್ದು. ಸೊ ಅದೇ ಉದ್ವರ್ತನ ಮಾಡುವಾಗ ಅಲ್ಲಿ ಕಫವನ್ನು ಕಡಿಮೆ ಮಾಡಬೇಕಾಗಿರ್ತದೆ. ಕಫವನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಅಭ್ಯಂಗ ಮಾಡಿರುವಂತಹ ಆಪೋಸಿಟ್ ವೇಯಲ್ಲಿ ಉದ್ವರ್ತನ ಮಾಡುವ ಡೈರೆಕ್ಷನ್ ಇರಬೇಕು. ಅಂದರೆ ಪ್ರತಿಲೋಮ ಅಂದರೆ ನಮ್ಮದು ರೋಮ ಏನಿರ್ತದೆ ಅದರದ್ದು ಆಪೋಸಿಟ್ ಡೈರೆಕ್ಷನಲ್ಲಿ ಆ ಉದ್ವರ್ತನ ಅಂದರೆ ಔಷಧಿಯುಕ್ತ ಪುಡಿಯನ್ನು ಸ್ಕ್ರಬ್ ಮಾಡುವಂಥದ್ದು. ಮುಖ್ಯವಾಗಿ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದರೆ, ದೇಹದ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡ್ತದೆ, ಮತ್ತು ದೇಹದಲ್ಲಿನ ಹೆಚ್ಚಾಗಿ ಇರುವಂತಹ ಕಫವನ್ನು ಸಮತೋಲನದಲ್ಲಿ ತರಲಿಕ್ಕೆ ಉಪಯೋಗ ಆಗ್ತದೆ. ಮತ್ತು ಮುಖ್ಯವಾಗಿ ಹೇಳೋದಾದರೆ ಚರ್ಮದಲ್ಲಿರುವ ದುರ್ವಾಸನೆ, ಅತಿಯಾದ ಬೆವರು, ತುರಿಕೆ, ಚರ್ಮದ ಮೇಲಿನ ಮಲಿನತೆಯನ್ನು ಕಡಿಮೆ ಮಾಡಲಿಕ್ಕೆ ಉದ್ವರ್ತನವನ್ನು ಮಾಡುವಂಥ ಪದ್ಧತಿ ಇದೆ. ಉದ್ವರ್ತನ ಆದ ನಂತರ ಸ್ನಾನ ಈಗ ನಮಗೆ ತುಂಬ ಪ್ರಶ್ನೆ ಬರ್ತದೆ, ಸ್ನಾನ ನಾವು ಬಿಸಿನೀರಿನಲ್ಲಿ ಮಾಡಿದ್ರೆ ಒಳ್ಳೆಯದಾ, ತಣ್ಣೀರಲ್ಲಿ ಮಾಡಿದ್ರೆ ಒಳ್ಳೆಯದಾ, ಈ ರೀತಿ ಹಲವು ಪ್ರಶ್ನೆಗಳು ಬರ್ತಾ ಇರ್ತದೆ. ಆದರೆ ಆಚಾರ್ಯರು ಹೇಗೆ ಹೇಳಿದ್ದಾರೆ ಅಂತ ಅಂದರೆ, ನಾವು ದೇಹ ಅಂದರೆ ಕತ್ತಿನ ಕೆಳಗಿನ ಭಾಗಕ್ಕೆ ನಾವು ಸಾಧಾರಣವಾಗಿ ಬಿಸಿ ನೀರನ್ನು ಉಪಯೋಗಿಸ್ಲಿಕ್ಕೆ, ಮತ್ತು ಕತ್ತಿನ ಮೇಲ್ಭಾಗಕ್ಕೆ ನಾವು ಕತ್ತಿನ ಕೆಳಭಾಗಕ್ಕೆ ಎಷ್ಟು ಬಿಸಿಯನ್ನು ಉಪಯೋಗಿಸಿರ್ತೀವಿ ಅದಕ್ಕಿಂತ ಕಡಿಮೆ ಟೆಂಪರೇಚರ್ ಅಂದರೆ ತಣ್ಣನೆ ನೀರಲ್ಲ ಅದಕ್ಕಿಂತ ಕಡಿಮೆ ಟೆಂಪರೇಚರ್ ನೀರನ್ನ ಉಪಯೋಗಿಸ್ಲಿಕ್ಕೆ ಅಂತ ಉಲ್ಲೇಖ ಇದೆ. ಇದು ಯಾಕೆ ಅಂತ ಹೇಳೋದಾದರೆ, ಕತ್ತಿನ ಕೆಳಗಿನ ಭಾಗದಲ್ಲಿ ನಾವು ಬಿಸಿ ನೀರನ್ನ ಉಪಯೋಗಿಸೋದ್ರಿಂದ ನಾವು ಕತ್ತಿನ ಕೆಳಭಾಗದಲ್ಲಿರುವ ಭಾಗಗಳಂದರೆ ಕೈ ಕಾಲು ಅದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಆಯಾಸ ಆಗಿರ್ತದೆ. ಸೊ ಆಯಾಸದಿಂದ ನಾವು ಇದು ಮಾಡಲಿಕ್ಕೋಸ್ಕರ ನಾವು ಬಿಸಿ ನೀರಿಂದ ಸ್ನಾನ ಮಾಡಿದ್ರೆ ಆಯಾಸ ಎಲ್ಲ ಕಡಿಮೆ ಆಗ್ತದೆ. ಅದೇ ನಾವು ಅದೇ ಟೆಂಪರೇಚರ್ ಇರೋ ನೀರನ್ನ ನಾವು ತಲೆ ಭಾಗಕ್ಕೆ ಮುಖದ ಭಾಗಕ್ಕೆ ಯೂಸ್ ಮಾಡಿದ್ದೆ ಆದರೆ ಅಲ್ಲಿ ಇರೋವಂಥದ್ದು ಸೂಕ್ಷ್ಮ ಅಂಗಗಳು ಅಂದರೆ ಕಣ್ಣು ಕಿವಿ ಕೂದಲೆಲ್ಲ. ನಾವು ಅದೇ ತಾಪಮಾನದ ಬಿಸಿ ನೀರನ್ನ ಯೂಸ್ ಮಾಡಿದ್ರೆ ಅದಕ್ಕೆ ತುಂಬ ಹಾರ್ಮ್ ಆಗ್ತದೆ, ಅಂದರೆ ಕಣ್ಣಿನ ಪ್ರಾಬ್ಲಮ್ ಬರೋವಂಥದ್ದು, ಕೂದಲುದುರುವಂಥದ್ದು, ಈ ಥರ ಸಮಸ್ಯೆಗಳನ್ನೆಲ್ಲ ನಾವು ನೋಡ್ಬೋದು. ಅದಕ್ಕಾಗಿ ನಾವು ಕತ್ತಿನಿಂದ ಕೆಳಗೆ ಭಾಗಕ್ಕೆ ಯಾವ ಟೆಂಪರೇಚರ್ನ ನೀರು ಯೂಸ್ ಮಾಡ್ತೀವಿ ಅದಕ್ಕಿಂತ ಕಡಿಮೆ ಟೆಂಪರೇಚರ್ ನೀರನ್ನು ನಾವು ಕತ್ತಿನ ಮೇಲ್ಭಾಗಕ್ಕೆ ಯೂಸ್ ಮಾಡಿ ಸ್ನಾನ ಮಾಡುವಂಥದ್ದು ಪದ್ಧತಿ ಕ್ರಮವನ್ನು ಆಚಾರ್ಯರು ತಿಳಿಸಿದ್ದಾರೆ. ಸ್ನಾನ ಆದ ನಂತರನೇ ಭೋಜನ ಮಾಡುವಂಥ ಕ್ರಮ. ಮತ್ತು ಈಗ ಇಷ್ಟು ಕ್ರಮಗಳೇನು ಹೇಳಿದ್ವಿ, ಇದು ದಿನಚರ್ಯೆ ಅಂದರೆ ನಮ್ಮ ಆಚಾರ್ಯರು ಮೆನ್ಷನ್ ಮಾಡಿರುವಂತಹ ದಿನಚರ್ಯ ಕ್ರಮಗಳು. ಇದನ್ನು ನಾವು ಕ್ರಮಬದ್ಧವಾಗಿ ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ.

ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ತುಳು ಭಾಷೆಗೆ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ಈ ಕಾರ್ಯಕ್ರಮಡು ಪಾಲ್ಪಡೆಪಿನ ಬಿನ್ನೇರು ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ತುಳು ಜನಪದ ವಿದ್ವಾಂಸರು ಶ್ರೀ ಚಂದ್ರಹಾಸ ಕಣಂತೂರು, ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4200494 ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇದೀಗ ಧ್ವನಿಮುದ್ರಿತ ಪ್ರಸಾರವನ್ನ ಕೇಳಲಿದ್ದೀರಿ.

ಹಲೋ, ಹಾಯ್, ನಮಸ್ಕಾರ. ಕೇಟುಂಡುಲಾರಿದ್ದೆ ರೇಡಿ ಸಾರಂಗ್ 107.8 FM. ಇದೆ ರಂಗ್ ರಂಗ್ರು ಜೀವನ. ಎಲ್ಲರೂ ಒಂದೈತು ಒಟ್ಟೈತು ಮುಂಡ್ರು ಏಕೈಕ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವೇ ಇದು. ಮೈಕಲ್ದ ಬಲ್ಕ ಕಾರ್ಯಕ್ರಮ. ಸೊ ಎಪ್ಪ ಮೈಕಲ್ದ ಬಲ್ಕ ಕಾರ್ಯಕ್ರಮದಲ್ಲಿ ನಂಗೆ ಬೇರೆ ಬೇರೆ ಬಿಸಿಯ ತೊಟ್ಟಿಗು, ಬೇರೆ ಬೇರೆ ವಿಚಾರಗಳೊಟ್ಟಿಗು, ಬೇರೆ ಬೇರೆ ಮಾಹಿತಿಗಳೊಟ್ಟಿಗೆ ಕೂಡ ನಂಗೆ ಮುಂಡೆಂಡು ಕೂಡ ಬಂದು ನೋಡಿಕ್ರೆ. ಸೊ ಇಂಡತ್ತು ಮೈಕಲ್ದ ಬಲ್ಕ ಕಾರ್ಯಕ್ರಮದಲ್ಲಿ ಕೂಡ ಕೊರಿಯ ಬಿಸಿಯ ತೊಟ್ಟಿಗೆ ಖಂಡಿತ ಮಾಹಿತಿ ಕೂಡ ಮುಂಡುನು ಮುಂಡೆಂಟುಲೋ ನಾನಿಂಗಳು ಆರ್ ಜೆ ಸೇಫುಲ್ಲ ಕೂತ. ಎನಿವೇಸ್, ಇಂಡತ್ತೆ ಕಾರ್ಯಕ್ರಮದಲ್ಲಿ ನನಗೆ ನೋಕೋಬೋ ಎಂಟು ಕನ್ನಡ ಹೆಂಗೆ. ಸೊ ಬೇರೆ ಬೇರೆ ವಿಚಾರಗಳು ಉಂಡು. ಒಂದು ಸೈಡ್ಲಿ ಮಳೆಗಾಲ ಕೂಡ ಆರಂಭ ಇರು, ಮಳೆ ಕೊಯ್ಲು ಪದ್ಧತಿ ಅಂತಂದ್ರೆ ಚಂದೊಂಟಿದ್ದೇಮ. ಲಾಸ್ಟ್ ಟೈಮ್ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಕೊರಿಯ ವಿಚಾರಗೂ ಕೂಡ ಮುಂಡೆ ಉಂಟಿದ್ದ. ಅದೇ ಫಲಮೆ ಪರಿಸರತ್ತಿಗೆ ಸಂಬಂಧಪಟ್ಟದ್ದು ಕೂಡ ಮುಂಡೆ ಉಂಟಿದ್ದ. ಸೊ ಅದ್ರ ಬಗ್ಗೆ ಎಲ್ಲ ಗಮನ ಕೊಡ್ಕೊಂಡು ಚಲ್ರಂಗೆ ಅವರು ವಿಚಾರ ತೊಟ್ಟಿಗೂ ನೋಕೋ ಪಾಯಿಂಟ್ ಕನ್ನಡ ಹೆಂಗೆ. 100% ನಂಗಲೇ ಈ ಮರ ಮಟ್ಟೆ ಅದೆಲ್ಲ ನಡ್ರದ್ದೈಟಿಕ್ಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಕೊರಿಯ ವಿಚಾರಂಗ ಐಟಿಕ್ಕು. ಸೊ ಇದೆಲ್ಲವೂ ಕೂಡ ಲಾಸ್ಟ್ ಟೈಮ್ ಕೂಡ ನಾನು ಚಂದೊಂಟು ಬಂತಿದ್ದೆ. ಅದೇ ಪೋಲೆಮೆ ಎಂದರೆ ಈ ಮಳೆ ಕೊಯ್ಲು ಇಂಗು ಗುಂಡಿ. ಸೊ ಹೆಂಗಂಥದ್ದೆಲ್ಲ ಪದ್ಧತಿ ಎಲ್ಲ ಹಾಕಿರೋದು ಕೂಡ ಇಂಡತ್ತೆ ಕಾಲ ತೆಗದು ಅನಿವಾರ್ಯತೆ ಉಂಟು. ಸೊ ನೆಕ್ಸ್ಟ್ ಅವರು ಬರಗಾಲ ಬರಾತ ಪೋಲ್ತೆ ಅವರು ಸನ್ನಿಹಿತತೆಗೂ ಕೂಡ ಅದೇ ಕಾರಣ ಇತ್ತುಕೊಂಡು ಆ ಎಸಬುಲು ಅದ್ರ ಬಿಸಿಯದಲ್ಲಿ ಹೊರತೆಲ್ಲ ಆಲೋಚನೆ ಇಕ್ಕಟ್ಟು ಚೊಲ್ರಂಗೆ ತೋರು ವಿಚಾರ. ಸೊ ಅದೇ ಪೋಲೆಮೆ ಇಂಡತ್ತೆ ಬಿಸಿಯತ್ತಲ್ಲಿ ನಂಗೆ ನೋಕು ಪಾಯಿಂಟ್ ಕನ್ನಡ ಹೆಂಗು ಕೊರಿಯ ವಿಶೇಷ ನಾಲ್ಂಟು ಚೊಂತ ನಂಗೆ ನೋಕು ಪಾಯಿಂಟ್ ಹೆಂಗು. ಓರೋರು ನಾಲ್ಗು ಓರೋರು ವಿಶೇಷತೆ ನಾಲ್ಂಟು ಕೂಡ ಇಕ್ಕ ಇಪ್ಪ ನಾಲಂಗೆ ಕೂಡ ಬೇರೆಮೇ ಅವರು ವಿಶೇಷ ನಾಲ್ಂಟ ಹೆಂಗು. ಜೂನ್ ಪೌನಾಲ್ಡಂಡ್ರಿ ನಾಲ್ಕರಿ ಅವರು ಪೌನಾಲ್ ತಾರೀಖ್ ರಂಡು ಕೂಡ ವಿಶ್ವ ರಕ್ತದಾನಿಗಳ ದಿನಂಟು ಚಂತ ಆಚರಣೆ ಹಾಕ್ರಾರೆ. ಬಹುಶಃ ಈ ಚೋರಡೆ ಮಹತ್ವ ಚೋರಲ್ಲಿ ನಿಂಡು ತಾವರಂಕೆತ್ತು ಪ್ರಯೋಜನ ಈ ಚೋರ ಕೊಡುಕುರುದಲು ಕೊಂಡಿತು ನಂಕ ಅವರಂಕೆತ್ತು ತೃಪ್ತಿ. ಸೊ ಇದು ಚೊಮ್ಮೆ ಚೊಮ್ಮೆ ಮುಖ್ಯ ಕೂಡ ಆಯಿತು. ಸೊ ಇದ್ರ ಬಿಸಿಯತ್ತಲ್ಲಿ ಚೊಮ್ಮೆ ವಿಚಾರಂಗ ಖಂಡಿತವಾಯಿಟು ಕೂಡ ಮುಂಡನ ಅವರು. ಸೊ ಇಂದು ಏದೇ ಅವರು ಹಾಸ್ಪಿಟಲ್ ಪೋಯ್ತು ನೋಕರು ಅವಡ ಜಾತಿ ಇಲ್ಲ, ಅವಡ ಧರ್ಮ ಇಲ್ಲ, ಅವಡ ಸಾಮರಸ್ಯ ಮಾತ್ರ ನಂಗೆ ಕಾಣೋಕೆ ಸಾಧ್ಯ. ಅವರು ಅವಡ ಅವ್ರ ಬೆಡ್ಡಲ್ಲಿ ಹಿಂದೂ ಇಂದಿಟ್ಟ ಹೆಂಗೆ ಪಿನೋರ್ ಬೆಡ್ಡಲ್ಲಿ ಮುಸ್ಲಿಂ ಅಪರತ ಬೆಡ್ಡಲು ಅವರು ಕ್ರಿಶ್ಚಿಯನ್. ಅವಡ ಜಾತಿ ಧರ್ಮ ಏದು ಕೂಡ ನಂಗೆ ಕಾಣೋಕೆ ಸಾಧ್ಯ ಅವಳ. ಅವಡವರು ಚೋರೆಗೆ ಬೇಡಿಕೆ ಬಂದಪ್ಪ ಪೋಲು ಅವಡ ಡಾಕ್ಟರ್ ಚೆಲ್ರೆ ಎತ್ತಿರಿತ್ರ ಯೂನಿಟ್ ಚೋರೆ ಬೇನುಂಟು ಚೆನ್ನಪ್ಪ ಅವಡ ಎತ್ತರಮ ಆಲ್ಮಾರು ಪರ್ತರೆ ಆಲ್ಮಾರು ಅದು ಹಿಂದುವ ಮುಸ್ಲಿಮ ಕ್ರಿಶ್ಚಿಯನ್ ಆರು ಕೂಡ ನೋಕಲ್ಲ. ಎಲ್ಲರೂ ಪೋಯ್ತು ಹಾಸ್ಪಿಟಲ್ ಪೋಯ್ತು ಆರ್ಗ ಅವರು ಚೋರಡೆ ಅಗತ್ಯ ಉಂಡ. ಸೊ ಅಂಕು ಚೋರ ಕೊಡ್ಕರದು ಕೂಡ ನಂಗೆ ನೋಕ್ರ ಇದ್ಲು ಕೊಂಡು ತೈಟಿಕ್ರೆ ನಂಗೆ ನೋಕೋಗುಲ್ಲೋ. ಒಂದೇ ಚೋರ ಎಲ್ಲರದ್ದು ಸೇಮೆ, ಚೋರ ಎಲ್ಲರ ಅದರ ಬಣ್ಣವು ಕೂಡ ಸೇಮೆ. ಆಯಂಗ ಮನುಷ್ಯ ಮಾರ ಇಟ್ಟಿಕ್ರೆ ಅಂಗಲಂಗಲೇ ಓರೋರು ಇದ್ಲು ಕಟ್ಟುಪಾಡ್ಲು ಓರೋರು ತಡೆಗೋಡೆ ಬೇಯಿಸದ ಇಟ್ಟಿಕ್ರೆ ಜಾತಿ ಧರ್ಮ ಅದು ಇದುಂಟಲ್ಲ ಚಂತ ಬಹುಶಃ ಅದು ಎಲ್ಲವೂ ಕೂಡ ಬರುಗುತ್ತೀರ. ಸೊ ಖಂಡಿತವಾಯಿಟ್ಟು ನಂಗೆ ನೋಕೋಗುಲ್ಲ ಎಂದ್ರೆ ಚಂದಂಗೆ ಅವರು ರಕ್ತದಾನ ಈ ಎಲ್ಲ ದಾನದಲ್ಲಿ ನಿಂಡುತ್ತೆ ಶ್ರೇಷ್ಠಮಾಯ ದಾನ ಅಂತ ಏದು ಚಂದಂಟ ಹೆಂಗು ಅನ್ನದಾನ ಅಂತ ಕೂಡ ಚಲ್ರ ಒಂದು. ಅದೇ ಪೋಲೆಮೆ ರಕ್ತದಾನವು ಕೂಡ ಚೊಮ್ಮೆ ಮುಖ್ಯ ಕೂಡ ಆಯಿತುಂಡು. ಇದು ಮಹಾದಾನ ಅಂತ ಕೂಡ ಚಲ್ರ. ಸೊ ಈ ರಕ್ತದಾನಿ ಮಾರು ಎತ್ತರ ಮಾಲು ಮಾರಲು ಕೊರೆಯಲು ಪೀಡಿಕಿರಾರು ಚೋರ ಕೊರತೆ ಅದ ಅವರು ಇದ ಅವರು ಅಂಗನ ಅವರು ಇಂಗನ ಅವರು ಉಂಟು. ಬಹುಶಃ ರಕ್ತದಾನ ಆಕುಂಬತ್ತಗು ಕೊರಿಯ ಅಂಶಂಗ ನಂಗೆ ಗಮನಿಸನ ಅವರು ಅದೂ ಕೂಡ ಅದರವರು ಮಾಹಿತಿ ಅದು ಖಂಡಿತವಾಯಿತು ಕೂಡ ಬೇಣ ಅವರು. ಸೊ ಅದೇ ಪೋಲೆಮೆ ಎತ್ತರಮ ಆಲ್ಮಾರು ಚೋರ ಕೊಡುಕ್ರಾರು ಓರೋರು ಜೀಯತೆ ಉಳಿ ಬಾಟ್ರಾರು. ಇಪ್ಪ ನೋಕರು ಚೋರ ಕೊರ್ತವನು ಗುಂತಿಕ್ಕಿಲ್ಲ ನಾ ಅವ್ರ ಜೀಮತ್ತೆ ಉಳಿ ಬಾಟಿ ಅಂಟ ಬಹುಶಃ ಅವಡೆ ಏದಾವ್ರು ಸೀರಿಯಸ್ ಇಲ್ಲಿಂದಂಕೆ ಅವರು ಪೇಷಂಟ್ರು ಉಳಿ ಚೋರ ಕೊಡುಕುರ್ದಲ್ಲಿ ಕೊಂಡಿತು ಉಳಿ ಬಾಟ್ರಾರು. ಆದರೆ ಕೂಲಿ ಆದರೆ ಅವರು ಆ ದಾನ ಹಾಕಿದ್ರೆ ಅವರು ಇದೆ ಅಂದ್ರು ಉಂಡ ಆದರೆ ಅವರು ಸವಾಬ್ ಅಂದ್ರು ಉಂಡ ಅದು ಪಿನ್ನತ್ತೆ ನಂಗೆ ಕಿಟ್ಟಿರೋದು ಐಟಿಕ್ರೆ ನಂಗೆ ಏದೋರು ಸೇವೆ ಹಾಕ್ಬಿಟ್ಟು ಏದೋರು ದಾನ ಹಾಕ್ಬಿಟ್ಟು ನಂಗೆ ನಿರೀಕ್ಷೆ ಅಂತೂ ಕೂಡ ಬೇಕಾಗುತ್ತೀರ. ಇಂಡಲ್ಲ ನಾಲಲ್ಲ ನಂಗೂ ಕೂಡ ಅದೇ ಹೆಲ್ಪ್ಗೆ ಬಂತಿತ್ತರೆ ಆಯಸಬಲು ನಂಗಲ್ಟ ಚೋರ ಪರ್ಕರಂಕೆತ್ತೋ ನಲ್ಲೋರು ಟೈಮಲು ನಂಗೆ ಚೋರ ಕೊಡುಕುರುದು ಅದು ಚೊಮ್ಮೆ ಮುಖ್ಯ ಕೂಡ ಆಯಿತುಂಡು. ಸೊ ಆಯಸಬಲು ಅವರು ಚೋರ ಕೊಡುಕುರುದಲ್ಲಿ ನಿಂಡಿತು ಎತ್ತರಮ ಬಿಸಿಯತ್ತಿಲ್ಲ ನಂಗೆ ಆದರೆ ಪ್ರಯೋಜನ ಉಂಡು. ಈ ಬಿ ಪಿ ಐತಿಕ್ಕು ಶುಗರ್ ಐಟಿಕ್ಕು ಹಿಂಗಂತ ಎತ್ತರಮ ಸೀಕಂಗ ಕೂಡ ನಿಯಂತ್ರಣತ್ತಿಗೆ ಬಂಡ್ರೆ ಅವ್ರ ಆತ್ಮತೃಪ್ತಿ ಅಂತ ಎಂದ್ರುಂಡ. ಸೊ ಅದು ಅವರು ರಕ್ತದಾನ ಕೊಡುಕುರುದಲ್ಲಿ ನಿಂತು ಕಿಟ್ರೆ. ಸೊ ಇಂದು ನೋಕೋ ಪಾಯಿಂಟ್ ಕನ್ನ ಟೈಮ್ ಬೇರೆ ಬೇರೆ ಇಪ್ಪ ನಂಗಲೇ ಮುಟ್ಟತ್ತೆ ಇಪ್ಪ ಮೈಕಾಲ್ತೆ ಅವರು ಬಿಸಿಯತ್ತೆ ಏರ್ತಂಟ ಹೆಂಗೆ ನಂಗಲೇ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಐತಿಕ್ಕು ವೆನ್ಲಾಕ್ ಹಾಸ್ಪಿಟಲ್ ಐತಿಕ್ಕು ಅಥವಾ ಇನ್ನಿತರ ಕೊರಿಯ ಬ್ಲಡ್ ಬ್ಯಾಂಕಲ್ಲಿ ಚೋರಮೇ ಇಲ್ಲ ಚೋರ ಕೊಡುಕರಂಗಲೇ ಸಂಖ್ಯೆ ಕೂಡ ಕೊರಡಿಯ ಉಂಟುಂಡು. ಅದು ಎಂದು ಕೊಂಡಿತು ಕೊರಡಿಯ ಅದರ ರೀಸನ್ ಅನ್ಪಿನ ಚೆಲ್ರೆ
ಚೋರ ಕೊಡ್ಕೋಗು ಮುನ್ನಲು ಬಂದು ಉಂಟಿಲ್ಲ ರಕ್ತದಾನಿ ಮಾರಿ ಸಂಖ್ಯೆ ಕೊರಡಿ ಆಯಿಂಟುಂಡು ಚೋರಡೆ ಅಗತ್ಯ ಬಂದಪ್ಪ ಪರದಾಟಿ ಉಂಟು ಲಂಕೆ ತೋರು ಸನ್ನಿವೇಶ ಇಪ್ಪ ಮೈಕಾಲ್ತಲ್ಲಿ ನಿರ್ಮಾಣ ಆಯ್ತು ಬೈರ ಆಯ್ ಸಬ್ಲು ಬ್ಲಡ್ ಬ್ಯಾಂಕ್ಲಿಪ್ಪ ಚೋರ ಇಲ್ಲಾತವರ ಪರಿಸ್ಥಿತಿ. ಸೊ ಎತ್ತರಮ ಪೇಷಂಟ್ ಮಾರು ಅಂಕೋರು ಜೀಯ ಉಳಿಬಾಟುಗು ಅಂಕ ಅಗತ್ಯಮಾಯಿಟ್ಟು ಬೇನಾಯ್ದು ಕೂಡ ಅವರು ಚೋರ ಇಟ್ಟಿಕ್ರ ಈ ಚೋರ ಕೊಡ್ಕೋಗುಲ್ ಲಂಕೆ ತೋರು ಹುಮ್ಮನಸ್ಸು ಕೊರಿಯಲಾಕ್ರಾರು ಕೊರಿಯಲಾಕಲ್ಲ ಆಯಂಗ ಪ್ರತಿಯೋರಾಲ ಹಾಕೆಂಟಾಯಂಗೆ ಎಂದ್ರೆ ಚಂದಂಗೆ ಅದಕ್ಕೂ ಕೊರಿಯ ಅಂಶಂಗ ಉಂಡು ಆದರೆ ಆ ಅಂಶತೆ ಪರಿಗಣಿಸಿ ತೈಟಿಕ್ರೆ ಚೋರೆ ಕೊಡುಕುನಾಯ್ದು. ಸೊ ಅದರ ಎಲ್ಲತ್ತೂ ಕೂಡ ಚೊಮ್ಮೆ ಈ ಅವರು ಮಹಾದಾನತೆ ಮೇಲೆ ಗಮನ ಹರಿಸೋಣ ಅವರು. ಸೊ ಇದರ ಪ್ರಯೋಜನ ಎಂದರೆ ಎದಲಿಂಡಿತ ನಂಕೆತ್ರ ಲಾಭ ಉಂಡು. ಸೊ ಅದೇ ಪೋಲಮೆ ರಕ್ತದಾನ ಎಂದಿಗೆ ಕೊಡುಕೊನು ಚೊಲ್ರಂಕೆತ ಅವರು ವಿಚಾರತ್ತು ಖಂಡಿತ ಮಾಯಿಟು ಕೂಡ ನಾನು ಮುಂಡ್ರೆ. ಸೊ ಅದಕ್ಕೆ ಮುಂದಲು ಅವರು ಚೆರಿಯೋರು ಪಾಠ ಕೇಟೊಂಡು ಬರುವ ಕೇಟೊಂಡಿಕರು ಇದು ರೇಡಿ ಸಾರಂಗ್ 107.8 FM ಇದೆ ರಂಗ್ ರಂಗ್ರು ಜೀವನ.

0: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024. ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗುದ ತಿರ್ಲ, ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇದೀಗ ತ್ಯಾಗುದ ತಿರ್ಲ ತುಳು ಯಕ್ಷಗಾನದ ಮೊದಲನೇ ಕಂತು.

ಅಂಬು ನಿಧಿ ಆತ್ಮದೇಗಿ ಕೈ ಮುಗಿದ ಅಂಬುಜಾಸನ ವಾಣಿಯರ ಪಾದಾಂಬುಜಿಗೆ ಪೊಡ ಮಡುತ ವರ್ಣಿಪೆ ನೀ ಕಥಾ ಅಮೃತವ

ಕಲ್ತಿನ ಆತೆಲ್ಲ ಉಂಡು ಜೋಪುಲೆ.

ಕೇಶಿನ ಕಣ್ಣ ನೀರದ ಕಥೆನ ಪಂಪೆ. ಆ ಕೇಶಿನಿ ಪಂಪಿನ ಬಾಲೆ ಮಾತೇರ್ನ ಕಣ್ಣದ ಮೆರ್ಕನ ಮೆಕ್ಕಸದ ಉರುವಾದಿತ್ತುಲು. ಆಂಡ ನರ್ತನ ಪಂತಡು ಲೋಕಮರ್ಮೆ ಪುದರನ ಗೆಂದುದು. ಕಲ್ಪಾಯಿನ ಎಂಕಲ ಗುರುಮಠದಲ ಮುಗರ್ತೇನಕನೈನಾಲು. ಆಂಡ ದಾದಮನ್ಪುನು ಮಗ ಎಕ್ಕಂದಿನ ದೈವ ಕಣ್ಣದ ಕಾಣದ ಆ ದೈವ ಆ ಬಾಲನು ಎಕ್ಕಂದಿಲಗದ ಕೊನೆಯ ಕಥೆನು ಬಂದೇ

ಹೌದಾ? ದೇವರಿಗೆ ತುಂಡ ಹಿಂಸೆ ಮಾತ ಇಪ್ಪುನ ಈ ಮಣ್ಣದ ನೆಲದ ತುಂಡಗ ವರದಕ್ಕೆ ವಿಚಿತ್ರ ಹಾಕುನು ಅಂಚಿನ ಮಣ್ಣನ ಈತ

in the house.

ಮುಖ್ಯಮಂತ್ರಿ ಬುದ್ಧಿ ಅಂತಾರೆ. ಎನ್ನ ರಟ್ಟು ಜೋಕಲೇಡು ಮಲ್ಲಾಯ ಧನಕೀರ್ತಿ ಎಲ್ಲಿಯಾಲು ಕೇಶಿಣಿ ಅಲ್ಲ ಬರಬಹುದ ಹೆಸರು ನನಾದು ಮುಲಯರೆ ಉಂಡು ಅಂಚಾದು ಧನಕೀರ್ತಿಯನ್ನ ಗೆಲ್ಲೆತ್ತರಗ ಬೈದೆ. ಪಟ್ಟದ ಬಂಗಾಳ ಅರಸೇರಿನ ಮಗಳು ಸಧಾರಮೆನ ಯಾನು ಎನ್ನ ಮಗಕ್ಕೆ ಎಂದು ಬೈದೆ. ಅಗಲ್ಲ ಒಪ್ಪಿಗಿದ ಸರ್ಕಲ ತಿಕ್ಕದಿಂಡೆ ಅಂಚಾದು ಈ ಪೊರ್ಣದ ಲೇಸು ಇನ್ನ ಗುಕ್ಕಾಮೇಲೆ ನಡಪಡು ಅಂದೆ. ಅಂಚೇನೆ ನಮ್ಮ ನಿಚ್ಚದ ಕಟ್ಟದ ಲಕಾನೆ ಬಾಕಿ ಮಾರು ಕನ್ನಡ ಬುಳೆನ ಸುರುತ್ತ ಬುಲೇನು ಒಂಜಿಗೊಂಡೆ ಪೇರೆನು ನಮ್ಮ ಮಣ್ಣು ರಕ್ಷಣೆ ಮಲ್ಪುನ ರಕ್ತೇಶ್ವರಿಗೆ ಕೊರ್ಪಿನ ನಮ್ಮ ಭಕ್ತಿದ ವಾಡಿಕೆ ಅಂದು ಮಂತ್ರಿಲ ಅಂಚಾದ್ರೆ ಆಯ್ನಾತಿ ಬೇಗ ಪೋಯಿ ಈ ಕಾರ್ಯದ ತಡೆ ಮಲ್ಪಿನ ಬರ್ಸಿ ಅಂದು ತುಂಬ.

ನಿಖಿಲೆಗ ಎನ್ನ ಮದಿಮೆದ ಪೊರ್ಲ ತೋಪು ನಾ ಅಂಗಲಾಪು.

0: ಇದುವರೆಗೆ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024 ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ ಇದರ ಮೊದಲನೇ ಕಂತು ಕೇಳಿದಿರಿ. ಯಕ್ಷಗಾನದ ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಸಂಧ್ಯಾ ನೆಲ್ಲಿಕಾರು. ಕರೆ ಮಾಡಿ ಮಾತನಾಡಿ 6364240949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: నిఖిల్కేనుంద రేడియో సారంగ్ 107.8 FM. ఇనిత ఈ కార్యక్రమకు నిఖిల్ మాత్రికల మోకి దింజి సొల్మెలు. ఇనిత ఈ కార్యక్రమడు ఇంచిప్ప ఉర్వస్టోరుద మహిళా మండల ఒక్కూట సభాంగణడు తుళువ మహాసభే ఇంటర్నేషనల్ మంగళూరు వలయద కార్యక్రమడు తుళు వరల్డ్ ఫౌండేషన్ ద రాజేష్ ఆళ్వా అర్న పాత్రను కేనుంద బర్క
1: మంతర్ల కుడర మోకేడు ఈ లేసిగి ఎదుకొనువ సురుకాదు తుళు తుళు పన్నగనే నమ్మ మనసెడు అతను నమ్మ మై మెన అవు ఇర్మెన అప్పుడు అవు దాయగ ఇంచా ఉంచి తుళుతూ ఇతు మంత నమ్మ కాలేజీ వయసోడు పన్నగ ఎన్మనూదు వర్ష గుదుంబు ఆజినే విక్రమాదిత్యన మగల్ ఆ మగల్న పుదరుడు తుళువాలేశ్వర దేవస్థానం హావేరి జిల్లెడు ఉంచి దేవస్థాన తుళుత్త దేవస్థాన ఇత్తిని పన్నగని తుళుత్త ప్రాచీనత దాద అని నమ్మ అర్థమంతుడు అన్న తుళుకు అల్పమాత్ర దేవరి తిన్న కూడా ఏతో 5000 వర్ష గుదుంబుడు బస్వరుడు తుళువేశ్వర దేవేరింది పనుపున ఉంచి దేవేరిని నంకు తువలి అల్ప మూలాలాదేవి పనుపున తుళువేశ్వరి దేవినిలా నంకు నమ్మ కన్నుదుంబు బర్పండు అపగండ తుళు ఏతు మల్ల శక్తి ఇంది నమ్మ కూడా ఆలోచన అనుపడు అవు కరిండ నమ్మ ఇంచి నెంచారు పన్నగా అవు ఇతే ಖಡ್ಗೇಶ್ವರಿ ದೇವಸ್ಥಾನದ ಅದನ್ನ ಒಂಜಿ 20 ವರ್ಷಗುದುಂಬು 20-30 ವರ್ಷಗುದುಂಬು ಅವು ತುಳುವೇಶ್ವರಿ ದೇವಸ್ಥಾನ ಆತನ ನೆಂಚಾರಡು ಆ ದೇವಸ್ಥಾನ ಪೋದಾನಗಲ್ಲ ಓ ತುಳುವೇಶ್ವರಿ ಎದ್ದು ಪೊರ್ಲುಡುಲ್ಲಾಲು ದಾಯಗಿಂಚಾಂಡ್ ಪನುಪುನ ಒಂಜಿ ಬೇಜರು ನಮ್ಕಾಪುಡು ಬಾರ್ಕೂರುಗು ಬತ್ತಿನಾಂಡ ತುಳುವಾಳೇಶ್ವರ ಶ್ರೀಕೃಷ್ಣ ದೇವಸ್ಥಾನ ತುಳುತ್ತಬುದರ್ಡು ಇಂಚೊಜಿ ದೇವಸ್ಥಾನ ನಮಕ್ ಕುಡಲ ಅದ್ಭುತ ಸೋಜಿಗಾಪುಡು ಕುಡ ಮಸ್ತುಗಡಿಟ್ಟುಂಡು ನನ್ನ ಇಂಚಿಪ್ಪ ನಮ್ಮ ಪಡುಬಿದ್ರೆ ಪಡ್ಡೆದ್ರದ ಕೈತಲು ಬಣ್ಣಗ ತುಳುವೇಶ್ವರಿ ದೇವಸ್ಥಾನ ಪಾದಬೆಟ್ಟು ತುಳುವೇಶ್ವರಿ ದೇವಸ್ಥಾನ ನಮಕೇಂದುಪ್ಪ ಇನಿಕಿಲ ಪೂಜೆ ಅವಂದು ಇತನ ಜನ ಪಾದಬೆಟ್ಟು ತುಳುವೇಶ್ವರ ನಿನ್ನಿಕಲ್ಲು ಪಾದೆಡು ಕಾಲಭೈರವೆ ಕಾಲಭೈರವೆ ತುಳುವೇಶ್ವರಿನ ಆರಾಧನೆ ಮಾಡ್ತೊಂದು ಇತನ ಒಂದು ಜಾಗೆ ಅವು ನಿನ್ನಿಕಲ್ಲು ಪಾದೆ ಪ್ರಕೃತಿ ನಿರ್ಮಿತ ಭೂಮಿ ಉಂಡಾನಗ ಉಂಡಾಗಿನ ಜನ ದೇವಸ್ಥಾನಂದೇ ಪನ್ನೊಲಿ ನಿನ್ನಿಕಲ್ಲು ಪಾದೆ ಅವು ಮುಗಿಯುಂಡ ನಮ್ಮ ಖಂಡಿತವಾದ ಕಟೀಲ್ ದಪ್ಪೇನು ತುಳು ಅಪ್ಪೆಂದೇ ಐಕ ಪೂದರು ಅವೇ ಪಯ್ಯನ್ನೂರು ಸೈಡ್ ಬಾಗೋಗು ಪೋಂದಾಂಡ ಪಯ್ಯನ್ನೂರುಡು ಒಂಜಿ ದೇವೇರುಳ್ಳೇರು ತುಳುವನ್ನೂರಪ್ಪನ್ ತುಳುವನ್ನೂರಪ್ಪನ್ ಮಹಾವಿಷ್ಣು ದೇವೇರಿಂದ ಬಂದ್ಬೇರೇನ್ ಅವೇ ನಮ್ಮ ಇಂಚಿ ನಮ್ಮ ಕೊಡಗುದ ಕರಿಕೆ ಬಾಗೋಡು ಕಾಸರಗೋಡು ಸುಳ್ಯ ಕೊಡಗು ಮೂಜಿ ಸೀರು ನಂಚಿನ ಒಂಜಿ ಜಾಗೆ ಆ ಇಡಿ ಅಯ್ಯನು ತುಳುರ್ವನ ಅಂದು ಬಂದ್ಬೇರು ಅಲ್ಪಂಜಿ ದೇವಿ ಇಲ್ಲರು ತುಳುರ್ವನ ತಿಲ್ ಭಗವತಿ ಇಂದ ಈಗ ಪುದರು ಮುನ್ನಾರೀಶ್ವರನ್ ಬಂದ್ಬಿಟ್ಟು ದೇವಿರು ಅಲ್ಪಂಡು ಈ ಈತ ಮಾತ ದೈವ ದೇವರಲ್ಲಪ್ಪನಾಗ ಅಪ್ಪ ತುಳು ಪಂಡ ದಾದ ಅಂದು ನಮ್ಮ ಉಳ್ಳಾಯ್ಡು ನಮ್ಮ ಚೋದ್ಯಮಲ್ ಪಡಾಪುಡು ತುಳು ಪಂಡ ಎಂಚಿನ ತುಳುತ ಪ್ರಾಚೀನತೆ ಏತು ತುಳು ಏತು ವರ್ಷ ಎತ್ತಿಂಡು ಏತು ವರ್ಷಕ್ಕೆ ಪಿರಾಕದ ಇನ್ನು ಜಗತ್ತಿಡು ವಾ ಮಾತ ದೇಶಲುಂಡ ವಾ ಮಾತ ಭಾಷೆಲುಂಡ ಈ ಭಾಷೆಲಿಗೆ ಪೂರ ತುಳು ಭಾಷೆತ ಕೊಡುಗೆ ಖಂಡಿತವಾತಲ ಉಂಡುಂದು ಪಂಡ ಅವು ಅತಿಶಯೋಕ್ತಿ ಆವಂದು ಪ್ರತಿ ಭಾಷೆಗಳ ಅಪಗಂಡ ತುಳುತ ಒಂಜಿ ಪ್ರಾಚೀನತೆ ನಮ್ಮ ನಾಡೊಂದು ಪೋಂಡ ತುಳು ಎಂಚಿನ ಓ ಬಾಗಡುಂಡು ಪಂಡಗ ಸೋಮನಾಥೇಶ್ವರದು ಬತ್ತಿನ ನಮಕ್ ರಾಮೇಶ್ವರ ಮುಟ್ಟದ ಒಂಜಿ ಇಂಚ ಗೆರೆಪಾಡಂಡ ಆಯುರ್ತ ಆಕಾರ ಈಕಾರ ಪೂರ ನಮಗ ತುಳುನಾಡದ ಸ್ಪಷ್ಟ ಚಿತ್ರಣ ನಮಕ್ ತಿಕ್ಕುಂಡು ಉಂಡು ಇತ್ತಲ ದಾಖಲೆಗಳೇ ಉಂಡು ಪಂಡ ಈ ತುಳುವಾಲೇಶ್ವರ ಆಜಿನ ವಿಕ್ರಮಾದಿತ್ಯನ ಕಾಲಘಟ್ಟೋಡ್ದೆ ಅಪ್ಪಗ ಐಕುದುಂಬು ತುಳು ದೇವಸ್ಥಾನ ತುಳು ರಾಜ್ಯ ತುಳು ಎಂಚೊಪ್ಪುಂಡು ಅಯ್ಯನ ಊರ್ಲ ಉಲ್ಲೇಖ ಇಚ್ಚ ಇತ ಬಗ್ಗೆ ಅಧ್ಯಯನ ಇಚ್ಚ ಅಧ್ಯಯನ ಮಲ್ಪುಣ ಏರನ ಮಲ್ಪುಣ ಉಲ್ಲೇಖ ಎಂಚಿನ ಅಂದಕ್ಕೆ ಏನು ಬೇರೆ ದಾಖಲೆಗೆ ಏನು ಬೇರೆ ಖಂಡಿತವಾದ ಇನಿಕ್ಕಿಲ್ಲ ನಮ್ಮ ಆಚಾರ ವಿಚಾರಡು ನಮ್ಮ ಪದ ಸಂಪತ್ತು ತುಳು ಭಾಷೆದ ಪದ ಸಂಪತ್ತು ಇತ್ತಿನಾತು ವಿಶೇಷ ಅವು ಬುಕ್ಕ ವಾ ಭಾಷೆಗಳ ಇಚ್ಚು ಅಂತಪಂಡ ನಾಡೊಂದು ಪೋಂಡ ನಂಗೆ ಗೊತ್ತಾಗ್ಬೋದು ಪಂಡ ಒಂಜಿ ಸೈಂಟಿಫಿಕ್ ಅದು ನಮ್ಮ ಆಚಾರ ಅನ್ಪಂಡ ಇನ್ನ ಒಂಜಿ ಸೈಂಟಿಫಿಕ್ ರೀಸನ್ಗಳೇನು ತುಂಡಲ್ಲ ಅವು ಭೌತಶಾಸ್ತ್ರ ನಮ್ಮ ಭೂತ ಅಂದ ಅನ್ಪುಂಡ ಅವು ಅವು ಖರೀದಿನ ಹತ್ತು ಇತ್ತ ಇತ್ತಿನ

0: ಅನ್ನೋದು ಪನ್ಪನ ಅರ್ಥ. ಪಂಡ ಅವು ಬೇತೆ ಭಾಷೆಡ್ ನಮ್ಮ ನಾಡ್ರೆ ಪೋಂಡ ಅತನ ಕನ್ನಡೋಡ ಸಂಸ್ಕೃತೋಡ ನಾಡ್ರೆ ಪೋಂಡ ಅಪಕ ಅರ್ಥ ಬದಲಾಕೊಂಡ ಆಯ್ತು. ಭೂತಗಲ ಭೌತಗಲ ಒಂಜೆ ಅರ್ಥ ಖಂಡಿತವಾತಲ. ಪಂಡ ಅವು ಇತ್ತೆ ಉಂಡು ಭೂತ ನಮ್ಮ ಉದ್ದೆ ಎದುರಡೆ ಉಂಡು ನಮ್ಮ ಒಟ್ಟು ಉಂಡು ನಮ್ಮ ಇಜ್ಜ ಆ ಭೂತ ಇಜ್ಜ ಅಂದೆ ನಮ್ಮ ಇಜ್ಜ. ಅಪ್ಪ ಅಂಚಿತ್ತಿನ ಕಲ್ಪನೆಡು ಪ್ರಾಚೀನ ಕಾಲಘಟ್ಟರದಿ ನಮ್ಮ ಈ ಒಂಜೆ ಆಚಾರ ವಿಚಾರಗಳು ಏತು ಆ ಒಂಜೆ ವಿಜ್ಞಾನ ಆದಿತ್ತಿನ ನಮ್ಮ ಅರ್ಥ ಮಾಡ್ತೊಂಡ್ರಣ ಅಕೊಂಡು ಅಂಡ್ ಪೊಕ್ಕಡ ಇಂಚನೆ ಏರೋ ಮಲ್ತದ ಒಂಜೆ ಕಣ್ ಕಟ್ಟಿಗೆ ಓಡೋದು ಮಲ್ತಿನ ಜಿನ ಒವ್ವೆ ವಿದ್ಯೆಲ್ಲ ಅತ್ತು. ನಮ್ಮ ಸುರುಕಾದ ಒಂಜೆ ನಾಗಾರಾಧನೆ ದೆಪ್ಪುನಗಲ ನಾಗಪನ್ಪುನ ಒಂಜೆ ಆರಾಧನೆದ ರೀತಿ ಬುಕ್ಕ ಬುಕ್ಕ ಬುಕ್ಕ ಬತ್ತನೆ ಅಂಡ ದಾಯಗೆ ನಾಗನ ಆರಾಧನೆ ಮಲ್ಪಡುದು ಪಂಡ ಐಕ ಒಂಜೆ ಪುದರು ಕಾರಣ ಉಂಡು ಐಕ ಪುದರು ಶಾಪ ಕಾವು ಕಾವು ಪಂಡ ನಮಗೆ ಗೊತ್ತು ನೀನು ಪೂರ ಕಾವು ಪಂಡ ಬಣ್ಣ ಅಂದ ಲೆಕ್ಕ ಶಾಪ ಕಾವು ಅಂದು ಪನ್ಪಿನು ಶಾಪ ಪಂಡ ದಾದ ಪಂಡ ನಮ್ಮ ಹಿರಿಯಕಲು ಪ್ರಾಚೀನ ಕಾಲಘಟ್ಟ ಇಡೀಲ ನಿಕ್ಲನ ಮೂಲನಾಗನ ನಾಡ್ಲೆ ಮೂಲನಾಗನ ನಾಡ್ಲೆ ಅಂದೇ ಪನ್ಪನು ಓಲ್ಲ ಪೋಂಡಲ್ಲ ಮೂಲನಾಗೆ ಓಲುಂಡು ದಾಯಿಗೆ ಪೋಡು ನಮ್ಮ ಆಲೋಚನೆ ಮಾಡ್ತಂಡ ಈ ಶಾಪ ಕಾವು ನಮಕೊಡು ಆ ಶಾಪ ಕಾವು ಸರ್ಪ ಕಾವು ಅಂಡು ಸರ್ಪ ಕಾವು ನಾಗಬಣ್ಣ ಅಂಡು ಆ ಶಾಪ ಕಾವು ಪಂಡ ದಾದ ನಮ್ಮ ಹಿರಿಯಕಲು ನಮ್ಮ ತಲೆ ನಮ್ಮ ಅಕ್ಕಲ ತಲೆಮುರ ಏರು ಮಾತುಂಡ ಅಕ್ಕಲ ನನ್ನ ಬರ್ಪುಣಿನ ಸಂತಾನಗಳೇರುಂಡ ಅಕ್ಕಲಿಗೆ ಈ ಭೂಮಿ ತಿಕ್ಕೊಡು ಒಂದು ಪನ್ಪುನ ಒಂಜಿ ವಿಷಯಡು ಅಕ್ಕಲ ಒಂಜಿ ಶಾಪ ಪಾಡ್ದು ಪೇರು ಐದವರು ನಮಗೆ ಗೊತ್ತವಣ್ಣು ಪ್ರತಿ ಕಟ್ಲ ಒಂದು ಒಂಜಿ ನಾಗನ ಚಿಹ್ನೆ ಪುಂಡ ಅಲ್ಪ ಪಂಡ ಅವು ಸಿಂಬಾಲಿಕ್ ನಾಗ ನಾಗನ ಪಂಡ ಪಂಡ ಇಟ್ಟು ಒಂಜಿ ತರೆತ್ತನಾಗೆ ಮೂಜಿ ತರೆತ್ತನಾಗೆ ಪಂಡ ಮೂಜಿ ತರೆತ್ತನಾಗೆ ಅಂಡ ಒಂಜಿ ಅವು ಬ್ರಾಣಿಯರ್ನ ಅಕ್ಲೆನ ಕುಲ ಪಣ ಕುಲ ಉದ್ದಾರ ಇಕ್ಕಿರೋದು ಒಂಜಿಗೆ ತರತಂಡ ಒಂಜಿ ಸಮುದಾಯದಾಗ್ಲಿ ಅವತ್ತಂದು ಏಳು ತರತ್ತೆ ತಂಡ ಒಂಜಿ ರಾಜವಂಶದಾಗ್ಲೇನ ಜೈನೇರ್ನಾಗ್ಲೇನ ಪಣ ಈ ಮಣ್ಣಿನ ಏರೇರ್ನೊಂದು ಗುರುತು ಮಲ್ತಿನ ಜಿನ ಒಂಜಿ ಸಂಗತಿನ ನಮ್ಮ ಇನ್ನು ಒವ್ವೊ ರೀತಿಯ ಇನ್ನು ಬೇತೆ ಬೇತೆ ರೀತಿಯ ಇನ್ನು ವ್ಯಾಖ್ಯಾನ ಮಲ್ತು ಮಲ್ತು ಮಲ್ತು ಮಲ್ತದೆ ಅವು ಆಚಾರಗೂ ಹೀನವಾಪುನ ಜಿನ ವ್ಯವಸ್ಥೆಗೆ ನಮ್ಮ ಬರೋಂದಿಲ್ಲ. ನಾನು ಅವುಪೊಂಡ ಕುಲಾರಾಧನೆ ಪಣ ಒಂಜಿ ಒಂಜಿ ವ್ಯಕ್ತಿ ಇತ್ತಂಡ ಆಗಿ ಕುಲಾಚಾರ ಧರ್ಮಾಚಾರ ದೇಶಾಚಾರ ಈ ಮೂಜಿಲ ಒಪ್ಪಡ ಅಪ್ಪ ನಮ್ಮ ಕುಲಾಚಾರನು ದೇಶಾಚಾರ ಧರ್ಮಾಚಾರ ನಮ್ಮ ಸಾಧಾರಣ ಮಲ್ತೊಂದಿಲ್ಲ ಅಂಡಲ್ಲ ಕುಲಾಚಾರದ ಬಗ್ಗೆ ನಮ್ಮ ಆಲೋಚನೆ ಮಲ್ಪೋಣ. ನಮ್ಮ ಕುಲತ್ತಾಕ್ಲಿ ಒಂಜಿ ಒವ್ವಾಂಡ ನಮ್ಮ ಇಲ್ಲ ಒಂಜಿ ಪೂಜೆ ಮಲ್ಪೊಂಡು ಇತ್ತಂದ ನಮ್ಮ ಕುಲತ್ತ ಹಿರಿಯರು ಬರ್ತದೆ ನಮ್ಮ ಇಲ್ಲಗೆ ಬರೋಡು ಐಕ ಕುಲ ಎಂದು ಪನ್ಪೇರು ನಮಗೆ ಕುಲೆ ಪಣ್ಣಗ ಪೋಡಿಗೆತ್ತೆ ನಮ್ಮ ಕುಲತ್ತ ಲೇ ಅವು ಲೇ ಪನ್ಪನ ಅಕ್ಷರಗೆ ಆತ ಶಬ್ದ ಉಂಟು ಐಡ್ದವನ್ನೇ ಲೆಕ್ಕೆ ಸಿರಿ ಪನ್ಪನ ಉಂಡತ್ತೆ ಈ ಲೆಕ್ಕೆ ಸಿರಿ ಪಂಡ ಒಂಜಿ ಎನರ್ಜಿ ಆಯ್ತು ಅವಂಜಿ ಕಾಂತೀಯ ಸ್ವಭಾವ ಉಂಡಾಯ್ತು ಆ ಎನರ್ಜಿ ಇಪ್ಪುನ ಅವಳು ಜಾಗೆ ಪೂರ ಲೆಕ್ಕೆ ಸಿರಿ ಅಪ್ಪ ಲೆಕ್ಕೆ ಸಿರಿ ಓಲು ಅಂತ ಉಪ್ಪುಣ್ಣು ನಮ್ಮ ಆಲೋಚನೆ ಮಾಡ್ತಂದು ಪೋನಾಗ ನೀರು ಇತ್ತಿನವಳು ಪೂರ ಲೆಕ್ಕೆ ಸಿರಿ ಉಂಡು ದಾಯಿಗೆ ಪಂಡ ಈ ನೀರು ಮಿತ್ತು ಬರೋಡು ಅಂಡಲ್ಲ ಇತ ನಮ್ಮ ದುಂಬುದ ಕಾಲಘಟ್ಟೋಡು ನಮ್ಮ ಈ ಕಾವೇರಿ ಒಂದು ವೆಸ್ಟರ್ನ್ ಘಾಟ್ಗೆ ಪುದಾರು ಕಾಯೇರಿ ಘಟ್ಟ ಅಂತ ಪುದಾರು ಆಯ್ಕೆ ಕಾಯೇರಿ ಘಟ್ಟ ಅಂತ ಬಂದ್ಕೊಂಡೆ ಇನ್ನಿಲ್ಲ ನೇತ್ರಾವತಿ ಸುದೆ ಏತ್ ಬರ್ಸ ಬರ್ತಿದ್ದಿಲ್ಲ ಏತ್ ಒಂದು ಬಾತ್ಪುಂಡ ಅಲ್ಪಡದ್ರ ಅಡ್ಡ ಪಾನಿ ನೀರು ಪರಿಯೋ ಒಂದು ಉಪ್ಪುಂಡು ಏಪಲ್ಲ ಐದವರ ನೇತ್ರಾವತಿ ಅಂತ ಪುದಾರು ಈ ತೀರ್ಥಿತ್ನ ನೀರು ಎಂಚ ಮಿತ್ತು ಪೋಪುಂಡು ಐಕೆ ಭೌತಶಾಸ್ತ್ರ ನಮ್ಮನ್ನು ಆಡೋಡಪ್ಪಣ ಪಂಡ ಓವು ಎನರ್ಜಿ ಮಿತ್ತು ಪೋಪುಂಡು ನಮ್ಮ ನಮ್ಮ ಶಕ್ತಿ ಎನರ್ಜಿಲು ಮಿತ್ತು ಪೋಪುಂಡು ಅನ್ಬಿಡ ಆ ಒಂಜಿ ಪ್ರವಾಹ ಐನು ಲೆಕ್ಕೆ ಸಿರಿ ಇನ್ನು ಪಂಡಿರು ಪಂಡ ಭೂಮಿದ ಅಡಿಟೀತು ನಾವು ಮಿತ್ತಿಗೆ ಬರೋಡು ಈ ಒಂಜಿ ಸಿದ್ಧಾಂತ ಪ್ರಾಚೀನ ಕಾಲಘಟ್ಟದ ನಮ್ಮ ತುಳುವೇರು ಮಲ್ತದೇರಿಂದ ಪಂಡಾಗ ಐನು ಲೆಕ್ಕೆ ಸಿರಿ ಎಂದು ಪಂಡಿರು ಐನು ಇಂಗ್ಲೀಷ್ ಇದು ಲೇಕ್ ಇಂದಿಲ್ಲ ಪಂಡಿರು ಆ ಲೇಕ್ ಪಂಡ ಲಾ ಲು ಪಂಡ ಐತ ಕಡ ಲು ಎಂದು ಪಂಡಪ ಕಡ ಪಂಡದಾದ ಸಾಲ ಅಂದು ಲು ಪಂಡ ಆ ಎನರ್ಜಿ ಉಂಟು ಅಲ್ಪ ಕಡಲು ಇತ್ತಲ್ಲ ವಾ ಸಂಸ್ಕೃತ ಭಾಷೆ ಇಡೋದಪ್ಪದು ನಾಡಲಿ ಕಡಲು ಇದು ಪಂಡ ಋಣತ್ತ ಲು ಅವು ನಮ್ಮ ಋಣತ್ತ ಅಲ್ಪ ಉಪ್ಪುದ ನೀರು ನಮ್ಮ ಋಣ ಉಂಡು ಅಲ್ಪ ಒವ್ವು ಇತ್ತಿಂಡಲ್ಲ ಕಡೇಕ ಪೋತು ಸೇರುಣ ಕಡಲು ಗೇ ಎಂದು ಪನ್ಪುಣ ಗೇನ ಐದವಣ ಆ ಶಬ್ದ ಉತ್ಪತ್ತಿ ಆತಂಡು ಕಡಲು ತುಲ ನೀರಿತ್ತಿನ ಪೂರ್ಜಾಗೆ ಗುವೆಲು ಆತನ ಒಂಜಿ ಎನರ್ಜಿ ಪಾಸಿ ಇತ್ತ ಉಡಲು ತೆಡಿಲು ಪೂರೈಕಲಲ್ಲಿ ಅಕ್ಷರಡು ಉಂಡು ಅಪ್ಪ ಅಂಚೆತ್ತಿನ ಪಣ ಯಾನ ಒಂದು ಜಿಂಜ ಪಾತ್ರ ಪೋ ಆ ವಿಷಯಡು ಪಣ ಏಳು ಪಾಗೆಲ್ಲ ಏಳು ರಾತ್ರಿ ಯಾರಂದು ಆತ ವಿಶೇಷತೆಗಳು ಆ ಈ ಒಂಜಿ ಸಬ್ಜೆಕ್ಟ್ ಉಂಡು ನಮ್ಮ ಜನಕ್ಕಲ್ಲಿ ದಾಯಿಗೆ ಜಾಗ್ರತೆ ಉಂಡು ತುಳು ನನಲ ಕಲ್ಪರ ಆತ ಜಿ ತುಳುತ ಬಗ್ಗೆ ಏತು ನಮ್ಮ ಅಧ್ಯಯನ ಮಲ್ಪೋಣ ಆತ ಜಗತ್ತಿಗೆ ಪ್ರಯೋಜನ ಉಂಡು ಬಜಿ ತುಳುನಾಡಗತ್ತು ಇಡೀ ಜಗತ್ತಿಗೆ ತುಳುತ ಬದುಕು ರೀತಿ ಅವು ಪ್ರಯೋಜನ ಉಂಡು ನಮ್ಮ ತುಳುನಾಡದ ಒಂಜಿ ಒಂಜಿ ವಿದ್ಯೆ ಪಂಡ ಕಳರಿ ವಿದ್ಯೆ ಅಂತ ಪನ್ಪೇರು ಕಲತ್ತ ಅರಿ ಅಂತ ಪನ್ಪುನೇನು ನಮ್ಗ ಕಳರಿ ವಿದ್ಯೆ ಅಂದ್ರೆ ನಮಗೆ ಎಂದುಪ್ಪರು ಕೇರಳ ಅಡ್ಕೊಂಡು ತುಳುನಾಡನ ಕಳರಿಂದ ಈಗ ಪೂದರು ಪಣ ಬೇತೆ ಬೇತೆ ಜನಕ್ಕೆ ತುಳುನಾಡಿಗೆ ಕಲ್ಪರ ಕಳರಿ ಕಲ್ಪರ ಬರಂದಿತ್ತೆಂಡು ಅಂಚ ಕಳರಿ ಇಂದು ಪಣ್ಣಾಗ ಅವು ಕಲ ಸೇರದು ಅರಿ ಉಂಡಾಯಿ ನಾವು ಐಟು ಮಸ್ತ್ ಅರಿಕಲಿತ್ತೆಂಡು ವಾ ಅರಿಕಲಿಂದ ಪಂಡಂಡ 15 ಅರಿಕಲು ಸೇರದು ಅರಿ ಉಂಡಾಯಿನ ಅವು ಆ ಅರಿಕ್ಲಿಂದ ಬಂಡ ಐಟ ನಾಡರಿ ಓಡಾರಿ ಬಂಡಾರಿ ಇಂಚಿತ್ತಿನ ಅರಿಕ್ಲು ಬ್ಯಾರಿ ಬ್ಯಾರಿ ಅಂತ ಬಂದ ಬೇರಿಗೆ ಹೋಗ್ಬೋಣಕ್ಲು ಬ್ಯಾರಿಲಿ ತುಂಬದ ಕಾಲ ಬಿಟ್ಟು ಬ್ಯಾರಿ ಬಂಡ ದೇವಸ್ಥಾನದ ತುಂಬೊಂದು ಪೋಣಾಗ ಅಲ್ಪ ಒಂಜಿ ವ್ಯಾಪಾರ ಎಕ್ಸ್ಚೇಂಜ್ ಆಗಿ ಇತ್ತು ಅಕ್ಲಿನ ಬೇರಿಗೆ ಹೋಗ್ಬೋಣ ಅತನ ಬೊಂಟೆಗೆ ಪೋ ಆ ತರತ ಪಣ ದಾದನ ಕೊಳ್ತು ಅಲ್ಪರ್ತ ಎಕ್ಸ್ಚೇಂಜ್ ಮಾಡ್ತು ಕೊಂದು ಬರ್ಬೋಣಕ್ಲು ಅಕ್ಲು ಅಕ್ಲು ಗೊತ್ತಂಡದೆ ಪಂಡ ಅಂಚಿತ್ತಿನ ಮಸ್ತ ಅರಿಕ್ಲು ಸೇರದು ಈ ತುಳುನಾಡು ಈ ಕಳರಿ ಪಣ ಉಂಡಾಂಡು ಅವು ಮಾತ್ರ ತೈಟ ತಿನ್ಪುನವಲೈತಂಡು ಓ ಅರಿಯಂದು ಪಣ ತುಳುನಾಡು ಪೂರಲ ಅರಿ ಸಂಸ್ಕಾರ ಅಂದೈಕೆ ಪೋದಾರು ಅರಿಯಂದು ಪಣ್ಣೈತ ಕುಡುವರಿ ಕುಡುವರಿ ಅವು ಅರಿ ಅರಿ ಕುಡುವರಿ ಕೊತ್ತಂಬರಿ ಜೀರ್ದರಿ ಮಂಜಲ್ದರಿ ಸಾಂಬಾರ್ದರಿ ಇಂಚ ಪದ್ನಾಜಿ ಅರಿಕ್ಲು ಸೇರದು ಈ ಪದ್ನಾಜಿ ಈ ಪದ್ನಾಜಿ ಪನ್ಪುನ ವಿಶೇಷದಾದ ಪಂಡ ನಮ್ಮ ಶರೀರೋಡಿತ್ತಿನ ಈ ಶರೀರ ಉಂಡಾವಡಂಡ ಪದ್ನಾಜಿ ದ್ರವ್ಯಲು ಬೋಡು ಪದ್ನಾಜಿ ದ್ರವ್ಯಲು ಪದ್ನಾಜಿ ದ್ರವ್ಯಲು ಬಂದ್ರೆ ಕಬ್ಬಿಣ ಸೊತ್ತು ಪುರವನ್ಪಿರುತ್ತೆ ಜಿಂಕ್ ನೈಟ್ರೋಜನ್ ಫೋಸ್ಫರಸ್ ಪೊಟ್ಯಾಶ್ ಇಂಚಿದ್ರೆ ಪದ್ನಾಜಿ ಆ ಪದ್ನಾಜಿ ಇರ್ತೈ ನೀಲ ಉಪ್ಪುನು ಜಗತ್ತು ಈ ಪದ್ನಾಜಿ ಸೇರಿದು ಅಯ್ಯ ಮೂಲ ದ್ರವ್ಯ ಒಂದು ಬಂಡ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ಅವು ತ್ರಿಕೋಣ ಬಿಂದುಡುಪುಂಡು ಅಯ್ಯ ನಮ್ಮ ದಾದ ಪಂಡ ಬಂಡ ನಮ್ಮ ಈಶ್ವರ ದೇವಿರು ಬಂಡ ನಾರಾಯಣ ದೇವಿರು ಬಂಡ ಬೆಮ್ಮೆರಿನ ಬಂಡ ಈ ಮೂಜದ ನಡುಟ್ಟು ನ್ಯೂಕ್ಲಿಯಸ್ ಉಂಡು ಅಪ್ಪ ನ್ಯೂಕ್ಲಿಯಸ್ ಬಂಡದಾದ ಅವು ಸು ತೂ ಒಂದು ಲೆಕ್ಕ ಅವು ಅವು ತೂ ಅವು ಪೊತ್ತಿಜಿಂದ ಈ ಜಗತ್ತು ದಾಲಜ್ ಆ ತೂಲ ಈ ಮೂಜಿ ಇಂದುಲಕ್ ತೆರೆದು ತುಳು ಒಂದು ಪನ್ಪುನ ಶಬ್ದ ಉಂಡ ಅನ್ನದು ಪನ್ನಗ ನಂಕ್ ಏತು ರೋಮಾಂಚನ ಬರ್ಚಿ ಏತು ಸೈಂಟಿಫಿಕ್ ಆದ ಏತು ವಿಶೇಷವಾದ ನಮ್ಮ ಅಲ್ಪ ಪೋದ ನಮ್ಮ ಪನ್ಪ ತುಳುವ ಬೆಳಕ ಇಂದ ಪನ್ಪ ತುಳುವ ಬೆಳಕ ಇದಲ್ಲ ಆ ನ್ಯೂಕ್ಲಿಯಸ್ ಇರ್ದವ್ರನ್ನ ಪಂಡ ಆ ತುಳುತ್ತ ಆ ಎನರ್ಜಿದ ಆ ಸೂತ ಶಕ್ತಿ ಇತ್ತು ನಡೆದವ್ರನ್ನ ತುಳು ತುಳು ಬೆಳಕಾಯಿಂದ ನಮ್ಮ ಐಕ ಪುದರ್ ಪಂಡ ಹೊರತು ಅವು ತುಳು ಅಂದ ತುಳು ಪಂಡ ಈ ರೀತಿ ಉಂಡಾಗಿನ ಜಿನ ತೂಳ ಲೀಳ ಸೇರಿದು ಉಂಡಾಗಿನ ಜಿನ ತುಳು ಒಂದು ಪನ್ಪುಣ ಐಕ ಅಂಚಿನ ತೂ ಉಂಡಾಗಿನ ತೂರ್ದು ಉಂಡಾಗಿನ ಅಂಚಿತನ ಒಂದು ಶಕ್ತಿ ಅವು ಒಂದು ಭಾಷೆ ಅವು ತುಳು ಭಾಷೆ ಈ ತುಳು ಭಾಷೆ ನಮಿತ್ ನಮ್ಮ ಏತ ಅಧ್ಯಯನ ಮಲ್ಪೋಣ ಆತ ಆಳ ಆಳ ಆಳವಾದ ನಮಗೆ ಪೋಂಡ ಆತ ವಿಶೇಷತೆಗಳು ವಿಷಯಗಳು ನಮಗೆ ತಿಕ್ಕೊಂಡು ಪಂಡ ಇನಿ ಜಗತ್ತದ ವಾಮಾಂತ ರಾಷ್ಟ್ರಗಳು ಪಂಡ ಸುರುತ ಇದು ನಮಕ್ಕೆ ಅಂಚೆ ನಾಡಿರ ಪೋಂಡ ಈ ಗುಜರಾತಿರದು ಬತ್ತಿನ ನಮಗೆ ರಾಮೇಶ್ವರ ಮುಟ್ಟಲ ತುಳುನು ಪನ್ಪುಣ ಗ್ರಾಮ ಅಳು ತಿಕ್ಕೊಂಡು ಮಸ್ತ್ ಗುಜರಾತಿಡ್ಲ ಇನಿ ತುಳು ಗ್ರಾಮ ಅಂದು ಪನ್ಪುಣ ಗ್ರಾಮ ಉಂಡು ಗುಜರಾತಿನ ಒಂಜಿ ಪೋರ್ಟ್ 4000 ವರ್ಷದ ಮುಂಚೆ ಪೋರ್ಟ್ ಇತ್ತು ಪೊತ್ತಲ್ಲಿ ಇಂದ ಈಗ ಪೋದಾರು ಅಪ್ಪ ಆ ಶಬ್ದ ಓಲುಂಡು ನಂಕ ನಮಗೆ ಹೆಂಚಿನಲ್ಲ ಆ ಶಬ್ದ ತಿಕ್ಕೊಂಡು ನಮಗೆ ತುಳುಟ್ಟಿ ಆ ಭಾಷೆದ ಶಬ್ದ ಅಪ್ಪ ಈ ತುಳುತ ಭಾಷೆನೇ ನಮ್ಮ ತುಳುತ ಆಚರಣು ನಮ್ಮ ಅಧ್ಯಯನ ಮಾಡ್ತಿಂಡ ಅವು ಜಗತ್ತಿಗೆ ಬೋಡಪ್ಪಣ ನಮ್ಮ ಅವ ಎಕಡೆ ಪಂಡ ಆ ಪದ್ನಾಜಿ ವಿಷಯಗಳೇನೆ ಪಂಡ ಆಯನ ಪದ್ನಾಜಿಗೆ ಸೇರವನೆ ಅಂತ ಪನ್ಪುನು ಸೈತಿ ಬುಕ್ಕ ಪದ್ನಾಜಿಗೆ ಸೇರವನ ಪಂಡೈತೆ ನಮ್ಮ ಪದ್ನಾಜಿ ದ್ರವ್ಯಗಳು ಆ ಪದ್ನಾಜಿ ವಿಭೋಗ ಪೋಂಡು ನಮ್ಮ ನಮ್ಮ ಶರೀರೊಟ್ಟು ಕರ್ಬ ಎತ್ತ ನಾವು ಕರ್ಬೋಗ ಬೋತ ಸೇರಣ ಜಗತ್ತಿಡು ಉಪ್ಪುಂಡೈತೆ ಅವು ಐಕ್ಕು ಬೋತ ಸೇರಣು ನೈಟ್ರೋಜನ್ ಇದನ್ನ ನೈಟ್ರೋಜನ್ ಪಡ್ತುಂಡು ಫಾಸ್ಫರಸ್ ಇನ್ನ ಫಾಸ್ಫರಸ್ಗೆ ಬೋತ ಸೇರುಂಡು ಪಣ ಏತು ಕಲ್ಪನೆ ಏತು ಶಕ್ತಿ ನಮ್ಮ ತುಳುವೇರಡ ನಮ್ಮ ಹಿರಿಯಕ್ಕಳ್ಡ ಎತ್ತಿಂಡು ಅಂಚಿತನ ಒಂಜಿ ಜಾಗೆ ಇಂದನು ಪೂರ ನಾಡ್ದು ಬತ್ತನ ಅಂಚಿನ ಜಾಗೆ ನಿನ್ನಿ ಕಲ್ಲು ಪಾದೆ ಅಂತ ಬಂದ್ಪೇರು ನಮ್ಮ ನಿನ್ನಿ ಕಲ್ಲು ಪಾದೆಗೆ ನಿಕ್ಲ ವರ ಪೋಡು ಖಂಡಿತವಾದಲ್ಲ ಪಂಡ ನಾಡಿ ಕಂಡು ಹುಡುಕಿನ ಜಾಗೆ ದುಂಬದ ಕಾಲ ಕೂಡ ನಾಡಿನ ನಾಡಿ ಪಂಡ ಸಮಯ ಅಂದ ಲೆಕ್ಕ ನಮ್ಮ ಶರೀರದ ಬೀಡ್ಸ್ ನಮ್ಮ ಶರೀರದ ಬೀಡ್ಸಿನ ತೂದೆ ಸಮಯ ಇಜ್ಜಂದನ ಪೊರ್ತುಡು ಅಯ್ಯ ಸಮಯ ಕಂಡು ಹುಡುಕಿಯರು ನಾಡಿ ಅಂತ ಪಂಡಿರು ಯಾಕೆ 24 ನಾಡಿ ಒಂಜಿ ಪಂಡ ಸೆಕೊಂಡು ಈ ನಾಡಿ ಕಂಡು ಹುಡುಕದು ಜಗತ್ತಿಡು ಗ್ರಹಕ್ಲೇನು ನಾಡದು ಪತ್ತಿನ ಸಮಯನು ನಾಡದು ಪತ್ತಿನ ಪೂರ ವಿಶೇಷತೆಗಳು ಪುನಂಜಿನ ಒಂದು ಜಾಗೆ ಅವು ನಿನ್ನಿ ಕಲ್ಲು ಪಾದೆ ಪಂಡ ತುಳುವೇಶ್ವರನ ಅಪ್ಪೆ ಅಳು ಅಲ್ಪ ತುಳುವೇಶ್ವರನ ಅಪ್ಪೆ ಅಳು ಅಲ್ಪ ತುಳುವೇಶ್ವರಿ ಅದು ನಿನ್ನಿ ಕಲ್ಲು ಪಾದೆ ಉಳ್ಳಲು ಇದು ಪಣ್ಣಾಗ ಈ ಒಂಜಿ ಪಣ ಒಂದು ನಮಗೆ ಇತ್ತು ಈತು ಪಕ್ಕ ಇನ್ನು ಅರ್ಥ ಮಾಡ್ತೊಂಡ್ರೆ ಕಷ್ಟ ಉಂಟು ಖಂಡಿತವಾದ್ಲ ಪಂಡ ಬೇದಾದ ಮರಳು ಪಾತಿಯವ್ರ ಪುರ ಎನ್ನಿರ್ಲ ಯಾರು ಖಂಡಿತವಾದ್ಲ ಪಂಡ ಆಳಗು ಪೋಣಾಗ ನಮ್ಮ ಆಧ್ಯಾತ್ಮಿಕವಾಗಿ ನಮಗೆ ಮೂಲ ನಮ್ಮವೇ ಪಂಡ ಈ ವಿಶೇಷ ಇನ್ನು ಭಕ್ತ ಬಗ್ಗೆ ಚರ್ಚೆ ಮಾಡಿನ ತುಳುವೇಶ್ವರ ದೇವಸ್ಥಾನದ ಪ್ರಧಾನ ಸಂಚಾಲಕರೇ ನಂಚಿನ ಅರವಿಂದ ಬೆಳ್ಚಾಟರು ಉಳ್ಳಿಯರು ಪಣ ಅರ್ನ ಟಿ ವಿ ಪ್ರೋಗ್ರಾಮ್ ತೂಂಡನಿಕ್ಲೆಗೆ ಈ ವಿಶೇಷತೆಗಳನ್ನ ಹೆಚ್ಚಿನ ಮಾಹಿತಿಗಳಿಗೆ ಖಂಡಿತವಾದ ತಿಕ್ಕೇರ ಉಂಟು ದಾದವಂಡ ನಮ್ಮಲ ಆಧ್ಯಾತ್ಮರದೆ ವಿಜ್ಞಾನ ಬರ್ತಾನೆ ಅಜ್ಞಾನ ಉಂಡು ಜ್ಞಾನ ಉಂಡು ಅಜ್ಞಾನಲ ಜ್ಞಾನಲ ಇತ್ತಿಂಡ ಆ ಏರೋ ಜ್ಞಾನ ಕೊರ್ತೇರು ಆಂಡ ಅವು ಪರಿಜ್ಞಾನ ಆವಡಂಡ ಅಯ್ಯ ನಮ್ಮ ಅನುಭವಿಸೋಡು ಅನುಭವಿಸನಗೆ ನಾವು ಪರಿಜ್ಞಾನ ಆವಡು ಆಂಡ ಪರಿಜ್ಞಾನ ಅಲ್ಲ ವಿಜ್ಞಾನ ಆವಡಂಡ ನಮ್ಮ ಇಟ್ಟು ವೈ ವಾಟಕೆ ನೋಡು ಒಂದು ದಾಯೆ ಅತ ವೈ ವಾಟ್ ಹೌಕೆ ನೋಡು ನಮ್ಮ ತುಳುಟ ಮಾಡಪ್ಪ ಆಯ್ನ ವೈ ವಾಟ್ ಸರಿ ಜಿಮಾರ ಏನು ಆಯ್ನ ವಹಿವಾಟು ಸರಿ ಜೀವನ್ ಪಂದಾತ ದಾಯಿಗೆ ಪಂಡ ನಮ ಐತ ಬಗ್ಗೆ ಎದುರುಪಿರ ತೂ ಪೂಜಾ ವೈಲ ವಾಟ್ಲ ಏಪ ಕ್ಲಿಯರ್ ಆಗ್ಪುಂಡ ಅಪ್ಪ ಹೌ ಒಂದು ಪನ್ಪುನವು 100% ಅದು ನಮಗೆ ಕ್ಲಿಯರ್ ಆಗ್ಪುಂಡ ಅಂಚೆತ್ತಿನ ವಹಿವಾಟಡು ನಮ್ಮ ಈ ಒಂಜಿ ನಾಡೊಂದು ಪೋಣಾಗ ತುಳುಕ್ತ ಬಗ್ಗೆ ದಾದ ಕೆಲಸ ಆತಿನದು ಪಣ್ಣಾಗ ನಮಕ್ಕ ದುಂಬುಗು ತಿಕ್ಕಿನ ಅಲ್ಲ ಒಂಜಿ ವಿಶೇಷ ಪಂಡ ಅವು ತುಳುವ ಮಹಾಸಭೆ ತುಳುವ ಮಹಾಸಭೆ 1928 ಐಕು ದುಂಬೆ ಪಣ ತುಳು ಮಹಾಸ ತುಳು ನಾಡಗೀತೆ ಅಂದು ಮೋಹನ ತಿಂಗಳಾಯರು 125 ತುಂಬು ಕುಡ್ಲ ಕೇಂದ್ರ ಮೈದಾನಡು ಪಂಡಿನಂಚಿನ ಪದ ತುಳುನಾಡಗೀತೆ 125 ತುಂಬು ಅಪ್ಪ ತುಳುತ ಬಗ್ಗೆ ಏತು ಜಾಗೃತಿ ಇತ್ತಿಂಡು ಅಕ್ಲೆಗೆ ತುಳುತ ಬಗ್ಗೆ ಏತು ಕಳವಳ ಎಂದು ಒಂದು ಕಳಕಳಿ ಇತ್ತಿಂಡು ಅಕ್ಲೆಗೆ ಏತು ಪೂಟಿಗೆ ಇತ್ತಿಂಡು ಅಕ್ಲೆಗೆ ತುಳು ನಶಿಶರ ಬಳ್ಳಿಯಿಂದ ಪಣಪಿಡ ಪೊರುತುಡು ಅವೇ ಪೊರುತುಡು 100 ಗುದುಂಬು ಪಣಿಯಾಡಿಯರು 5-6 ರಾಮಣ್ಣ ಹೆಗ್ಡೆ ಒಳಳಿ ಶೀನಪ್ಪ ಹೆಗ್ಡೆ ಸತ್ಯಮಿತ್ರ ಬಂಗೇರರು ಬುಕ್ ಕಿಳ್ಳೇರು ಮೆಕ್ಕಲು ಪೂರ ಸೇರಿದು ಉಂಡು ಮಾಂದ್ರೆ ಒಂಜಿ ಮಲ್ಲ ಒಂಜಿ ಸಂಸ್ಥೆನೆ ಅವು ತುಳುವ ಮಹಾಸಭೆ ತುಳುವ ಮಹಾಸಭೆ ಅಪ್ಪಗನೇ ಅಕ್ಕಲ ಆಲೋಚನೆ ಮಾಡ್ತೇವೆ ತುಳುನಾಡು ಏರು ಮಂತ ತುಳುವೇರು ಎಂದು ತುಳು ಪಾತ್ಯರು ನಾಕಲು ಐಟು ಜಾತಿ ಮಾತ ಧರ್ಮ ಉಳ್ಳದ್ದು ತುಳುಟ್ಟು ಪಾತ್ಯರು ನಾಕಲು ತುಳು ಗೊತ್ತಿತ ನಾಕಲು ತುಳುನಾಡು ಉಪ್ಪು ನಾಕಲು ತುಳುನಾಡದ ಉಸಿರು ಉಸಿರು ಏರು ದೆತ್ತುವನ ಆಯ ಪೂರ ತುಳುವೆ ಎಂದು ಅಕ್ಕಲು ದುಂಬುದ ಕಾಲಘಟ್ಟೋಡೆ ಪಂತೀರು ಅಪ್ಪ ಐತರ ಜಾತಿ ಮತ ಧರ್ಮ ಭೇದ ಒವುಲ ಇಜ್ಜ ಅಂದೆ ಆಯ ತುಳುವೆ ಎಂದು ಪನ್ಪುನ ಒಂದು ವ್ಯವಸ್ಥೆ ಐಟು ಅಕ್ಕಲು ದುಂಬು ನಾಡದು ಬರ್ತೀರು ಐಟದ ಬುಕ ಮಸ್ತ್ ಹೋರಾಟ ಹೋರಾಟ ಮಲ್ತೊಂದಿತ್ತೇರು 1984 ಪೊಳಲಿ ಶೀನಪ್ಪ ಹೆಗ್ಡೇರ್ಲ ಬುಕ್ಕ ಬಡಕಬೈಲ್ ಪರಮೇಶ್ವರಯ್ಯರ್ಲ ಆಯ್ನ ನಡಪೊಂದಿತ್ತೇರು 1984 ಬುಕ್ಕ ನಮ್ಮ ತುಳುಕೂಟೋಲು ಆರಂಭ ಆಯ್ತು ನಮ್ಮ ತುಳುಕೂಟದ ಕಾರ್ಯದರ್ಶಿ ಉಳ್ಳೇರು ಪಿ ಎ ಪೂಜಾರ್ಲು ಬತ್ತುಳ್ಳೇರು ತುಳುಕೂಟೋಲು ಪ್ರಾರಂಭ ಆಯಿ ಬುಕ್ಕ ಈ ಒಂಜಿ ಸಂಘಟನೆದ ಬೆರಿಬಲ ಅವು ತಗ್ಗದುಂಡು 1984 ಬುಕ್ಕ ತುಳುಕೂಟ ಅವು ಮಂಗಳೂರು ತುಳುಕೂಟ ಆವಡು ಉಡುಪಿ ತುಳುಕೂಟ ಆವಡು ಈ ಒಂಜಿ ಜವಾಬ್ದಾರಿ ದೆತ್ತಿ ಬುಕ್ಕ ಆ ಒಂಜಿ ಸಂಸ್ಥೆ ಅವು ತನ್ನಾತೆಗೆ ಒಂಜಿ ತೊಕ್ಕುದು ಪೋಪುನ ವ್ಯವಸ್ಥೆ ಬಂಡ ಆ ಪಂಚಿನ ತುಳುವ ಮಹಾಸಭೆಯನ್ನು ಕೂಡ ಆಯ್ನ ಪ್ರಾರಂಭ ಮಾಡ್ಪಡು ಅವು ಜಗತ್ತದಾದ್ಯಂತ ಮಲ್ಪಡೋದು ಮಾಡ್ಪೋನಾಗ ಎಂಕ್ಲೆಡ ಕಣ್ಣು ತುಂಬು ತಿಕ್ಕದನೆ ಅವು ಸರ್ವೋತ್ತಮ ಶೆಟ್ಟರು ಸರ್ವತಮ್ಮಣ್ಣೆ ತುಳುವಲ್ಡ್ ಫೌಂಡೇಶನ್ದ ಅಧ್ಯಕ್ಷರಾದಿತ್ತೇರು ಐದು ಬುಕ್ಕ ನಮ್ಮ ಅಧ್ಯಕ್ಷ ಸ್ಥಾನವಾಗು ಅವು ಜರ್ಮನಿ ಹಿಡಿದು ಜರ್ಮನಿದ ಒಂಜಿ ಪ್ರೊಡಕ್ಟ್ ಅಂದ ಪಣ್ಣಲ್ಲಿ ತುಳುನಾಡದ ಪ್ರೊಡಕ್ಟ್ ಅಂದ ಜರ್ಮನಿಗೆ ಹೋದು ಬರ್ತದೆ ಬಲ್ತಿ ನಂಜಿನ ನಮ್ಮ ಭಾನು ಅಕ್ಕ ಆಯ್ತ ಜವಾಬ್ದಾರಿ ಗೆತ್ತೊಂದು ಉಪ್ಪುನಾಗ ಸರ್ವತಮ್ಮಣ್ಣೆ ಅಂತಾರಾಷ್ಟ್ರೀಯ ಮಟ್ಟಡು ಈ ಒಂಜಿ ಸಂಸ್ಥೆನೇ ಮಲ್ಪೇರಬಾರದು ಇನ್ನಿ ಅಮೇರಿಕಾ ಆಸ್ಟ್ರೇಲಿಯಾ ಸುಮಾರು ಇತ್ತೇ 15 ಅಂತಾರಾಷ್ಟ್ರೀಯ ರಾಷ್ಟ್ರಡು ಈ ತುಳುವ ಮಹಾಸಭೆ ಸಮಿತಿ ರೂಪೀಕರಣ ಆತಂಡು ಅವು ಮತ್ತಂದೆ ಮುಂಬೈ ರಾಜ್ಯೋಡ್ಲ ಅಧ್ಯಕ್ಷರು ಕಾರ್ಯದರ್ಶಿಲಿ ಪುರ ಆತೇರು ಹರೀಶ್ ಪಡುಬಿದ್ರಿ ಹರೀಶಣ್ಣೆ ಪ್ರಭಾಕರ್ ಹೆಗ್ಡೇರು ಅಕ್ಲು ಪುರ ಮುಂಬೈ ರಾಜ್ಯ ಸಮಿತಿ ಆತಂಡು ಅಕ್ಲು ಜಿಲ್ಲಾ ಸಮಿತಿ ಮುಂಬೈಡ್ ಮಲ್ತಂದುಳ್ಳೇರು ಗೋವಾ ರಾಜ್ಯ ಸಮಿತಿ ಗಣೇಶಣ್ಣೆ 20 ಗಣೇಶ್ ಶೆಟ್ಟರು ಗೋವಾ ರಾಜ್ಯ ಸಮಿತಿ ಅಧ್ಯಕ್ಷರಾತೇರು ಅವಲೇಖ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ನಮ್ಮ ದೇವೇಂದ್ರ ಹೆಗ್ಡೆ ಆರು ಇಂದನ ಅಧ್ಯಕ್ಷರಾತೇರು ಇನ್ನು ಆರು ದೇವೇಂದ್ರ ಹೆಗ್ಡೆರ ಅಧ್ಯಕ್ಷರಾಗಿ ಬುಕ್ಕ ಆರು ನಾಲ್ಕು ಐನು ಜಿಲ್ಲೆಡು ಜಿಲ್ಲಾ ಸಮಿತಿನ ರೂಪೀಕರಣ ಮಾಡ್ತೇವೆ ಐಟು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಅಧ್ಯಕ್ಷರಾದ ನಮ್ಮ ಶಿವಪ್ರಸಾದ್ ಅಜಿಲೇರು ಪಂಡವರಿಯ ರಾಜಮನೆತನದ ಒಂದು ವ್ಯಕ್ತಿಯೇ ಬರ್ತದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ಒಂಜಿ ಜವಾಬ್ದಾರಿ ದತ್ತೊಂದು ಮಲ್ಪೆರೆ ಬೋಟದ ಆರು ರಾತ್ರಿ ಪಾಗಿಲ್ಲ ಆರು ಪುಣೆಯೊಂದುಳ್ಳೇರು ಆರ್ನ ನೇತೃತ್ವಡು ಈ ಒಂಜಿ ಮಲ್ಲ ಒಂಜಿ ಸಂಘಟನೆ ಅವು ಬುಳೆಪುಣದ ಮನಪುಣಕ್ಕೆ ಅವು ಸಂಶಯಿಜಿ ಅಯ್ನ ಜಿಲ್ಲಾ ಮಟ್ಟಡು ಆರು ಆಯ್ನ ನೇತೃತ್ವನು ವಹಿಸೊಂದುಳ್ಳೇರು ಮಾತ ತಾಲೂಕು ಮಟ್ಟಡ್ಲ ಒಂದು ಆತಂಡು ಉಡುಪಿ ಜಿಲ್ಲಾಧ್ಯಕ್ಷರಾದ ಉದಯಕುಮಾರ್ ಹೆಗ್ಡೆ ಆರು ಉಡುಪಿ ಜಿಲ್ಲಾಧ್ಯಕ್ಷರಾದವು ತಿಳಿದ್ರು ಇನ್ನು ಉಡುಪಿ ತಾಲೂಕು ಕೆಲಸ ಆವೊಂದುಂಡು ತುಳುವೇಶ್ವರ ದೇವಸ್ಥಾನಕ್ಕೂ ಪ್ರತ್ಯೇಕ ಸಮಿತಿ ಮಲ್ತದ್ದು ದೇವೇಂದ್ರ ಹೆಗ್ಡೆ ದೇವೇಂದ್ರ ದೇವಾನಂದ ಶೆಟ್ಟಿ ಬಸ್ರೂರು ಆಯ್ತ ಜವಾಬ್ದಾರಿ ತಂದು ದಿನಕರ್ ಶೆಟ್ಟಿ ಬೇಳೂರು ಆ ರೈತ ಸೆಕ್ರೆಟರಿ ಆದ ಅಲ್ಪ ರಡ್ಡ ದೇವಸ್ಥಾನ ಅವಡು ಬಸ್ರೂರುಡು ಒಂದು ತುಳುವೇಶ್ವರಲ ಒಂದು ತುಳುವೇಶ್ವರಿ ದೇವಸ್ಥಾನಲ್ಲ ಐತ ಜವಾಬ್ದಾರಿಯದ ಕೆಲಸ ಅಲ್ಲ ಆ ಒಂದುಂಡು ನಿನ್ನೆ ಕಲ್ಪಾದ್ಯದಲ್ಲ ವಿಜೇತ್ ಶೆಟ್ಟರ್ ಆರು ಐತ ಜವಾಬ್ದಾರಿ ತಂದು ಒಬ್ಬ ಲಕ್ಷ್ಮಣ ಶೆಟ್ಟರ್ ಆಯ್ತು ಅಧ್ಯಕ್ಷ ಸ್ಥಾನ ವಹಿಸೊಂದು ಆ ಒಂದು ಕೆಲಸ ಅಲ್ಲ ಅವಳು ಬೇತೆ ಬೇತೆ ಕೆಲಸಗಳು ಆ ಒಂದುಂಡು ಒಟ್ಟಿಗೆ ಬೇತೆ ಬೇತೆ ರೀತಿಯ ಕಾರ್ಯಕ್ರಮಗಳನ್ನು ವರ್ಷೋಡೆ ಎಂಕ್ಲ ಮಲ್ತಂದುಲ್ಲ ಬೆಮ್ಮೇರು ಬುಕ್ಕ ಲೆಕ್ಕೆ ಸಿರಿ ಅಪ್ಪೆ ಬೇರದ ತುಳುನಾಡು ಕಳರಿ ಅಧ್ಯಯನ ಬುಕ್ಕ ಜಾಲ ಆಟ ಅನ್ಕೊಂಡು ವಿಷಯ ಅಲ್ಲ. ಜಾಲಾಟದ ಬಗ್ಗೆ ನಮ್ಮ ಆಲೋಚನೆ ಮೇಲೆ ತಂದುಕೊಂಡಾಗ ಅವನಿಗೆ ಅದ್ಭುತವಾದ ಕಾನ್ಸೆಪ್ಟ್. ನಾಗರಿಕತೆ ಉಂಡಾವಾಡ ಒಂಜಿ ಆಟ, ಒಂಜಿ ಭಯ. ನಮ್ಮ ಮಾತಲ್ಲಿ ಒಟ್ಟಿಗೆ ಒಂಜಿ ಭಯ ಉಪ್ಪುಂಡು. ಐದು ನಾವು ಒಬ್ಬರು ಒಟ್ಟುಗಾಪ ನಂಗೆ ದಲ ತೊಂದರೆ ಆಪಣ ಮಾಡ್ಬೋಣ ರಡ್ನೇದವು ನಮ್ಗೆ ಖುಷಿ ಉಪ್ಪೋಡು ಮಾಡ್ಬೋಣ. ಆ ಖುಷಿ ಉಂಡಾಪಣ ಅಂಚಿನ ಒಂಜಿ ಸಂಗತಿ ಅವು ಜಾಲ ಆಟ ಅರ್ದು ಉಂಡಾತನ ಆಟ ಬಣ್ಣಾಗ ಆಟ ಅರ್ದು ಉಂಡಾದ ಐಟು ಪೂರ ಆಟ ಅಲ್ಲ. ಜಾಲಾಟ ಆಟ ಬುಕ್ಕ ಚಿಲಂಬಾಟ ಎಂಚಿನವಂತ ಆಟ ಉಂಡ ನಾಡೋಡಿದ ಆಟಗಳು ಅವಡು ಈ ಆಟ ಇರಲಿರದೆ ನಮ್ಮ ಭಾಷೆಗಳ ಉಂಡಾತೀನಿ. ಐಟು ಪ್ರಧಾನವಾಗಿ ನಾವು ಭಾಷೆ ಬಂಡ ಕಣ್ಣದ ಭಾಷೆ ನಮ್ಮ ವಾ ಭಾಷೆ ಅಂದ್ರೆ ಸುರುಟು ನಾಡನ ಕಣ್ಣು ಭಾಷೆ ಕಣ್ಣು ಕಣ್ಣು ಭಾಷೆ ಭಾಷೆ ಇರ್ಬೋದ ಅದ ಸುರುಟು ಭಾಷೆ ನಮ್ಮ ಆರಾಧನೆ ಎಲ್ಲ ಕಣ್ಣು ಭಾಷೆ ಇಟ್ಕೊಳ್ಳಿ. ನಮ್ಮಂಜಿ ದೇವರ ದೇವಸ್ಥಾನ ನೋಡಿ ಖಂಡಿತವಾದ ಮಂತ್ರೋಚ್ಚಾರಣೆ ಇಚ್ಛಿ ತುಳುನಾಡದ ಅವಡು ಕೇರಳದ ಅವಡು ದೇವಸ್ಥಾನ ಮಂತ್ರೋಚ್ಚಾರಣೆ ಮಲ್ತರ ಅವನು ಗರ್ಭ ಕೊಟ್ಟಿಟ್ವಿ ಅಲ್ಪ ಬಜ್ಜಿ ಕನ್ನಡ ದೇವರನ್ನ ಬಂದು ಕುಲ್ಲವಳು ಅಲ್ಪ ಪೂಜೆ ಅಂತ ಆಡ ಪಾತ್ರ ಇರ್ಬೋದು ಕನ್ನಡ ಪಾತ್ರ ಇರ್ಬೋದು ಅದೇ ಎಸ್ ಪಣ ಅಂಚ ಮಲ್ಪನಾಡ ಅಲ್ಪ ಎನರ್ಜಿ ಇದ್ದಿಲ್ಲ ಆಗಿ ಅಪ್ಪ ಅಂಚಿತ್ತಿನ ಕನ್ನಡ ಭಾಷೆ ಅವೇ ಕನ್ನಡ ಭಾಷೆ ಕಣ್ಣನ್ನು ಆಡಿಸುವವಳು ಕನ್ನಡತಿ ಅವು ಕೊರವಂಜಿ ಶಾಸ್ತ್ರ ಕೊರವಂಜಿ ನಾಗರಿಕತೆ ಪುರ ಅಧ್ಯಯನ ಮಾಡ್ತದ ಖಂಡಿತವಾದ ನಮ್ಗೆ ದಿಕ್ಕುಂಡು ಐಕ ನಾಟ್ಯ ಶಾಸ್ತ್ರ ಅವ್ರದ್ದು ಉಂಡಾಯಿನ ಭಾಷೆ ಅವು ಕನ್ನಡ ಭಾಷೆ ಅವೇ ಕಿವಿ ಶಾಸ್ತ್ರ ಅಂದ್ರೆ ಕರ್ನಾಟಕದ ಉಂಡಾಯಿನ ಕಣ್ಣಿನ ಕಿವಿಗಳಿಂದ ಉಂಡಾಗಿನ ಭಾಷೆ ಅವು ಕರ್ನಾಟಕ ಅಂದ್ಕೊಂಡು ಪುನರ್ವತ್ತ ಏಳನೇ ಶತಮಾನ ನಾಣ್ಯದೇವಿ ಈ ಪುನರದಿಯೇನು ಆಯಲ ಈ ಕರ್ನಾಟಕ ನಾಟ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತದೆ ಈ ಇಡೀ ರಾಜ್ಯವು ಕರ್ನಾಟಕ ಅಂದ್ಕೊಂಡ ಪುನರದಿಯೇ ಅವಕ್ಕೆ ಇನ್ನಿಲ್ಲ ಪ್ರೂಫದಾದ ಬಂಡ ತಂಜಾವೂರದ್ದು ಮತ್ತೆ ನಮ್ಮ ಬೇರೆ ಅರೆಬೀಡು ಮುಂತದ್ದು ಉಂಡಲ್ಲ ಒಂದು ಪೂರ ನಾಟ್ಯಶಾಸ್ತ್ರದ ಸಂಬಂಧಪಟ್ಟ ನಂಚಿದ ದೇವಸ್ಥಾನಗಳು ಒಂದು ನಾಗರಿಕತೆಯನ್ನು ನಮ್ದು ಕೋಜ ಒಂದು ಹೊರತು ಅವು ಯಾರೋ ಕೊಂಚ ಕೊಕ್ಕಡ ಮಾಡ್ತಿದ್ದೀನಿ ಖಂಡಿತವಾದ ಈ ವಿಷಯ ನಮಗೆ ಮಸ್ತ್ ಪಣ ವಿಷಯಗಳನ್ನು ಅಧ್ಯಯನ ಮಾಡ್ತದೆ ಮತ್ತು ಮಲ್ಪರ ಅವಕಾಶ ಉಂಟು ಪಣ ಈ ಒಂದು ಸಂಸ್ಕಾರ ಸಂಸ್ಕೃತಿ ಅವು ಜಗತ್ತದಾದ್ಯಂತ ಕೊರಡು ಒಂದು ಒರಿಯೋರಿಯಾಗತ್ತೆ ನಮ್ಮ ಜೋಕಲಿಗೆ ಒರಿಯ ಕಲರಿ ಕಲ್ಕಲಿತ್ತಂಡ ಆಯಕ್ಕೆ ಖಂಡಿತವಾದಲ್ಲ ಭಯ ಉಪಂದು ಪೂರ ಇತ ಪೂರ ಧರ್ಮಲ್ಲ ಮರಣದ ಬೀರ ಒಡೆ ಇತ ಹೋಗೋಣ ನಮ್ಮ ಕ್ರಿಶ್ಚಿಯನ್ ಧರ್ಮ ಅತ್ತಲ್ಲ ಇಸ್ಲಾಂ ಧರ್ಮ ಹಿಡ್ಕೊಂಡ ಅಲ್ಪ ಆಯ್ತು ಸುಸೈಡ್ ಮಾಡಿದ ಆಯ್ನ ಕೂಡ ನಾವು ಈಗ ಹಿಡಿದಿಯರಿ ಅತನ ಆಯ್ ಸರಿಯಾದ ದೇವಸ್ಥಾನ ದೇವರಿನ ಆರಾಧನೆ ಮಾಡ್ತೀನಿ ಆಗಿ ಅಲ್ಪ ಅವಕಾಶ ಮತ್ತೆ ನಾಕ್ಲೆ ಬೇತೆ ಇದೆ ಒಳಗೆ ಪಣ ಮರಣ ಮನ್ಪುಣ ಒಂಜಿ ಬಾರಿ ಬಾರಿ ಅವೇಲೆಗ ತುಳುವೇರೆಗಲ್ಲ ಮರಣ ಮನ್ಪುಣ ಭಯ ಇಜ್ಜ ಅಂದ್ರೆ ದಯಕಾರ ನಮ್ಮ ಕುಟುಂಬ ಇಜ್ಜ ತುಳುನಾಡ ತುಳು ಭಾಷೆ ನಮ್ಮ ಕುಟುಂಬ ಯಾಕಂದ್ರೆ ಪಂಡೆತ ಪದ್ನಾಜಿ ದ್ರವ್ಯಗಳು ಅವು ಬರ್ಕೊಂಡು ಕೂಡ ಪದ್ನಾಜಿ ದ್ರವ್ಯ ಬುಕ್ ಅಲ್ಲ ಉಂಡಾಕ್ಬಿಡೋಲ್ಲ ಆ ಸಂಕಲ್ಪಗಳು ತುಳುವೇರೆ ಮರಣ ಭಯ ಅಂದ್ರೆ ಮನ್ಪುಣ ಇಜ್ಜಿ ಇನ್ನು ನಮ್ಮ ಹೆಂಚ ಸೈಯನ್ನು ಮಾಡ್ತಾ ಬಂತು ಎದ್ದು ಕೋಟಿ ಪಂಡ ಕಲರಿ ಕಲ್ತೇಂಡ ಉಸುಲು ವಿದ್ಯೆಯನ್ನು ಉಂಡಿ ರಾವಣ ವಿದ್ಯೆ ಅಂದ ಇತ್ತೀನಿ ಗರಡಿಲು ಈತವಾದ ಗರಡಿಲು ಉಂಡತ್ತೆ ಕೋಟಿ ಚೆನ್ನೈರ ದಾಯಿಗೆ ಆ ವಿದ್ಯೆಯನ್ನು ಕಲ್ಪನೆ ಮಾಡೋದು ಅಜಿಪತ್ತಾಜಿ ಗರಡಿಲನ್ನು ಉಂಡು ಮಲ್ತೇವೆ ಇನ್ನು ಆ ವಿದ್ಯೆ ಬೋದಲು ನಮ್ಮ ಅವಳ ಆರಾಧನೆ ಮಾತ್ರ ಮಲ್ತಂದಿಲ್ಲ ಕೋಟಿ ಚೆನ್ನೈರಿಗೆ ಅಕ್ಲೆ ಕೋಟಿ ಚೆನ್ನೈರ ಆತ ವಿಷಯ ಗೊತ್ತಿದ್ದರೆ ಇರ್ತಾರತ್ತ ಅಜಿಪತ್ತಾಜಿ ಗರಡಿಲನ್ನು ಮಲ್ತಿದ್ದೀನಿ ಇನ್ನು ಆ ಗರಡಿಲಿಡದಾದ ಅಲ್ಪದು ನಮಗೆ ನಮ್ಮ ವಿದ್ಯೆಯನ್ನು ಕಲ್ಪನೆ ಆಗೋಣ ತುಳು ವಿದ್ಯೆ ತುಳು ಖಂಡಿತವಾದ ಒಂದು ಭಾಷೆ ಅಷ್ಟೇ ತುಳು ವಿದ್ಯೆ ಆ ವಿದ್ಯೆಯನ್ನು ನಮ್ಮ ಪ್ರತಿ ಜೋಕುಲ್ನ ಕಲ್ಪೋದು ಆ ಜೋಕುಲು ಕಲ್ಪಿರದಿತ್ತಲ್ಲ ಖಂಡಿತವಾದ ಎಲ್ಲ ಸುಸೈಡ್ ಮಲ್ಪೇರು ಖಂಡಿತವಾದ ಬಂಡ ಪ್ರಾಣ ತ್ಯಾಗ ಮಲ್ಪೇರು ಪ್ರಾಣ ತ್ಯಾಗ ಮಲ್ಪೇರು ಅಕ್ಲೆಗೆ ಬಂಡ ಆತ ಅರಿವು ಆತ ವಿಶೇಷತೆ ಆತ ನಾಲೆಜ್ ಅಕ್ಲೆ ತಿಕ್ಕುಂಡು ಅವು ಈತೆ ಇಪ್ಪುನು ಪಂಡ ತುಳುನಾಡಿಗೆ ದುಂಬುದ ಕಾಲ ವಿದ್ಯೆ ಕಲ್ಪನೆ ಮಾಡಿ ಇನ್ನಿಲ್ಲ ತುಳುನಾಡಿಗೆ ವಿದ್ಯೆ ಕಲ್ಪನೆ ಬರೋದಿಲ್ಲ ಜನಕ್ಕೆ ಈಡ ಬತ್ತಿರುವ ದಾದ ವಿಶೇಷತೆಯನ್ನು ಪಂಡ ಒಂಜೆ ಒಂಜಿ ಎಜುಕೇಶನ್ ಒಂದು ಯಾನ ಅತ್ತ ಮಲ್ಪುಣೆ ಎನ್ನ ದೈವ ಮಲ್ಪುಣೆ ಅನ್ನೋ ಒಂದು ಸಂಕಲ್ಪ ಒಂದು ಯಾನತ್ತು ಎನ್ನ ದೈವ ಐದು ನಮ್ಮ ಇಂಚಿಪ್ಪಲ್ಲ ನಮ್ಮ ಆತ ದೈವನ ನೆರ್ಕೊಂಡು ಯಾವ ಮಲ್ತಿಜ ಒಂದು ಮಲ್ತಿಜ ಆತ ಇಂಚಿಪ್ಪಲ್ಲ ನಮ್ಮ ಹಿರಿಯ ಕೇಳೋ ಮತ್ತು ಹಿರಿಯರು ಉಂಟು ತಿಕ್ಕೊಂಡವು ಪಂಡ ಒಂದು ಯಾನತ್ತು ಮಲ್ಪುಣೆ ಒಂದು ಈ ಮಲ್ಪುಣೆ ಅಪ್ಪ ಈ ಜಗತ್ತು ಈ ಪ್ರಕೃತಿ ಆ ಸತ್ಯ ಪಂಪುನವು ಅವು ಕೈತಲ್ಲಿ ಅನುಭವಿಸಿದ ತುಳಿನಾಗ್ಲೇ ನಮ್ಮ ತುಳುವೇರು ಅಂಚಿದ್ದ ತುಳುವೇರಿನ ಜ್ಞಾನ ಪ್ರಪಂಚ ಒಂಜಿ ಪಿರ ಕೂಡ ದಿಕ್ಕಿಗೆ ನಮ್ಮ ಕೂಡ ನಮ್ಮ ಜವಾನರಿಗೆ ನಮ್ಮ ಜೋಕ್ಲಿಗೆ ದಿಕ್ಕುಲೆಕ್ಕ ಮಲ್ತಲ್ಲಿ ಅಂಚಿದ ಅವು ಇಡೀ ಜಗತ್ತಿಗೆ ಒಂದು ಶ್ರೇಷ್ಠವಾಗಿ ಒಂದು ಕೆಲಸ ಹಾಕೊಂಡೊಂದು ಕಂಡೊಂದು ಖಂಡಿತವಾದ್ಲ ನಿಕ್ಲೆಗೆ ಈ ಬಗ್ಗೆ ಸಂಶಯಗಳು ಖಂಡಿತವಾಗು ನಮ್ಮ ಇಲ್ಲಿ ಸೇರ್ತೀನಿ ಮುಲ್ಪ ಅದಾಗಿ ಮಾಡಿ ತುಳುತ ಬಗ್ಗೆ ದಾದಾಂದ್ರೆ ನಮ್ಮ ಅರ್ಥ ಮಂತ್ರೋಡು ಬಂದು ಶೋಟ್ ಮಾತನ ಈ ವಿಷಯಗಳನ್ನು ಪಾತೀರಿ ನಂಕೋ ಜೀನಕ್ಕೆ ಶಕ್ತವಾಯಿನ ಕುಡ್ಲ ಕುಡ್ಲ ಬಂಡ ಅವ ಕೂಡೆಯಲ್ಲಿ ಬರ್ಬೋದಲ್ಪ ரெட்டு ஜாகை கூடு நல்லு நீரிகள் கூடு நல்லு கூடுதல் கூடல் ரெட்டு நதிக்கில் பத்தின ஜாகை கூடுலா அந்த பண்ண பண்ணுவோம். அப்ப ஆ கூடுனா ஜாகை இடீ ஜகத்து ஜகத்து மஸ்து ரெட்டு ஜாகை கூடுனாயிட்டு வந்து பஞ்சகங்கவழியில கொஞ்சம் புடலால பஞ்சகங்கவழியில விசாரம் நடந்த நமக்கு பெதுபேத சாசனங்களும் அத்தன தலக்காடு சாசனங்களின் தலக்காடு இத்திஹாசம் தலக்காடு நாகரிகத்தை நமக்கு விசேஷ பரப்புண்டு கண்டித வரல துளுவல்லால இனி துளுவல்லால வம்சத ஏனே நம்ம சூரியன் சித்திரநட்ட சூரியன் பேரு அவே வம்சோடு பத்தின விஜயன் நம்ம பிரைம் மினிஸ்டர் இல்ல அவை வம்சோடு பத்தின பண்ணுள்ளேரு பண்ண துளுவ பண்ண ஆ புதருக்கு அவு ஜகத்து அவு சக்தி அவு யுக்தி துளுவேஸ்வர தேவரின் இடீ ஜகத்து தக்கு பூஜை மந்திரிந்து பண்ணுக்கு ஆதார உண்டு ஆ பஞ்சத்தின ஆ துளுவேஸ்வர தேவரி துளுவேஸ்வர தேவரின் அனுகிரகம் துளு கூட வர அவு ஜகத்து விஜம்பிசுனா ஜகத்து மெரவு நஞ்சி ஆசையாவது தீராடு நம்ம ஒன் ஜன உப்பு நம்ம எது ஜன உப்புனாண்டல அவு கண்டித்தவாதல துளுத்த சக்தி குந்தார ஏர்ல சாத்தியஜி அவு பரிப்பு ஆ பரிப்பு பிரதியோரியன ஹிருதயட்ல பரிப்படந்து பண்ணுவது என்ன ரெண்டு பாத்திரம் வந்தது ஜெய் பாரத் ஜெய் தமிழ்நாடு ஜெய் கர்நாடகா.
1: ಕುಡ್ಲದ ಉರ್ವಷ್ಟೂರು ಮಹಿಳಾ ಮಂಡಳ ಒಕ್ಕೂಟ ಸಭಾಂಗಣ ಮುಲ್ಪ ತುಳು ಮಹಾಸಭೆ ಇಂಟರ್ನ್ಯಾಷನಲ್ ಮಂಗಳೂರು ವಲಯದ ಕಾರ್ಯಕ್ರಮದ ಪಾತ್ರನ ತುಳು ವರ್ಲ್ಡ್ ಫೌಂಡೇಶನ್ ಉನ್ನತ ರಾಜೇಶ್ ಆಳ್ವ ಅದನ್ನ ಪಾತ್ರನ ಕೇನುಲ್ಪತ್ತರೆ ಕೇನುಲ್ಪಲೆ ರೇಡಿಯೋ ಸಾರಂಗ್ ರಾಡ್ 7.8 FM ಒಂದು ರಂಗ ರಂಗ

0: ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ತುಳು ಭಾಷೆಗೆ ರಾಜ್ಯ ಮಾನಾದಿಗೆ ಈ ವಿಚಾರದ ಬಗ್ಗೆಟ್ಟು ಪಾತ್ರ ಕತೆ. ಈ ಕಾರ್ಯಕ್ರಮದ ಪಾಲ್ಪಡೆಪಿನ ಬಿನ್ನೇರು ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ತುಳು ಜನಪದ ವಿದ್ವಾಂಸರು ಶ್ರೀ ಚಂದ್ರಹಾಸ ಕಣಂತೂರು, ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4200 4 ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಕೇನೊಂದು ಪ್ಲೇ ರೇಡಿಯೋ ಸಾರಂಗ 7.8 FM ಒಂದು ರಂಗ್ ರಂಗದ ಬದುಕು.
1: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 to 5 PM ಭಾಗವಹಿಸುವ ಅತಿಥಿ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಸಂಧ್ಯಾ ನೆಲ್ಲಿಕಾರು. ಕರೆ ಮಾಡಿ ಮಾತನಾಡಿ 6364240949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
0: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ
2: ಮಲ್ಲಾಲು ಬೋರ್ಚಿ ಮಾಮಿ
3: ಏರು ಬೋಡಪ್ಪ
2: ಹೆಂಕ್ ಮದ್ಮೆ ಆತಂಡ ಮಾಮಿ.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬತ್ತರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ.

ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದ ತುಳು ಭಾಷೆಗೆ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ ಈ ಕಾರ್ಯಕ್ರಮದ ಪಾಲ್ಪಡೆಪಿನ ಬಿನ್ನೆರು ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ತುಳು ಜನಪದ ವಿದ್ವಾಂಸರು ಶ್ರೀ ಚಂದ್ರಹಾಸ ಕಣಂತೂರು ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4420 4 ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಕೇನೊಂದು ಪ್ಲೇ ರೇಡಿಯೋ ಸಾರಂಗ 7.8 FM ಒಂದು ರಂಗ್ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ದಾರಾ ಬೇಂದ್ರೆ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು. ಗಾಯಕರು ರವಿ ಮೂರೂರು, ವಿನಯ್ ಕುಮಾರ್ ಹಾಗೂ ಕಿಕ್ಕೇರಿ ಕೃಷ್ಣಮೂರ್ತಿ.

ಮುಂದಿನ ಹಾಡು ಕುವೆಂಪು ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ನಾನಾಳಿದ ಮೇಲೆನ್ನ.

ಮುಂದಿನ ಹಾಡು ಎಚ್.ಆರ್. ಲೀಲಾವತಿ ಅವರ ರಚನೆಯ, ಡಾಕ್ಟರ್ ಮಾಧವಿ ರಾಜ ಅವರ ಸಂಗೀತ ನಿರ್ದೇಶನದ, ಸಂಗೀತ ಅವರು ಹಾಡಿರುವ ಮರೆವೆನೆಂತು ನಿನ್ನ.

ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಸಂಧ್ಯಾ ನೆಲ್ಲಿಕಾರು. ಕರೆ ಮಾಡಿ ಮಾತನಾಡಿ 6364240949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM. ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಚೌಕೋ ಕುಡುಕು ಮದೇವಿ.
1: ಅಲ್ಲೋರು ದಿಪ್ಪೆ ಮೇಲೆ ಬಿದ್ದೆದ್ದು ಬಂದವ್ರೆ ಭೂಪ.
0: ಏ ಅಟ್ರಲ್ಲ ಊರಿಂದ ಆಚೆಗೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗುಜರಾತ್ ಪ್ರವಾಸ, ವಡೋದರದಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಕೈಗಾರಿಕಾ ಕಚೇರಿಗಳ ಸ್ಥಾಪನೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಘೋಷಣೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಘೋಷವಾಕ್ಯದಡಿ ಇಂದು 11ನೇ ಆಯುರ್ವೇದ ದಿನಾಚರಣೆ. ಹಾಗೂ ಏಷ್ಯನ್ ಗೇಮ್ಸ್ ವಿವಿಧ ಸ್ಪರ್ಧೆಗಳಲ್ಲಿ ಇಂದು ಭಾರತೀಯ ಕ್ರೀಡಾಪಟುಗಳು ಕಣದಲ್ಲಿ, ಪದಕ ನಿರೀಕ್ಷೆ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ 12,600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಇದರಲ್ಲಿ ವಾಣಿಜ್ಯ ವಿಭಾಗದ 6,713 ಮತ್ತು ತಂತ್ರಜ್ಞಾನ ಹಾಗೂ ಎಂಜಿನಿಯರಿಂಗ್ ವಿಭಾಗದ 1,102 ವಿದ್ಯಾರ್ಥಿಗಳು ಸೇರಿದ್ದಾರೆ. ಸಮಾರಂಭದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿನ ಶೈಕ್ಷಣಿಕ ಸಾಧನೆಗಾಗಿ ಒಟ್ಟು 160 ವಿದ್ಯಾರ್ಥಿಗಳಿಗೆ 201 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು. ನಂತರ ರಾಷ್ಟಪತಿಯವರು ವಡೋದರಾದಲ್ಲಿ ಬ್ರಹ್ಮಕುಮಾರೀಸ್ನ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ರಾಷ್ಟಪತಿಯವರು ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಯೋಜನೆಯನ್ನು ಉದ್ಘಾಟಿಸಲಿದ್ದು, ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ ನಿರ್ಮಾಣಕ್ಕೆ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನಕ್ಕೆ ವರ್ಚುವಲ್ ಮೂಲಕ ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಮತ್ತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಉಪಸ್ಥಿತರಿರಲಿದ್ದಾರೆ. ಭಾರತೀಯ ಚಿತ್ರರಂಗದ ಉನ್ನತ ಪ್ರತಿಭೆಗಳಿಗೆ 2024 ಸಾಲಿನ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ನಿನ್ನೆ ಗುಜರಾತ್ನ ಏಕತಾ ನಗರದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರದಾನ ಮಾಡಿದರು. ಬಳಿಕ ಮಾತನಾಡಿದ ಅವರು, ಚಲನಚಿತ್ರ ಭಾರತದ ಶ್ರೀಮಂತ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಜೀವಂತ ಮಾಧ್ಯಮವಾಗಿದೆ. ಇದು ವಿವಿಧ ಭಾಷೆಗಳು, ಪ್ರಾದೇಶಿಕ ದೃಷ್ಟಿಕೋನಗಳು ಹಾಗೂ ಜಂಟಿ ರಾಷ್ಟೀಯ ಆಶಯಗಳನ್ನು ಬೆಸೆಯುವ ಸೌಹಾರ್ದ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಬಣ್ಣಿಸಿದರು. ಉದ್ದಿಮೆಗಳು ಮತ್ತು ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳು ಹಾಗೂ ಸಂಸ್ಥೆಗಳ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವ ನಿಟ್ಟನಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಕಚೇರಿಗಳನ್ನು ಸ್ಥಾಪಿಸಲು ಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನಾ ಇಲಾಖೆ ಆಯೋಜಿಸಿದ್ದ ಪಾಲುದಾರರ ಕಾರ್ಯಾಗಾರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆಯುಷ್ ಸಚಿವಾಲಯ ಇಂದು ಮಹಾರಾಷ್ಟದ ನಾಗ್ಪುರದಲ್ಲಿ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದಡಿ 11ನೇ ಆಯುರ್ವೇದ ದಿನವನ್ನು ಆಯೋಜಿಸುತ್ತಿದೆ. ಭಾರತ ಮತ್ತು ಪ್ರಪಂಚದಾದ್ಯಂತ ಆಯುರ್ವೇದ ಸಂಸ್ಥೆಗಳು, ವೈದ್ಯರು ಮತ್ತು ಸಂಬಂಧಿತ ಪಾಲುದಾರರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಪಾಲುದಾರರನ್ನು ಒಗ್ಗೂಡಿಸುವುದಲ್ಲದೆ ಜ್ಞಾನ ವಿನಿಮಯ ಮತ್ತು ವ್ಯಾಪಕ ಸಹಭಾಗಿತ್ವಕ್ಕೆ ವೇದಿಕೆಯನ್ನು ಒದಗಿಸಲಿದೆ. 11ನೇ ಆಯುರ್ವೇದ ದಿನದ ಆಚರಣೆಗಳು ಆಯುರ್ವೇದವನ್ನು ಬಲಪಡಿಸುವಲ್ಲಿ ಹಾಗೂ ಸಮುದಾಯದ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಮಹತ್ವವನ್ನು ಸಾರಲಿದೆ. ಈ ಸಂದರ್ಭದಲ್ಲಿ ಆಯುಷ್ ಸೇವಾ ವಲಯದ ಕುರಿತಾದ ಮೊಟ್ಟಮೊದಲ ವರದಿಯನ್ನು ಸಹ ಬಿಡುಗಡೆ ಮಾಡಲಾಗುತ್ತಿದೆ. ಅಲ್ಲದೆ ಗೋಕ್ಷುರ ಮತ್ತು ಚಂದ್ರಸೂರ ಕುರಿತಾದ ಸುರಕ್ಷತಾ ದಾಖಲೆಗಳು, ಚರ್ಮ ರೋಗಗಳಿಗೆ ಸಂಬಂಧಿಸಿದ ಪ್ರಮಾಣಿತ ಚಿಕಿತ್ಸಾ ಮಾರ್ಗಸೂಚಿಗಳು ಹಾಗೂ ಆಯುರ್ವೇದದಲ್ಲಿ ಸಂಶೋಧನೆ, ನಾವೀನ್ಯತೆ ಮತ್ತು ಸಮುದಾಯದ ಯೋಗಕ್ಷೇಮವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಇತರ ಉಪಕ್ರಮಗಳು ಮತ್ತು ಪ್ರಕಟಣೆಗಳನ್ನು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ದೂರಸಂಪರ್ಕ ಉಪಕರಣಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಿರ್ಮಿಸಲಾಗುತ್ತಿರುವ ಏಷ್ಯಾದ ಮೊದಲ ದೂರಸಂಪರ್ಕ ಉತ್ಪಾದನಾ ವಲಯ ಯೋಜನೆಗೆ ಹೂಡಿಕೆಗಳನ್ನು ಆಕರ್ಷಿಸಲು ಕೇಂದ್ರ ಸಂವಹನ ಸಚಿವಾಲಯ ಹಾಗೂ ಮಧ್ಯಪ್ರದೇಶ ಸರ್ಕಾರ ಜಂಟಿಯಾಗಿ ಬೆಂಗಳೂರಿನಲ್ಲಿ ನಿನ್ನೆ ಹೂಡಿಕೆದಾರರ ದುಂಡುಮೇಜಿನ ಸಭೆ ಆಯೋಜಿಸಿತ್ತು. ಸಭೆಯ ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ಪ್ರಮುಖ ದೂರಸಂಪರ್ಕ ವಿದ್ಯುನ್ಮಾನ ಹಾಗೂ ತಂತ್ರಜ್ಞಾನ ಸಂಸ್ಥೆಗಳು ಗ್ವಾಲಿಯರ್ನಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಉತ್ಸುಕತೆ ತೋರಿವೆ. ಪ್ರಧಾನಿಯವರ ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ದಿ ವರ್ಲ್ಡ್ ಪರಿಕಲ್ಪನೆ ಅಡಿಯಲ್ಲಿ ಭಾರತವನ್ನು ಸೇವಾಧಾರಿತ ಮಾರುಕಟ್ಟೆಯಿಂದ ಜಾಗತಿಕ ಉತ್ಪನ್ನ ಮತ್ತು ಉತ್ಪಾದನಾ ಶಕ್ತಿಯನ್ನಾಗಿ ಪರಿವರ್ತಿಸುವ ನಿಟ್ಟನಲ್ಲಿ ಈ ಯೋಜನೆ ನಿರ್ಣಾಯಕವಾಗಿದೆ ಎಂದು ಅವರು ಹೇಳಿದರು.
1: ಟೆಲಿಕಾಮ್ ಮ್ಯಾನುಫ್ಯಾಕ್ಚರಿಂಗ್ ರೋಡ್ ಶೋ ಕೆ ಲಿಯೆ ಜೋನ್ ಕೆ ಲಿಯೆ ಏಕ ರೋಡ್ ಶೋ ಕಿಯಾ अनेक कंपनियां टेलीकॉम के सेक्टर में उन्होंने बहुत ऊंची खाई है ग्वालियर के टेलीकॉम मैन्युफैक्चरिंग में निवेश करने के लिए, और हम यही चाहते हैं कि इस सफर में जो प्रधानमंत्री जी का जो सोच और जो संकल्प है उस सफर में निजी क्षेत्र के सारे कंपनी हमारे साथ जुड़ के आगे बढ़े ताकि भारत को एक सर्विसेज देश से हम लोग प्रोडक्ट देश में परिवर्तित कर पाए।
0: ಬಳಿಕ ಮಾತನಾಡಿದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಗ್ವಾಲಿಯರ್ ದೂರಸಂಪರ್ಕ ಉತ್ಪಾದನಾ ವಲಯ ಪ್ರಾದೇಶಿಕ ಕೈಗಾರಿಕಾ ಪ್ರಗತಿಗೆ ಹೊಸ ವೇಗ ನೀಡಲಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020 ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗುಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ಕೆಂಪು ಪಟ್ಟಿಯ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆ ಎಳೆದಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಇದರ ಜೊತೆಗೆ ಜನ್ ವಿಶ್ವಾಸ್ ಕಾಯ್ದೆಯಡಿ ಉದ್ಯಮ ಕಾನೂನುಗಳನ್ನು ಸರಳೀಕರಿಸಲಾಗಿದ್ದು, ಭಾರತವು ಸಂಕೀರ್ಣ ನಿಯಮಗಳನ್ನು ಬದಿಗೊತ್ತಿ ಜಾಗತಿಕ ಹೂಡಿಕೆದಾರರಿಗೆ ಬಂಡವಾಳ ಸ್ನೇಹಿ ವಾತಾವರಣವನ್ನು ನಿರ್ಮಿಸಿಕೊಡುತ್ತಿದೆ. ಮಾನವ ಹಕ್ಕುಗಳ ಉತ್ತೇಜನ ಮತ್ತು ರಕ್ಷಣೆಗಾಗಿ ವಿವಿಧ ರಾಷ್ಟೀಯ ಆಯೋಗಗಳ ನಡುವೆ ಹೆಚ್ಚಿನ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಒತ್ತಿ ಹೇಳಿದ್ದಾರೆ. ಜಪಾನ್ನ ಐಜಿ ನಗೋಯದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನಲ್ಲಿ ಇಂದು 2 ಬಾರಿ ಒಲಿಂಪಿಕ್ ಪದಕ ಗೆದ್ದಿರುವ ಮನು ಭಾಕರ್ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಸುರುಚಿ ಸಿಂಗ್ ಮತ್ತು ಇಶಾ ಸಿಂಗ್ ಅವರೊಂದಿಗೆ ಕಣಕ್ಕಿಳಿಯಲಿದ್ದಾರೆ. ಈ ಮೂವರು ಬೆಳಗ್ಗೆ ತಂಡ ಸ್ಪರ್ಧೆ ಮತ್ತು ವೈಯಕ್ತಿಕ ಅರ್ಹತಾ ಸುತ್ತಿನಲ್ಲಿ ಭಾಗವಹಿಸಲಿದ್ದಾರೆ. ಟೋಕಿಯೋ 2020 ಬೆಳ್ಳಿ ಪದಕ ವಿಜೇತೆ ಮೀರಾಬಾಯಿ ಚಾನು ಮಹಿಳೆಯರ 49 ಕೆಜಿ ವಿಭಾಗದ ವೇಟ್ ಲಿಫ್ಟಿಂಗ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. 2023 ಹ್ಯಾಂಗ್ಝೋ ಕ್ರೀಡಾಕೂಟದಲ್ಲಿ 4ನೇ ಸ್ಥಾನ ಪಡೆದಿದ್ದ ಅವರು ಈ ಬಾರಿ ತಮ್ಮ ಮೊದಲ ಏಷ್ಯನ್ ಗೇಮ್ಸ್ ಪದಕವನ್ನು ಗೆಲ್ಲುವ ಗುರಿ ಹೊಂದಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ತಂಡವನ್ನು ಸೋಲಿಸಿ ಪದಕವನ್ನು ಖಚಿತ

ಇಂದು 11ನೇ ಆಯುರ್ವೇದ ದಿನಾಚರಣೆ ಹಾಗೂ ಏಷ್ಯನ್ ಗೇಮ್ಸ್ ವಿವಿಧ ಸ್ಪರ್ಧೆಗಳಲ್ಲಿ ಇಂದು ಭಾರತೀಯ ಕ್ರೀಡಾಪಟುಗಳು ಕಣದಲ್ಲಿ ಪದಕ ನಿರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ದೇಹದ ಎಲ್ಲಾ ಭಾಗಗಳನ್ನ ಆರೋಗ್ಯವಾಗಿ ಇಟ್ಕೊಳ್ಲಿಕ್ಕೆ, ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಬಾಯಿಗೆ ಬೆಚ್ಚಗಿನ ಎಣ್ಣೆಯನ್ನ ಹಾಕಿ ಮುಕ್ಕಳಿಸ್ಕೊಳ್ಳೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ ಅನ್ನೋದನ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಮ್ಮ ನಾಲಿಗೆಗೆ ನಮ್ಮ ದೇಹದ ಅನೇಕ ಭಾಗಗಳು ಕೂಡ ಕನೆಕ್ಟ್ ಆಗಿರುತ್ತೆ. ಹೃದಯ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಕರುಳಿನ ಭಾಗ, ಬ್ಲ್ಯಾಡರ್, ಲಿವರ್, ಕಿಡ್ನಿ, ಪ್ಯಾನ್ಕ್ರಿಯಸ್, ಹೀಗೆ ಎಲ್ಲವೂ ಕೂಡ ನಾಲ್ಗೆಗೆ ಕನೆಕ್ಟ್ ಆಗಿರುತ್ತೆ. ಸೊ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳನ್ನ ಪಡ್ಕೊಳ್ಬೋದು. ನಮ್ಮ ದಿನನಿತ್ಯ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನ ಕಮ್ಮಿ ಮಾಡ್ಕೊಳ್ಬೋದು. ಅದು ಆಯಿಲ್ ಪುಲ್ಲಿಂಗ್ ಹೇಗೆ ಮಾಡ್ಕೊಳ್ಳೋದು, ಯಾವ ರೀತಿ ಪ್ರಿಪರೇಷನ್ ಏನು, ಎಷ್ಟು ಗಂಟೆಗಳ ಕಾಲ ಮಾಡ್ಕೊಳ್ಬೇಕು, ಯಾವ ಎಣ್ಣೆಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಾಯಿಗೆ ಬೆಚ್ಚಗಿನ ಎಣ್ಣೆಯನ್ನ ಹಾಕಿ ಮುಕ್ಕೊಳಿಸಿಕೊಳ್ಳುವಂತ ವಿಧಾನವನ್ನ ನಾವು ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತೇವೆ. 10-15 minutes ನೀವು ಮಾಡ್ಕೊಳ್ಬಹುದು. ಇದಕ್ಕೆ ಕೊಕೊನಟ್ ಆಯಿಲ್ ಅಥವಾ ಜಿಂಜಲಿ ಆಯಿಲ್ ಅಂತ ಹೇಳ್ತೇವೆ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲುಜ್ಜುವ ಮುನ್ನ ಬೆಚ್ಚಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ನೀವು ಬಾಯಿಗೆ 1 tablespoon ನೀವು ಎಣ್ಣೆಯನ್ನ ತಗೊಳ್ಬೇಕು. ಇಲ್ಲಿ 1-2 tablespoons ಎಣ್ಣೆ ತಗೊಳ್ಬಹುದು. ಬೆಚ್ಚಗೆ ಆ ಎಣ್ಣೆಯನ್ನ ಬೆಚ್ಚಗೆ ಮಾಡಿಬಿಟ್ಟು ಬಿಸಿ ಮಾಡಿ ಬಾಯಿಗೆ ಹಾಕೊಂಡು ಮುಕ್ಕಳಿಸುವಂಥದ್ದು. 10 minutes ಫಸ್ಟ್ 5 minutes ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 5-10 minutes ಮಾಡ್ಕೊಳ್ಳೋದ್ರಿಂದ ಬಾಯಿಯ ಆರೋಗ್ಯಕ್ಕೆ, ವಸಡಿನ ಆರೋಗ್ಯಕ್ಕೆ, ಹಲ್ಲಿನ ರಕ್ಷಣೆಗೆ, ದಂತ ಸಮಸ್ಯೆಗಳಿಗೆ ತುಂಬಾನೇ ಒಳ್ಳೇದು. ಅದೇ ರೀತಿ ಚರ್ಮದ ಕಾಂತಿಗೆ, ಮೊಡವೆ ನಿವಾರಣೆಗೆ ಆಯಿಲ್ ಪುಲ್ಲಿಂಗ್ ತುಂಬಾನೇ ಒಳ್ಳೇದು. ಅದೇ ರೀತಿ ಸೈನುಸೈಟಿಸ್ ಆಗಿರ್ಬೋದು, ಮೈಗ್ರೇನ್, ತಲೆನೋವಾಗಿರ್ಬೋದು, ಇಂಥ ಸಮಸ್ಯೆಗಳಿಗೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಈ ತರ ಸಮಸ್ಯೆಯನ್ನು ಒಂದು ಹಂತಕ್ಕೆ ಕಮ್ಮಿ ಮಾಡ್ಕೊಳ್ಬಹುದು. ಅದೇ ರೀತಿ ಮುಖದಲ್ಲಿ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇದೆ, ಸುಕ್ಕು ಬರ್ತಾ ಇದೆ, ಫೈನ್ ಲೈನ್ಸ್ಗಳು ಕಾಣಿಸ್ಕೊಳ್ತಾ ಇದೆ ಅನ್ನೋದಾದ್ರೆ, ನೀವು ವಾರದಲ್ಲಿ 3-4 times ನೀವು ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ, ಕೊಕೊನಟ್ ಆಯಿಲ್ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ನೀವು ಯಾವ್ದಾದ್ರೂ ಈ ತರ ಒಂದು ಎಣ್ಣೆನ ತಗೊಂಡು ಪ್ರತಿನಿತ್ಯ ವಾರದಲ್ಲಿ 3-4 times ಆದ್ರೂ ನೀವು ಈ ತರ ಟ್ರೈ ಮಾಡ್ಕೊಳ್ಳೋದ್ರಿಂದ ವಸಡಿನ ಆರೋಗ್ಯಕ್ಕೆ, ಹಲ್ಲಿನ ಆರೋಗ್ಯಕ್ಕೆ, ದಂತ ಸಮಸ್ಯೆಗಳಿಗಾಗಿರ್ಬೋದು, ಕ್ಯಾವಿಟೀಸ್ಗಳು ಪದೇ ಪದೇ ಆಗ್ತಾ ಇದೆ ಅನ್ನೋಂಥವ್ರಿಗೂ ಕೂಡ ಇಂಥ ಸಮಸ್ಯೆಯನ್ನು ನೀವು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಇದನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ 1 tablespoon ನೀವು ಕೊಕೊನಟ್ ಆಯಿಲ್ನ ತಗೊಳ್ಬೇಕು, ಕೊಬ್ಬರಿ ಎಣ್ಣೆಯನ್ನು ತಗೊಳ್ಬೇಕು. ಎಣ್ಣೆಯನ್ನು ಬೆಚ್ಚಗೆ ಮಾಡಿಬಿಟ್ಟು ಬಾಯಿಯನ್ನು ಮುಕ್ಕಳಿಸ್ಬೇಕು, 5-10 minutes ಮುಕ್ಕಳಿಸ್ಬಿಟ್ಟು ಅದಾದ ನಂತರ ಉಪ್ಪು ನೀರಿನಿಂದ ಬಾಯನ್ನ ಮುಕ್ಕಳಿಸುವಂಥದ್ದು, ಉಪ್ಪು ನೀರಿಂದ ಬಾಯನ್ನ ಮುಕ್ಕಳಿಸಿ ಹಲ್ಲನ್ನು ಉಜ್ಜುವಂಥದ್ದು, ಈ ಥರ ನೀವು ವಾರದಲ್ಲಿ 3-4 times ಆದರೂ ಮಾಡ್ತಾ ಬರಬೇಕು. ಈ ಥರ ಮಾಡ್ತಾ ಬಂದಿದ್ದೆ ಆದರೆ ಟಾಕ್ಸಿನ್ಸ್ಗಳನ್ನ ಬಾಡಿಯಿಂದ ಎಲಿಮಿನೇಟ್ ಮಾಡ್ಕೊಳ್ಳಿಕ್ಕೆ, ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು, ಹಾರ್ಮೋನಲ್ ಇಶ್ಯೂಸ್ ಆಗಿರ್ಬೋದು, ಅದೇ ರೀತಿ ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಕಣ್ಣಿನ ಆರೋಗ್ಯಕ್ಕೆ, ಹೃದಯದ ಆರೋಗ್ಯಕ್ಕೆ, ಟಾಕ್ಸಿನ್ಸ್ಗಳನ್ನೆಲ್ಲ ಸಂಪೂರ್ಣವಾಗಿ ದೇಹದಿಂದ ತೆಗೆದಾಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ವಾರದಲ್ಲಿ 3-4 times ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಮೊಡವೆ ನಿವಾರಣೆಗೆ, ಚರ್ಮದ ಕಾಂತಿಗೆ ಇದು ಸಹಕಾರಿಯಾಗುತ್ತೆ. ಅದ್ರ ಜೊತೆಗೆ ಕೆನ್ನೆಯ ಭಾಗಕ್ಕೆ, ಹಾಗೆ ನರಗಳಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಒಳ್ಳೆ ವ್ಯಾಯಾಮ ಆಗುತ್ತೆ. ಅದೇ ರೀತಿ ರಕ್ತ ಸಂಚಾರ ಮುಖಕ್ಕೆ ಜಾಸ್ತಿ ಆಗೋದ್ರಿಂದ ಇನ್ನಷ್ಟು ಸ್ಕಿನ್ ಗ್ಲೋ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ನೀವು 3-4 times ವಾರದಲ್ಲಿ ಮಾಡೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಆಗಿರ್ಬೋದು, ಜಾ ಪೇನ್ ಆಗಿರ್ಬೋದು, ಅದೇ ರೀತಿ ಹಲ್ಲಿನ ಸಮಸ್ಯೆ, ಬಾಯಿ ದುರ್ವಾಸನೆ ಆಗಿರ್ಬೋದು, ಇದೆ ಇಂಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ರೀತಿ ಸಮಸ್ಯೆಗೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಒಂದು ಹಂತದಲ್ಲಿ ನೀವು ಸಮಸ್ಯೆಗಳನ್ನ ಕಮ್ಮಿ ಮಾಡ್ಕೊಳ್ಬಹುದು. ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಮಾಡ್ಕೊಳ್ಳಿಕ್ಕೆ, ಆಂಗ್ಸೈಟಿ, ಡಿಪ್ರೆಷನ್ ಆಗಿರ್ಬೋದು, ಆತಂಕಗಳು, ಖಿನ್ನತೆಗೆ ಒಳಗಾಗಿದ್ರು ಕೂಡ ಇಂಥ ಸಮಸ್ಯೆಯನ್ನ ನಾವು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಆಯಿಲ್ ಪುಲ್ಲಿಂಗ್

0: ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. 10 to 15 minutes ನೀವು ಟ್ರೈ ಮಾಡ್ಕೊಳ್ಬೋದು. ಕೊಕೊನೆಟ್ ಆಯಿಲ್ ಅಥವಾ ಸಿಸ್ಮಿ ಆಯಿಲ್, ಜಿಂಜಲಿ ಆಯಿಲ್ ಅಂತ ಹೇಳ್ತೇವೆ, ಇದನ್ನ ನೀವು ಟ್ರೈ ಮಾಡ್ಕೊಳ್ಬೋದು. 1 ಟೇಬಲ್ ಸ್ಪೂನ್ ಅಷ್ಟು ನೀವು ತಗೊಂಡು ಪ್ರತಿನಿತ್ಯ ಅದನ್ನು ಬಿಸಿ ಮಾಡಿ ಬಾಯನ್ನು ಮುಕ್ಕಳಿಸಿ, ಅದಾದ ತದನಂತರ ನೀವು ಉಪ್ಪು ನೀರಿನಲ್ಲಿ ಮತ್ತೊಮ್ಮೆ ಬಾಯನ್ನು ಮುಕ್ಕಳಿಸಿ ಹಲ್ಲುಜ್ಜುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಬಾಯಿ ದುರ್ವಾಸನೆ ಆಗಿರ್ಬೋದು, ಒಸಡಿನಿಂದ ರಕ್ತಸ್ರಾವ ಆಗ್ತಾ ಇದ್ರೆ, ಹಲ್ಲು ನೋವು ಪದೇ ಪದೇ ಬರ್ತಾ ಇದ್ರೆ, ಇಂಥ ಸಮಸ್ಯೆಗೆ ತುಂಬಾ ಒಳ್ಳೇದು. ಹೇಗೆ ಮಾಡೋದು ಅನ್ನೋದನ್ನ, ಆಯಿಲ್ ಪುಲಿಂಗ್ ಹೇಗೆ ಮಾಡ್ಕೊಳ್ಳೋದು, ಎಷ್ಟು ಹೊತ್ತು ಮಾಡ್ಕೊಳ್ಬೇಕು, ಯಾವ ಎಣ್ಣೆಯನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.
1: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಸಂಧ್ಯಾ ನೆಲ್ಲಿಕಾರು. ಕರೆ ಮಾಡಿ ಮಾತನಾಡಿ 6364240949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ತುಳು ಭಾಷೆಗೆ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ಈ ಕಾರ್ಯಕ್ರಮದ ಪಾಲ್ಪಡೆಪಿನ ಬಿನ್ನೆರು ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ತುಳು ಜನಪದ ವಿದ್ವಾಂಸರು ಶ್ರೀ ಚಂದ್ರಹಾಸ ಕಣಂತೂರು, ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4200 4494 ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 7.8 FM ಒಂದು ರಂಗ್ ರಂಗದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಸಂಧ್ಯಾ ನೆಲ್ಲಿಕಾರು. ಕರೆ ಮಾಡಿ ಮಾತನಾಡಿ 6364240949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ತುಳು ಭಾಷೆಗೆ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆಟ್ಟು ಪಾತ್ರ ಕತೆ. ಈ ಕಾರ್ಯಕ್ರಮಡು ಪಾಲ್ಪಡೆಪಿನ ಬಿನ್ನೇರು ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ತುಳು ಜನಪದ ವಿದ್ವಾಂಸರು ಶ್ರೀ ಚಂದ್ರಹಾಸ ಕಣಂತೂರು, ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4200 4 ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಕೇನೊಂದು ಪ್ಲೇ ರೇಡಿಯೋ ಸಾರಂಗ 7.8 FM ಒಂದು ರಂಗ್ ರಂಗದ ಬದುಕು.
1: ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 to 5 PM ಭಾಗವಹಿಸುವ ಅತಿಥಿ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಸಂಧ್ಯಾ ನೆಲ್ಲಿಕಾರು. ಕರೆ ಮಾಡಿ ಮಾತನಾಡಿ 6364204949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
2: ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕುಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ದಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋ ಬಂದುಂಟುಂಡು ಮೈಲಾಂಜಿ.

0: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಸಂಧ್ಯಾ ನೆಲ್ಲಿಕಾರು. ಕರೆ ಮಾಡಿ ಮಾತನಾಡಿ 6364204949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಈ ವಾರದ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ತುಳು ಭಾಷೆಗ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ಈ ಕಾರ್ಯಕ್ರಮದ ಪಾಲ್ಪಡೆಪಿನ ಬಿನ್ನೆರ್ ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರ್, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ತುಳು ಜನಪದ ವಿದ್ವಾಂಸರ್ ಶ್ರೀ ಚಂದ್ರಹಾಸ ಕಣಂತೂರು, ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4200449. ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM, ಒಂದು ರಂಗ ರಂಗದ ಬದುಕು.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳುವಂಥ ಹೊತ್ತು ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡುಗಳನ್ನು ಕೇಳೋದಕ್ಕೆ. ಅದೇ ರೀತಿ ಇವತ್ತಿನ ವಿಶೇಷ ದಿನ ಏನಿದೆ ಅಂದರೆ ರೇಡಿಯೋ ಸಾರಂಗ್ ಕೇಳುವ ಕೇಳುಗರಿಗೆ, ಅದೇ ರೀತಿ ರೇಡಿಯೋ ಸಾರಂಗ್ ಸಿಬ್ಬಂದಿಗಳಾದ ನಮಗೆ ಖುಷಿಯ ವಿಚಾರ ಏನು ಅಂದರೆ, ಇವತ್ತು ಸೆಪ್ಟೆಂಬರ್ 23 ಅಂದರೆ ನಮ್ಮ ರೇಡಿಯೋ ಸಾರಂಗ್ ಅಫೀಷಿಯಲ್ ಆಗಿ ಲಾಂಚ್ ಆದಂತಹ ದಿನ ಅಥವಾ ಇನಾಗ್ರೇಷನ್ ಆದಂತಹ ದಿನ ಅಥವಾ ರೇಡಿಯೋ ಪ್ರಾರಂಭ ಮಾಡೋದಕ್ಕೆ ಪ್ರಾರಂಭಿಸಿದ ದಿನ ಅಂತಲೂ ಹೇಳ್ಬೋದು. ಸೆಪ್ಟೆಂಬರ್ 23 ನಮ್ಮ ರೇಡಿಯೋ ಸಾರಂಗ್ಗೆ 17 ವರ್ಷ ತುಂಬಿದೆ ಅಂತಲೂ ಹೇಳ್ಬೋದು. 2009 ಸೆಪ್ಟೆಂಬರ್ 23 ಪ್ರಾರಂಭ ಆದಂತಹ ರೇಡಿಯೋ ಸಾರಂಗ್ಗೆ ಇದೀಗ 17 ವರ್ಷದ ಹರೆಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ, ನಿಮ್ಮ ಸಹಕಾರ ಅಥವಾ ನೀವು ಕೇಳಿ ನಿಮ್ಮ ಒಂದು ಪಾಲ್ಗೊಳ್ಳಿಕೆ, ಇದೆಲ್ಲ ಒಂದು ರೇಡಿಯೋ ಉಳಿವಿಗೆ ಕಾರಣ ಆಗಿರುವಂಥದ್ದು ಅಥವಾ ರೇಡಿಯೋ ಬೆಳೆಯೋದಕ್ಕೆ ಕಾರಣ ಆಗಿರುವಂಥದ್ದು. ಅದರಲ್ಲೂ ನಮ್ಮ ರೇಡಿಯೋ ಸಾರಂಗ್ ಅನ್ನುವಂತಹ ಈ ಒಂದು ಬಾನುಲಿ ಏನಿದೆ, ನಿಮ್ಮ ಸಲಹೆ ಸಹಕಾರ ಅಥವಾ ಮಾರ್ಗದರ್ಶನ ಆಗಿರ್ಬೋದು, ಎಲ್ಲದರಿಂದಲೂ ಇದು ಒಳ್ಳೆಯ ರೀತಿಯಲ್ಲಿ ಕಾರ್ಯಾಚರಿಸ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ನಮಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಓದಿ ನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಪೂರ್ಣಿಮಾ ಅವರು ಸಾಲೆತ್ತೂರಿನಿಂದ ಬರೆದಂತಹ ಸಂದೇಶ ಏನಿದೆ ಅಂದರೆ, ಕಾವ್ಯಾತ್ಮಕವಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮಾತಿನಲ್ಲೇ ಚಂದದ ಲೋಕವ ಸೃಷ್ಟಿಸುವ ಸಾರಂಗಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸುದ್ದಿಯ ಹಂಚುತ ಜ್ಞಾನವ ತುಂಬುತ ಸಾಗುತ್ತಿದೆ ನಿನ್ನಯ ಪಯಣ. ಕೇಳುಗರ ಮನವ ಗೆದ್ದ ಬಾನುಲಿ, ಸತ್ಯದ ಹಾದಿಯಲ್ಲಿ ಕೇಳುಗರ ಮುನ್ನಡೆಸುವ ಆಪ್ತ ಗೆಳತಿ. ವಿಶೇಷ ಪ್ರಸಾರದಿ ಎಲ್ಲರಿಗೂ ಹತ್ತಿರವಾದೆ, ನಿನ್ನ ಪ್ರೀತಿಯ ಮಾತುಗಳು ಸದಾ ಕಿವಿಯಲ್ಲಿ ಮೊಳಗಲಿ. ಈ ಯಶಸ್ಸಿನ ಪಯಣ ಹೀಗೆ ಮುಂದುವರಿಯಲಿ, ನನ್ನೊಲವಿನ ಸಾರಂಗ್ ಎಲ್ಲರ ಮನಗೆಲ್ಲಲಿ. ಸಾಧನೆಯ ಹಾದಿಗೆ ಸದಾ ಇರಲಿ ಎಲ್ಲರ ಹಾರೈಕೆಗಳು. ಮಾತುಗಾರಿಕೆಯ ಮುಕುಟದ ಮಣಿಯಾಗಿ 100 ಕಾಲ ಹೀಗೆಯೇ ಮಿನುಗುತ್ತಿರು. ಕೇಳುಗರ ಹೃದಯದ ಅರಸಿಯಾಗಿರು, ಯಶಸ್ಸಿನ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಏರಿಸುತ್ತಲಿರು. ಬಾನುಲಿ ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣವಾದ ಪ್ರತಿಯೊಬ್ಬ ಆರ್ಜೆ, ತಂತ್ರಜ್ಞರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಸಂಸ್ಥೆಯ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು. ನಿಮ್ಮ ಧ್ವನಿ ಹೀಗೆಯೇ ನಿರಂತರವಾಗಿ ಮೊಳಗುತ್ತಿರಲಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ನಮಗೆ ಪೂರ್ಣಿಮಾ ಅವರು ಸಾಲೆತ್ತೂರಿನಿಂದ. ತುಂಬ ಹೃದಯದ ಧನ್ಯವಾದಗಳು ಪೂರ್ಣಿಮಾ ಅವರೇ. ನೀವು ಕೂಡ ಕಾರ್ಯಕ್ರಮವನ್ನು ಕೇಳ್ತೀರಾ, ಒಂದಿಷ್ಟು ಸಲಹೆ ಸಹಕಾರಗಳನ್ನು ನೀಡ್ತೀರಾ, ಇಂತಹ ಏನು ನಿಮ್ಮಂತಹ ಕೇಳುಗರಿಂದ ನಮ್ಮ ರೇಡಿಯೋ ಸಾರಂಗ್ ಇನ್ನಷ್ಟು ಮುಂದಕ್ಕೆ ಹೋಗೋದಕ್ಕೆ ಪ್ರೇರೇಪಣೆ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಸೈಂಟ್ ಅಲೋಶಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿ ಅಥವಾ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾಲಯ ನಡೆಸಿಕೊಂಡು ಹೋಗ್ತಾ ಇರುವಂತಹ ನಮ್ಮ ರೇಡಿಯೋ ಸಾರಂಗಿಗೆ ಈಗ ಹುಟ್ಟುಹಬ್ಬದ ಒಂದು ಸಂಭ್ರಮ. 17 ವರ್ಷ ತುಂಬಿದೆ. 2009 ಪ್ರಾರಂಭ ಆದಂತಹ ರೇಡಿಯೋ ಸಾರಂಗಲ್ಲಿ ನೀವು ಅನೇಕ ಕಾರ್ಯಕ್ರಮಗಳನ್ನು ಕೇಳಿರ್ಬೋದು. ಬೇರೆ ಬೇರೆ ಏನು ಭಾಷೆಗಳಲ್ಲಿ, ಕನ್ನಡ, ತುಳು, ಬ್ಯಾರಿ, ಕೊಂಕಣಿ, 4 ಭಾಷೆಗಳಲ್ಲಿ ನಿರಂತರ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ದಿನದ 24 ಗಂಟೆಗಳಿಗೂ ಕೂಡ ಕಾರ್ಯಕ್ರಮ ಪ್ರಸಾರ ಆಗುವಂತಹ ಒಂದು ಬಾನುಲಿ ಅಂತಲೂ ಹೇಳ್ಬೋದು. ಈ ಮಾತುಗಳನ್ನು ಹೇಳ್ತಾ ಹೆಚ್ಚು ನಿಮ್ಮನ್ನು ಕಾಯಿಸುವುದಿಲ್ಲ. ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತಿದ್ದೇವೆ ನಾವು. ನಿಮ್ಮ ಒಲವಿನ ಹಾಡುಗಳನ್ನು ಕೇಳೋದಕ್ಕೆ ಕರೆಯನ್ನು ಮಾಡಿ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಮೊದಲ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ಕಾರ. ಇಲ್ಲ, ಕರೆ ಮಾಡಿದವ್ರು ಯಾಕೋ ಮಾತಾಡ್ತಿಲ್ಲ. ಕರೆ ಮಾಡಿ ಮಾತಾಡಿ 6364204949 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ನಮಸ್ತೆ
0: ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿರೋದು? ಹಲೋ, ಯಾಕೋ ಸರಿಯಾಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ದಯವಿಟ್ಟು ನೆಟ್ವರ್ಕ್ ಇರುವಂತಹ ಪ್ರದೇಶದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ನೀವು ಮಾತಾಡುವಂಥದ್ದು ನಮಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಏನು ನೆಟ್ವರ್ಕ್ ಸಮಸ್ಯೆ ಕೂಡ ಇರ್ಬೋದು. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ.
1: ಅಶೋಕಣ್ಣ
0: ಮಂಗಳದೇವಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಅಶೋಕಣ್ಣ.
1: 17 ವರ್ಷದ ಶುಭಾಶಯ.
0: ಹಾ, ಧನ್ಯವಾದಗಳು. ನಿಮಗೂ ಕೂಡ ಶುಭಾಶಯಗಳು.
1: ಯಾಕಂದ್ರೆ ಇವತ್ತು ಸ್ವಲ್ಪ ಒಂದು ಬೇಸರ ಸಂಗತಿ ಉಂಟು.
0: ಯಾಕೆ?
1: ಯಾಕಂದ್ರೆ ನನ್ನೊಬ್ಬ ಫ್ರೆಂಡ್ ಹರಿದ್ವಾರಿಗೆ ಹೋಗಿದ್ರು, ಅವ್ರು ನಿನ್ನೆ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿರೋದು.
0: ಓ ಹೌದಾ.
1: ಅದೇ ರಾಜೇಶ್ ಕುಂಪಳ ಅಂತ ಹೇಳಿ, ನಾವು ಒಟ್ಟಿಗೆ ಸಬರಿಮಲೆಗೆ ಹೋಗ್ತಿದ್ದೆವು.
0: ಓ ಹೌದಾ.
1: ಅದಕ್ಕೆ ತುಂಬಾ ಬೇಸರ ಆಗಿದೆ.
0: ನಿನ್ನೆ
1: ಒಂದು ವೇಳೆ ಸಾರಂಗಿ ಸಂತೋಷ, ನಿಮ್ಮ ಮೇಲೆ ಮನಸ್ಸಿಗೆ ಬೇಸರ, ಅದಕ್ಕೆ ಒಂದು ಒಂದು ಬೇಸರದ ಹಾಡು ಬೇಕಿತ್ತು.
0: ಬೇಸರದ ಹಾಡ ಹೇಳಿ.
1: ಅದು ಮರಳಿ ಬಾರದು ಊರಿಗೆ ನಿಮ್ಮ ಪಯಣ, ಅದು ವಿಡಿಯೋ ಸಾಂಗ್ಸ್ ಇರ್ಬೇಕು. ನೀವು ಸಂತೋಷದ ವಿಷಯದಲ್ಲಿ ಇದೊಂದು ಬೇಸರ ಆಗ್ತದೆ.
0: ಓಕೆ.
1: ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಆಯುಸ್ ಮುಖ್ಯವಾಗಿ ಎಲ್ಲ ಹೋಗ್ಲಿಕ್ಕೆ.
0: ಹೌದು ಹೌದು ಖಂಡಿತ.
1: ಅದೇ ಅವ್ರು ಈ ವರ್ಷ ಟಿಕೆಟ್ ಮಾಡಿಸಿದ್ದಾರೆ ಒಟ್ಟಿಗೆ ಹೋಗ್ಲಿಕ್ಕೆ ಸಬರಿಮಲೆಗೆ. ಇದು ಅದು ತುಂಬಾ ಬೇಸರ ಆಗಿದೆ.
0: ಹೌದಾ. ಓಕೆ ಸರ್,
1: ಆಯ್ತು. ಧನ್ಯವಾದ.
0: ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದ.
1: ಆಯ್ತು.
0: ಓಕೆ. ಸಾವು ಅನ್ನುವಂಥದ್ದು ಅನಿವಾರ್ಯ. ಯಾವಾಗ ಬರುತ್ತೆ, ಎಷ್ಟು ಹೊತ್ತಿಗೆ ಬರುತ್ತೆ, ಎಲ್ಲಿ ಬರುತ್ತೆ, ಯಾವುದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಮ್ಮೆ ನಮ್ಮ ಹತ್ತಿರದವರು ಅಗಲುವಾಗ ಆಗುವಂಥ ನೋವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ನೋವು, ಆ ಒಂದು ಬೇಸರ ಇಡೀ ಕುಟುಂಬವನ್ನೇ ತಲ್ಲಣಗೊಳಿಸುತ್ತೆ. ಅದರಲ್ಲೂ ಕೂಡ ಇಂತಹ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಒಂದಿಷ್ಟು ಏನು ಇದೆಯೋ, ಈಗ ಇತ್ತೀಚೆಗಿನ ದಿನಗಳಲ್ಲಿ ಹೆಚ್ಚಾಗಿದೆ. ಈಗ ಮಾತಾಡಿದವರು ಮತ್ತೆ ಇಲ್ಲ. ಹಾಗೆ ಸಾವನ್ನುವಂಥ ಹಾಗೆ ಇವತ್ತಿದ್ದವ್ರು ನಾಳೆ ಇರ್ತೀವೋ ಅಥವಾ ಈ ಕ್ಷಣಕ್ಕೆ ಇರ್ತೀವೋ ನಮ್ಗೆ ಗೊತ್ತಿಲ್ಲ. ಆದರೆ ಏನು ಮಾಡೋದು, ಕಾಲದ ನಿರ್ಣಯ ಹೇಗಿರುತ್ತೆ ಅದೇ ರೀತಿ ಹೋಗಬೇಕಾಗುತ್ತೆ. ಆದರೂ ಅವ್ರು ಕೇಳಿರುವಂಥ ಹಾಡನ್ನು ಈ ಹೊತ್ತಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ಕರೆ ಮಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ 6 3 6 4 2 0 4 9 4 9 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಿ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ಕಾರ. ಹಲೋ ನಮಸ್ತೆ. ಇಲ್ಲ, ದಯವಿಟ್ಟು ಕ್ಷಮಿಸಿ. ನೀವು ಕಾಲ್ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿದರೆ ಅತೀ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮಗೆ ಶೈಲಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರು ಬೆಳಗ್ಗಿನ ಹೊತ್ತಲ್ಲಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕ್ಷಮಿಸಿ, ಈಗ ನೋಡ್ತಿದ್ದೇವೆ ನಾವು. ಶುಭೋದಯ, ನನ್ನ ನೆಚ್ಚಿನ ರೇಡಿಯೋ ಸಾರಂಗಕ್ಕೆ 17 ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಶೈಲಜಾ ಅವರೇ, ಹೀಗೆ ನಿರಂತರವಾಗಿ ಕಾರ್ಯಕ್ರಮವನ್ನು ಕೇಳಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್, ನಾನು ಪುಟ್ಟರಾಜ್ ಮಾತಾಡೋದು.
0: ಪುಟ್ಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್.
2: ರೇಡಿಯೋ ಸಾರಂಗ ಎಲ್ಲಾ ಸಿಬ್ಬಂದಿ ವರ್ಗದವರು ನಮ್ಮ ಶುಭಾಶಯಗಳು ಮೇಡಮ್.
0: ಓಕೆ, ಧನ್ಯವಾದಗಳು. ನಿಮ್ಗೂ ಕೂಡ ಶುಭಾಶಯ.
2: ಓಕೆ. 17ರ ಹರಿಯ 9 18ಕ್ಕೆ ಕಾಲಿಡ್ಲಿ, ಪ್ರೌಢಿ ಮೇಲೆ ಬರ್ಲಿ. ಅದೇ ನಮ್ಮ ಆಶಯ. ರೇಡಿಯೋ ಸಾರಂಗ ನಿರಂತರವಾಗಿ ಮುಂದುವರಿಲಿ ಮೇಡಮ್.
0: ಓಕೆ ಓಕೆ, ಖಂಡಿತ ಸರ್.
2: ಮೇಡಮ್, ಇವತ್ತು ಚಿನ್ನದ ಗೊಂಬೆ ಚಿತ್ರದ ಒಂದು ಆಡ್ಬೇಕಿತ್ತು.
0: ಚಿನ್ನದ ಗೊಂಬೆಯ?
2: ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ಅನ್ನೋ ಹಾಡು.
0: ಓಕೆ, ತುಂಬಾ ಚೆನ್ನಾಗಿದೆ ಅಲ್ಲ ಹಾಡು.
2: ಏನ್ ಮೇಡಮ್?
0: ತುಂಬಾ ಚೆನ್ನಾಗಿದೆ ಆ ಹಾಡು.
2: ಹೌದು ಮೇಡಮ್, ಸೂಲಮಂಗಲಂ ರಾಜಲಕ್ಷ್ಮಿ ಅನ್ನವರು ಆಡಿರೋದು. ಅವರು ತುಂಬಾ ರೇರ್ ಸಾಂಗ್, ಕನ್ನಡದಲ್ಲಿ ಒಂದು 4-5 ಹಾಡು ಆಡಿರ್ಬೋದು. ಆದ್ರೆ ಕೇಳಿದ ಹಳೆ ಹಾಡು, ಅದರೊಂದು ತುಂಬಾ ಚೆನ್ನಾಗಿದೆ ಮೇಡಮ್.
0: ಹೌದು ಹೌದು. ಓಕೆ ಸರ್,
2: ಒಳ್ಳೆ ಸಂದೇಶ ಕೂಡ ಅದರಲ್ಲಿದೆ.
0: ಹೌದು ಹೌದು.
2: ಊಟ ಮಾಡಿದ್ರ ಮೇಡಮ್?
0: ಊಟ ಆಯ್ತು. ನಿಮ್ದಾಯ್ತಾ?
2: ಆಯ್ತು ಮೇಡಮ್, ಮಾಡಿದೆ.
0: ನೀವು ಕೇಳಿರುವಂತ ಹಾಡನ್ನ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ.
2: ಓಕೆ,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಓಕೆ, ಥ್ಯಾಂಕ್ ಯು ಮೇಡಮ್.
0: ಓಕೆ ಓಕೆ ಓಕೆ ಓಕೆ. ಇದು ಪುಟ್ಟರಾಜ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು. ಸೇವಂತಿಕೆ ಚೆಂಡಿನಂತ ಮುದ್ದುಕೋಳಿ ಅನ್ನುವಂತಹ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಚಿನ್ನದ ಗೊಂಬೆ ಚಿತ್ರದ ಗೀತೆ ಇದು. 1964 ತೆರೆಗಂಡಂತಹ ಚಿತ್ರ. ಈ ಒಂದು ಹಾಡನ್ನು ಸುಮಂಗಲಂ ರಾಜಲಕ್ಷ್ಮಿಯವರು ಹಾಡಿದ್ದಾರೆ. ಅದೇ ರೀತಿ ಟಿ ಜಿ ಲಿಂಗಪ್ಪ ಅವರು ಸಂಗೀತವನ್ನು ನೀಡಿದರೆ ಸಾಹಿತ್ಯವನ್ನು ವಿಜಯ ನರಸಿಂಹ ಅವರು ಈ ಒಂದು ಹಾಡಿಗೆ ನೀಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಸಂಧ್ಯಾ ನೆಲ್ಲಿಕಾರು. ಕರೆ ಮಾಡಿ ಮಾತನಾಡಿ 6364240949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ತುಳು ಭಾಷೆಗೆ ರಾಜ್ಯ ಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ಈ ಕಾರ್ಯಕ್ರಮಡು ಪಾಲ್ಪಡೆಪಿನ ಬಿನ್ನೇರ್ ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರ್ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ತುಳು ಜನಪದ ವಿದ್ವಾಂಸರ್ ಶ್ರೀ ಚಂದ್ರಹಾಸ ಕಣಂತೂರು ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ಕು ಒರ್ಬ ನಾಲ್ಕು ಒರ್ಬ ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ನಿಮ್ಮ ಒಲವಿನ ಹಾಡನ್ನ ಕೇಳುವಂತ ಹೊತ್ತು ಕರೆ ಮಾಡುವಂತ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ರೀ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ವಿಜಯಪುರದಿಂದ ನವಾಜ್ ರೀ ಮೇಡಮ್.
0: ನವಾಜ್ ಅವರೇ, ವಿಜಯಪುರದಿಂದ ಕಾಲ್ ಮಾಡ್ತಾ ಇದ್ರ? ಓಕೆ, ನಾನು ಆರಾಮ, ನೀವ್ ಹೇಗಿದ್ದೀರಾ?
1: ನಾವು ಎಲ್ಲ ಆರಾಮದೇವ್ರಿ ಮೇಡಮ್. ಮಳೆ ಬರಕತ್ತದೇನ್ರಿ ಮೇಡಮ್ ನಿಮ್ ಕಡೆ?
0: ಇಲ್ಲ ಸರ್, ಮಳೆ ಮೊನ್ನೆ ಸ್ವಲ್ಪ ಬಂತು, ಆದ್ರೆ ಆಮೇಲೆ ಮಳೆ ಇಲ್ಲ, ಸ್ವಲ್ಪ ಬಂದದಷ್ಟೇ.
1: ನಮ್ ಕಡೆ ನಂಗ್ಯಾದ್ರಿ ಮೇಡಮ್ ಸ್ವಲ್ಪ ಮಳೆ ರೀ, ಒಟ್ಟು ತುಂತುರು ಹನಿ ಇರ್ತದ್ರಿ, ಮೋಡ ಬಾಳ್ರಿ, ಆದ್ರೆ ಮಳೆನು ಇಲ್ರಿ ಮೇಡಮ್. ನಮ್ ಕಡೆಯಿಂದ ನಿಮ್ ಕಡೆಯಿಂದ ಇಲ್ರಿ. ಹ್ಮ್ರಿ ಮೇಡಮ್.
0: ಅಲ್ವಾ, ಮಳೆಗಾಲ ಅನ್ನುವಂಥದ್ದು ಈ ಸಲ ಏನಿಲ್ಲ, ಮಳೆ ಇಲ್ಲ.
1: ಇಲ್ಲ ಬರಗಾಲ ಆದ್ರಿ ಮೇಡಮ್ ಸರಿ, ಯಾಕಪ್ಪ ಅಂದ್ರೆ ಎಲ್ಲಾ ಕಡೆ ಮಳೆನೇ. ಆ ಕಡೆ ಮಲ್ನಾಡಾಗೆ ಇದ್ರೆ, ನಾವು ಮಲ್ನಾಡಾಗೆ ಇದ್ರೆ ಅಂದ್ರೆ ನಾವು ಬಯಲು ಪ್ರದೇಶಕ್ಕೆ ತೀರಾ ಕಡಿಮೆ ರೀ ಮೇಡಮ್. ಹಿಂಗಾಗಿ ರೈತರ ಸಮಸ್ಯೆ ಆದ್ರಿ ಮೇಡಮ್, ಯಾಕಪ್ಪ ಬೆಳೆಗಳು ಎಲ್ಲ ಒಣಗಿ ನಿಂದ್ರಾಕತ್ತಾವ್ರಿ.
0: ಹೌದು ಹೌದು,
1: ಹಿಂಗಾಗಿ ಸಮಸ್ಯೆ ನಡೆದ್ರಿ ಮೇಡಮ್.
0: ಖಂಡಿತ. ಓಕೆ ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ ನಿಮ್ಗೆ?
1: ನಮಗ್ ನೋಡ್ರಿ ಮೇಡಮ್, ಚಂದನದ ಗೊಂಬೆ.
0: ಚಂದನದ ಗೊಂಬೆಯ?
1: ಹಾ, ನಮ್ಮ ಅನಂತ ನಾಗ ಲಕ್ಷ್ಮಿ ಅವ್ರದ್ರಿ.
0: ಓಕೆ, ಅದ್ರಲ್ಲಿ ಯಾವ್ದು?
1: ಅದ್ರಾಗ ಅದೇ ಟೈಟಲ್ ಸಾಂಗ್ ರೀ ಮೇಡಮ್. ಆಕಾಶದಿಂದ ತರಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ. ಈ ಹಾಡು ಮೇಡಮ್.
0: ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ನಮಗ ಹಾಡ್ ಇಷ್ಟಪ್ಪ ಅಂತಂದ್ರೆ, ಮೊನ್ನೆ ನಮ್ಮ ಅನಂತ ನಾಗ ಅವರು ಇದು ತಗೊಂಡ್ರಲ್ರಿ ಮೇಡಮ್ ಅವಾರ್ಡ್ ರೀ.
0: ಹೌದು ಹೌದು.
1: ಹಾ, ಅದ್ರ ಸಲುವಾಗಿ ಅದು ನೆನಪತ್ರಿ ಮೇಡಮ್, ಹಾಡನ್ನು ಚಲೋ ಆದ್ರಿ ಮೇಡಮ್, ಅದ್ರ ಸಲುವಾಗಿ ಹಾಕಿಸ್ಬೇಕಂತ ನಮ್ಮ ಇದು ಆಯ್ತು ರೀ ಮೇಡಮ್.
0: ಹಾಗೆ ನೋಡೋಣ, ಸ್ವಲ್ಪ ತಲೆ ಪ್ರಸಾರ ಮಾಡ್ತೀನಿ.
1: ಧನ್ಯವಾದ, ನಮಸ್ತೆ ರೀ ಮೇಡಮ್.
0: ಧನ್ಯವಾದ, ಧನ್ಯವಾದಗಳು ಕರೆ ಮಾಡಿ.
1: ನಮಸ್ತೆ ನಮಸ್ತೆ.
0: ಓಕೆ, ಚಂದನದ ಗೊಂಬೆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ನಮ್ಗೆ ನವಾಜ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇದ್ದಾರೆ. ಆಕಾಶದಿಂದ ತೆರೆಗಿಳಿದ ಬೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ ಅಂತ ಹೇಳಿ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ.
2: ಸುಶೀಲ
0: ಅಕ್ಕ ಅದ್ಯ ಪಾಡಿದ್ದೆ. ಏನ್ ಚಲೋ ಸುಶೀಲ ಅಕ್ಕ? ನಮ್ಮಲ್ಲ ಸೌಖ್ಯ. ಶುಭಾಶಯ ಬಂದೋ ವರ್ಷ ಇರ್ಲ ಕಾರ್ಯಕ್ರಮ ಏನೊಂದಿಲ್ಲ ರೇಡಿಯೋ ಸಾರಂಗ್. ಇರ್ಲ ಮಸ್ತ್ ಕಾರ್ಯಕ್ರಮ ಏನ್ವಾರ ಪುರ್ಸೋತಿತ್ತನಾಗ ಪಾತಿರ್ವಾರ ಫೋನ್
2: ಖುಷಿಯಾನ
0: ಪಲ್ಲೆ
2: ಅಂದ
0: ಖಂಡಿತ.
2: ಧನ್ಯವಾದ
0: ಧನ್ಯವಾದ. ಓಕೆ, ಇದು ಸುಶೀಲಾ ಅವರು ಅದ್ಯಪ್ಪಾಡಿಯಿಂದ ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು. ಸಂತಸ ಅರಳುವ ಸಮಯ ಅನ್ನುವಂತಹ ಗೀತೆಯನ್ನು ಪ್ರಸಾರ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀನಿ. ಅದೇ ರೀತಿ ಈಗ ಏನು ನಮಗೆ ಸುಶೀಲಾ ಅವರು ಈಗ ಅಲ್ಲ, ಅದೆಷ್ಟೋ ವರ್ಷಗಳಿಂದ ಕಾಲ್ ಮಾಡ್ತಾರೆ. ಮೊದಲು ಪತ್ರವನ್ನು ಬರೀತಾ ಇದ್ರು, ಪತ್ರವನ್ನು ಬರೆಯುವುದರ ಮೂಲಕ ಹಾಡುಗಳನ್ನು ಏನು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ರು. ಅದೇ ರೀತಿ ಹೀಗೆ ಕಾರ್ಯಕ್ರಮದಲ್ಲಿ ಕರೆಯನ್ನು ಮಾಡಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ತಿಳಿಸ್ತಾರೆ. ಇಂತಹ ಒಂದು ಏನು ಕೇಳುಗ ವರ್ಗ ನಮ್ಮ ಜೊತೆ ಇದೆ ಅನ್ನುವಂಥ ತುಂಬ ಖುಷಿಯ ಸಂಗತಿ. ಅದೇ ರೀತಿ ಖುಷಿಯನ್ನು ವ್ಯಕ್ತಪಡಿಸ್ತಾರೆ, ಕಾಲ್ ಮಾಡುವಾಗ ಏನು ಲೈನ್ ಸಿಕ್ಕಿದ್ರೆ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ. ಖಂಡಿತ ನಿಮ್ಮಂತಹ ಕೇಳುಗರಿಂದ ನಮ್ಮ ರೇಡಿಯೋ ಸಾರಂಗ್ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ವಿಚಾರ ಏನಂದರೆ, ಜಯಪ್ರಕಾಶ್ ಶೇಖರ್ ಅವರು ಕೂಡ ಅವರ ಬಗೆಗಿನ ಬರೆದಂತಹ ಪತ್ರಗಳಾಗಿರಬಹುದು, ಅದರಲ್ಲೂ ಕೂಡ ಅವರ ಒಂದು ಏನು ಅವರ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಏನು ಸ್ವಭಾವಗಳಾಗಿರ್ಬೋದು, ಅವರು ಮಾತನಾಡುವಂತಹ ಮುಗ್ಧತೆಗಳಾಗಿರ್ಬೋದು, ಅದನ್ನೆಲ್ಲವೂ ಅದರಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಅವರ ಮಗಳು ನಿರೀಕ್ಷಾ ಅಧ್ಯಾಪಾಡಿ ಅವರು ಪತ್ರವನ್ನು ಬರೀತಾ ಇದ್ರು ಮೊದಲು. ಆದರೆ ಈಗ ಅವರು ಈಗ ಇವರು ಕಾಲ್ ಮಾಡಿ ಅವರು ಏನು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಧನ್ಯವಾದಗಳು ಸುಶೀಲಾ ಅವರೇ, ನೀವು ಕೇಳಿರುವಂತಹ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಅದೇ ರೀತಿ ಆಗ ಏನು ನವಾಜ್ ಅವರು ಕರೆಯನ್ನು ಮಾಡಿ ಕೇಳಿದ್ರು, ಆಕಾಶದಿಂದ ಧರೆಗಿಳಿದ ಬೊಂಬೆ ಅನ್ನುವಂತಹ ಒಂದು ಗೀತೆಯನ್ನು, ಅನಂತನಾಗ್ ಅವರ ಅಭಿನಯದ ಗೀತೆಯನ್ನು ಕೇಳಿರುವಂಥದ್ದು. ಈ ಒಂದು ಹಾಡಿಗೆ ಸಂಬಂಧಪಟ್ಟು ಅಥವಾ ಇವರ ಏನು ಅನಂತನಾಗ್ ಅವರಿಗೆ ಸಂಬಂಧಪಟ್ಟು ಹೇಳಬೇಕು ಅಂತಿದ್ರೆ, ಪ್ರಶಸ್ತಿ ಕೂಡ ನಿನ್ನೆ ದಿನ ದೊರಕಿದೆ. ದಾದಾ ಸಾಹೇಬ್ ಫಲ್ಕೆ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡದ ನಟ ಇವರು, ಹಿರಿಯ ನಟರು ಅನಂತನಾಗ್ ಅವರು. 2024 ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನಿನ್ನೆ ದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನವನ್ನು ಮಾಡಿದ್ದಾರೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಅದು. ಅದೇ ರೀತಿ 5 ದಶಕಗಳಿಗೂ ಹೆಚ್ಚು ಕಾಲದಿಂದ ಸುಮಾರು 250ಕ್ಕೂ ಹೆಚ್ಚು ಕನ್ನಡ ಹಾಗೂ ವಿವಿಧ ಭಾಷೆಯ ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿದವರು ಅನಂತನಾಗ್ ಅವರು. ವಿಶೇಷತೆಯನ್ನು ಹೇಳಬೇಕು ಅಂದರೆ, ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿದ ಕನ್ನಡದ 2ನೇ ನಟ ಅನ್ನುವಂಥ ಹೆಗ್ಗಳಿಕೆ ಕೂಡ ಅನಂತನಾಗ್ ಅವರು ಪಾತ್ರರಾಗಿದ್ದಾರೆ. ಈ ಗೌರವವನ್ನು ತಮ್ಮೊಂದಿಗೆ ಕೆಲಸ ಮಾಡಿದ ಎಲ್ರಿಗೂ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಅವರು ಸಮರ್ಪಿಸಿರುವಂಥದ್ದು. ಅದೇ ರೀತಿ ನಮ್ಮ ಇಲ್ಲಿಯ ಭಾಗದವರು ಅಂದರೆ ಕುಂದಾಪುರದ ಭಾಗದವರು ಇವರು ಅನಂತನಾಗ್ ಅವರು ಮೂಲತಃ. ಅದೇ ರೀತಿ ಶಂಕರ್ ನಾಗ್, ಅನಂತನಾಗ್ ಅವರು ಇಬ್ಬರು ಕೂಡ ಏನು ಚಲನಚಿತ್ರದ ಒಂದು ಕ್ಷೇತ್ರದಲ್ಲಿ ತುಂಬ ಸಾಧನೆಯನ್ನು ಮಾಡಿದವರು ಅಂತಲೂ ಹೇಳ್ಬೋದು. ಈ ಒಂದು ವಿಚಾರಗಳನ್ನು ಹೇಳ್ತಾ ಅವರು ನಟಿಸಿದಂತಹ ಈ ಗೀತೆಯನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. 6364240 4994 ಈ ಒಂದು ಸಂಖ್ಯೆಗೆ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಸಂಧ್ಯಾ ನೆಲ್ಲಿಕಾರು. ಕರೆ ಮಾಡಿ ಮಾತನಾಡಿ 6364240949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಈ ವಾರದ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ತುಳು ಭಾಷೆಗೆ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ಈ ಕಾರ್ಯಕ್ರಮದ ಪಾಲ್ಪಡೆಪಿನ ಬಿನ್ನೇರ್ ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರ್, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ತುಳು ಜನಪದ ವಿದ್ವಾಂಸರ್ ಶ್ರೀ ಚಂದ್ರಹಾಸ ಕಣಂತೂರು, ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4200449. ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM, ಒಂದು ರಂಗ ರಂಗದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 7.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ನಿಮ್ಮ ಒಲವಿನ ಹಾಡನ್ನು ಕೇಳುವಂತ ಹೊತ್ತು ಕರೆ ಮಾಡಿ ಮಾತಾಡಿ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿರೋದು?
1: ರಾಘವೇಂದ್ರ ಕುಂದಾಪುರದಿಂದ.
0: ರಾಘವೇಂದ್ರ ಅವರು ಕುಂದಾಪುರದಿಂದ. ಓಕೆ ರಾಘವೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾವ ಹಾಡು ಕೇಳಬೇಕಿವತ್ತು?
1: ಇವತ್ತು 17 ವರ್ಷದ ಪೂರೈಸಿದೆ ರೇಡಿಯೋ ಸಾರಂಗ್. ಅದರ ಪ್ರಯುಕ್ತ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಗೀತಾ ಚಿತ್ರದ.
0: ಗೀತಾ ಚಿತ್ರದಿಂದ ಸಂತೋಷಕ್ಕೆ, ಸಂತೋಷಕ್ಕೆಯಾ? ಓಕೆ ಓಕೆ ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.
0: ಓಕೆ ಓಕೆ ಓಕೆ. ರಾಘವೇಂದ್ರ ಅವರು ಕುಂದಾಪುರದಿಂದ ಕರೆಯನ್ನು ಮಾಡಿ ಕೇಳ್ತಾ ಇದ್ದಾರೆ. ಗೀತಾ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಸಂತೋಷಕ್ಕೆ, ಸಂತೋಷಕ್ಕೆ ಅಂತ ಹೇಳಿ ಕುಂದಾಪುರ ಅಂತ ಹೇಳುವಾಗ ನೆನಪಾಯಿತು. ಆಗ ಸ್ವಲ್ಪ ಏನು ತಪ್ಪು ಮಾಹಿತಿ ರವಾನೆ ಆಗಿದೆ. ಅನಂತನಾಗ್ ಅವರ ಹುಟ್ಟೂರು ಯಾವುದು ಅನ್ನೋದನ್ನು ಹೇಳಿದಾಗ ಕುಂದಾಪುರ ಅಂತ ಹೇಳಿದೆ, ಕ್ಷಮಿಸಿ. ಈ ಒಂದು ಕರ್ನಾಟಕ

0: ಜೋಡಿಡ್ದು ಗಂಗಾಧರ ಶೆಟ್ಟರ್
1: ಪನ್ಲೆ
0: ಶೆಟ್ಟರ್
1: ಅಂದ್
0: ಇರ್ನ ಸ್ವರಕ್ಕೆ ಏನಂದಲ್ಲ ಮಸ್ತ್ ದಿನ ಅಂಡ್ ಓಕೆ ಓಕೆ ಓಕೆ ಖಂಡಿತ
1: ನಮಸ್ಕಾರ
0: ಖಂಡಿತ ಖಂಡಿತ ಎಸ್ ಓಕೆ ಇದು ಗಂಗಾಧರ ಶೆಟ್ಟಿ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಕ್ಯಾ ಕಿಯಾ ಅನ್ನುವಂತಹ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಖಂಡಿತ ಸ್ವಲ್ಪ ಹೊತ್ತಲ್ಲಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು 6364420499 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಸಂಧ್ಯಾ ನೆಲ್ಲಿಕಾರು. ಕರೆ ಮಾಡಿ ಮಾತನಾಡಿ 6364240949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಕೊನೆಯ ಕಾಲರ್ಗೊಂದು ಅವಕಾಶ ಇದೆ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಸತೀಶ್ ಅಣ್ಣ ಕಯ್ಯಾರ್ನಿಂದ. ಹೇಗಿದ್ರೆ ಸತೀಶ್ ಅಣ್ಣ? ಓಕೆ, ಧನ್ಯವಾದಗಳು. ನಿಮ್ಗೂ ಕೂಡ ಆ ಲೆಕ್ಕದಲ್ಲಿ ಶುಭಾಶಯಗಳು.
1: ಓಕೆ, ನಮ್ಗೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ ಸಾರಂಗ್ ರೇಡಿಯೋ. ಅಂದ್ರೆ ನಾವು ರೇಡಿಯೋ ಮಾಧ್ಯಮ ಎಷ್ಟೋ ಮಾಧ್ಯಮಗಳನ್ನು ನಾವು ಕೇಳ್ತೀವಿ, ಆದ್ರೆ ನಮಗೆ ಒಂದು ಸಾರಂಗಿಗೆ ಬಂದು ಅಲ್ಲಿ ಮಾತಾಡುವಂತ ಅವಕಾಶ ಕೊಟ್ಟಿದ್ದು ನಮಗೆ ಸಾರಂಗ್ ಮಾತ್ರ. ಅದಕ್ಕಾಗಿ ನಾವು ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತಾ
0: ಇದ್ದೀವಿ. ಧನ್ಯವಾದಗಳು. ಹೇಳಿ ಸತೀಶ್ ಅಣ್ಣ, ಇವತ್ತು ಯಾವ ಆದ್ರಾದ್ರೂ ಹಾಡು ಕೇಳಿ?
1: ನಮ್ಗೆ ಒಂದು ಅದು ಸಿನಿಮಾ ಅಂತ ಗೊತ್ತಿಲ್ಲ, ಈ ಸುದಿನ ನಿನ್ನ ಜನ್ಮದಿನ ಹಾಡು ಕೊಡಿ.
0: ಈ ಸುದಿನ ನಿನ್ನ ಜನ್ಮದಿನ.
1: ಹೌದೌದು,
0: ಓಕೆ, ಖಂಡಿತ ಪ್ರಸಾರ ಮಾಡ್ತೇನೆ. ಹೀಗೆ ಕಾಲ್ ಮಾಡ್ತಾ ಇರಿ, ಕಾರ್ಯಕ್ರಮವನ್ನ ಕೇಳ್ತಾ ಇರಿ.
1: ಸರಿ ಸರಿ,
0: ಓಕೆ ಓಕೆ ಓಕೆ. ಮಾನವ ದಾನವ ಚಿತ್ರದ ಗೀತೆಯನ್ನು ಕೇಳಿದರೆ, ಈ ಸುದಿನ ನಿನ್ನ ಜನ್ಮದಿನ ಅನ್ನುವಂಥ ಹಾಡನ್ನು ರೇಡಿಯೋ ಸಾರಂಗ್ನ ಜನ್ಮದಿನದ ಲೆಕ್ಕದಲ್ಲಿ ಕೇಳಿರುವಂಥ ಹಾಡು ಇದು. ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ನಮ್ಮ ರೇಡಿಯೋಸ್ ಆಗಲೇ ಹೇಳ್ತಾ ಇದೆ, ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಾ ಇದೆ, ರೇಡಿಯೋ ಸಾರಂಗಿಗೆ ಹುಟ್ಟುಹಬ್ಬದ ಸಂಭ್ರಮ ಇವತ್ತು. 17 ವರ್ಷಕ್ಕೆ ಕಾಲಿಟ್ಟು 18ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ನಮ್ಮ ರೇಡಿಯೋ ಸಾರಂಗ್. 2009ರಲ್ಲಿ ಸೆಪ್ಟೆಂಬರ್ 23ರಂದು ನಮ್ಮ ಬಾನುಲಿ ರೇಡಿಯೋ ಸಾರಂಗ್ ಲಾಂಚ್ ಆಯಿತು. ನಂತರದ ದಿನಗಳಿಂದ ಅನೇಕ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ ಬೇರೆ ಬೇರೆ ಭಾಷೆಗಳಲ್ಲಿ. ಅದೇ ರೀತಿ ಅನೇಕ ನಿರ್ದೇಶಕರು ನಮ್ಮ ಒಂದು ರೇಡಿಯೋ ಸಾರಂಗನ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಅದರ ಜೊತೆಗೆ ಅನೇಕ ಸಿಬ್ಬಂದಿಗಳು ಕೂಡ ಈ ಸಾರಂಗ್ನಲ್ಲಿದ್ದರು. ಅದೇ ರೀತಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಸಾರಂಗ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು. ಸಮಯ ಸರಿಯಾಗಿ 4 ಗಂಟೆಗೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಅತಿಥಿಗಳ ಜೊತೆ ನಡೆಸುವಂತಹ ಕಾರ್ಯಕ್ರಮ ಕೂಡ ಮೂಡಿ ಬರಲಿಕ್ಕಿದೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಭಾಗವಹಿಸುವ ಅತಿಥಿ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಸಂಧ್ಯಾ ನೆಲ್ಲಿಕಾರು. ಕರೆ ಮಾಡಿ ಮಾತನಾಡಿ 6364204949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಎಡ್ಬಡಿ. ಇವತ್ತು ಒಬ್ಬರು ಅತಿಥಿ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ನೀವು ಕೂಡ ಇವ್ರ ಜೊತೆ ಮಾತಾಡಬೇಕು, ಕರೆ ಮಾಡಬೇಕು. ಕರೆ ಮಾಡೋಂಥ ಸಂಖ್ಯೆ 6364202949. ಇವರು ಯಾರು ಬಂದಿರುವ ಅತಿಥಿ ಅಂತ ನಿಮಗೆ ಕೂಡ ಕ್ಯೂರಿಯಾಸಿಟಿ ಇರಬಹುದು. ಇವರು ಸಂಧ್ಯಾ ನೆಲ್ಲಿಕಾರು ಅಂತ ವಿಶೇಷ ಶಾಲಾ ಶಿಕ್ಷಕಿ ಹಾಗೂ ಕಲಾವಿದೆ ಕೂಡ ಆಗಿದ್ದಾರೆ. ಹಾಗೆ ಮೂಲತಃ ಕೆರ್ವಾಶೆಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಇವರು ಪಡೆದಿದ್ದಾರೆ. ವಿಶೇಷ ಮಕ್ಕಳ ಮೇಲೆ ಇವರಿಗೆ ಬಹಳ ಅಕ್ಕರೆ. ಅವರ ಸೇವೆ ಮಾಡಬೇಕು ಅಂತ ಅತಿಯಾದ ಹಂಬಲದಿಂದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ 10 ವರ್ಷಗಳ ಬಳಿಕ ಇವರು ಏನು ಮಾಡ್ತಾರೆ ಅಂದರೆ, ಭಜಗುಳಿಯ ಜ್ಞಾನಭಾರತಿ ಟ್ಯೂಟೋರಿಯಲ್ಲಿ ಸೇರಿ ಅವರು ಪದವಿ ಪೂರ್ವ ಶಿಕ್ಷಣ ಮುಂದುವರಿಸ್ತಾರೆ. ನಂತರ ಇವರು ಸೆಂಟ್ ಆಗ್ನೇಸ್ ಇನ್ಸ್ಟಿಟ್ಯೂಟ್ನಲ್ಲಿ ಸ್ಪೆಷಲ್ ಏನು ಡಿ ಎಡ್ ಮುಗಿಸಿ ನಂತರ ಕಾರ್ಕಳ ವಿಶೇಷ ಶಿಕ್ಷಕಿಯಾಗಿ ನೇಮಕಗೊಳ್ತಾರೆ. ಪ್ರಸ್ತುತ ಕಾರ್ಕಳದ ಚೇತನ ಸಂಸ್ಥೆಯಲ್ಲಿ ವಿಶೇಷ ಶಿಕ್ಷಕಿಯಾಗಿ ಇವರು ತಮ್ಮ ವೃತ್ತಿಯನ್ನು ಮಾಡ್ತಾಯಿದ್ದಾರೆ. ಇವರ ನಿಸ್ವಾರ್ಥ ಸೇವೆಗೆ ಇವರಿಗೆ ಹಲವಾರು ಸನ್ಮಾನ ಬಹುಮಾನಗಳು ಲಭಿಸಿವೆ. ಹಾಗೆ ಜೊತೆಗೆ ಕಲಿಸುವುದರೊಂದಿಗೆ ಕಲಿಕೆ ಕೂಡ ಮುಂದುವರಿಸಿದ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ BA ಪದವಿ ಕೂಡ ಪಡೆದಿದ್ದಾರೆ. ಯಕ್ಷಗಾನದ ಬಗ್ಗೆ ಆಸಕ್ತಿ ಒಲವನ್ನು ಸಂಪಾದಿಸಿದ ಇವರು ಹವ್ಯಾಸಿಯಾಗಿ ತಮ್ಮ ಕಲಾ ಸೇವೆ ಮಾಡ್ತಾಯಿದ್ದಾರೆ. ಇವರಿಗೆ ಊರವರು ಪರವೂರವರೆಲ್ಲ ಇವರನ್ನು ಗುರುತಿಸಿದ್ದಾರೆ. ಬನ್ನಿ, ಇವರ ಜೊತೆ ಮಾತನಾಡಿ ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸಂಧ್ಯಾ ಮೇಡಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಕೈಯಲ್ಲಿ ಒಂದು BA BED ಡಿಗ್ರಿ ಇತ್ತು, ಶಿಕ್ಷಕಿಯಾಗಿ ಹಣ ಹೆಸರು ಗಳಿಸಬಹುದಿತ್ತು, ಹೌದಲ್ವಾ? ಆದರೆ ಯಾಕೆ ವಿಶೇಷ ಶಾಲಾ ಶಿಕ್ಷಕಿಯಾಗಿ ಏನು ಇಷ್ಟಪಟ್ರಿ? ಏನು ವಿಶೇಷ ಹೇಳಿ.
1: ವಿಶೇಷ ಶಿಕ್ಷಣ ಅಂದರೆ ಅದು ಭಿನ್ನ ಸಾಮರ್ಥ್ಯದ ಮಕ್ಕಳು ಸರ್. ಅಂದರೆ ಸಾಮಾನ್ಯ ಮಕ್ಕಳಿಗಿಂತ ಇವರು ಭಿನ್ನವಾಗಿರ್ತಾರೆ.
0: ಸರಿ.
1: ಇವರ ಬುದ್ಧಿಮಟ್ಟ, IQ ಲೆವೆಲ್ ಎಲ್ಲ ಅವರಿಗಿಂತ ಸ್ವಲ್ಪ ಕಡಿಮೆ ಇರ್ತದೆ. ಆದರೆ ಅವರ ಪ್ರತಿಭೆ ಇರ್ಬೋದು, ಅವರಲ್ಲಿರುವ ಒಂದು ಸಾಮರ್ಥ್ಯ ಇರ್ಬೋದು, ಯಾವ ಸಾಮಾನ್ಯ ಮಕ್ಕಳಿಗೂ ಏನು ಕಡಿಮೆ ಇಲ್ಲ. ನಮ್ಮ ಶಾಲೆ ಕಾರ್ಕಳದ ಪಶ್ಚಿಮಘಟ್ಟದ ಸುಂದರವಾದ ತಪ್ಪಲಿನ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಭಾರತೀಯ ಸೇವಾ ಮಂಡಳಿ ಟ್ರಸ್ಟ್ ಇದರ ವತಿಯಿಂದ ಶೈಕ್ಷಣಿಕ ವರ್ಷ 2004-05 ಸಾಲಿನಲ್ಲಿ ವಿಶೇಷ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು, ಇವರ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಕೇವಲ 16 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಂತಹ ನಮ್ಮ ಚೇತನ ವಿಶೇಷ ಶಾಲೆ ಈಗ ಸಹೃದಯ ದಾನಿಗಳ ಸಹಕಾರದಿಂದ 23 ಪೂರ್ಣಗೊಳಿಸಿದೆ. ಇದು ನಮಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ ಸರ್. ಇಲ್ಲಿ ನಮ್ಮ ಸಂಚಾಲಕರು ಶ್ರೀಯುತ ರಘುನಾಥ್ ಶೆಟ್ಟಿ ಸರ್, ಇವರು ತಮ್ಮ ಒಂದು ಸಮಗ್ರ ನಾಯಕತ್ವದಿಂದ ನಮ್ಮೆಲ್ಲರನ್ನು, ನಮ್ಮ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಸುಮಾರು 120 ವಿದ್ಯಾರ್ಥಿಗಳು ಪ್ರಶಿಕ್ಷಣದ ಜೊತೆಗೆ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಆಕ್ಯುಪೇಷನ್ ಥೆರಪಿ, ಕರಕುಶಲ ವಸ್ತುಗಳ ತಯಾರಿಕಾ ಕೌಶಲ್ಯದನ್ನು ಕಲಿಸುವುದವರಿಗೆ ಮತ್ತು ವೃತ್ತಿ ಶಿಕ್ಷಣ ತರಬೇತಿ ಸಹ ನೀಡುತ್ತಾ ಬಂದಿದ್ದೇವೆ. ಇಲ್ಲಿ ನಾವು 13 ವಿಶೇಷ ಶಿಕ್ಷಕಿಯರು, 16 ಶಿಕ್ಷಕೇತರ ಸಿಬ್ಬಂದಿ, ಒಬ್ಬರು ಫಿಸಿಯೋಥೆರಪಿಸ್ಟ್ ಮತ್ತು PT ಟೀಚರ್, ಕರಕುಶಲ ಶಿಕ್ಷಕಿಯರು ಇಲ್ಲಿ ತರಬೇತಿ ನೀಡುತ್ತಾ ಬರ್ತಾ ಇದ್ದೇವೆ. ಈ ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದು, 2010 ಸಾಲಿನಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಶಾಲೆ ಎಂದು ರಾಜ್ಯ ಪ್ರಶಸ್ತಿಗೆ ಭಾಜನವಾಗಿದೆ. ಗ್ರಾಮೀಣ ಹಾಗೂ ದೂರದ ಮಕ್ಕಳಿಗೆ ವಸತಿ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ವಸತಿಯಲ್ಲಿ 40 ಮಕ್ಕಳು ಅಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ.
0: ಒಂದಷ್ಟು ಪರಿಚಯ ಮಾಡಿಕೊಟ್ರಿ. ಹಾಗೆ
1: ನಾನು ಇಲ್ಲಿ 14 ವರ್ಷದಿಂದ ವಿಶೇಷ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ.
0: ಹೌದಾ? ಓಕೆ. ಹಾಗೆ ನೀವು ಕಲಾವಿದೆ ಕೂಡ ಆಗಿದ್ದೀರಿ. ಕಲಾವಿದೆಯಾಗಿ ಅಂದರೆ ಯಕ್ಷಗಾನ ಇರ್ಬೋದು, ಬೇರೆ ಕಲೆಯಲ್ಲಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ಹಾಡು ಹಾಡಬಹುದೇ? ಯಾವ ಇಷ್ಟದ ಹಾಡು ನಿಮ್ದು?
1: ಹಾಡು ಅಂದ್ರೆ ನಾನು ಏನು ಸಂಗೀತವೇನು ಕಲ್ತಿಲ್ಲ ಸರ್, ಒಂದು ಬಾತ್ರೂಮ್ ಸಿಂಗರ್ ಅಂತ ಹೇಳ್ತಾರಲ್ಲ ಆ ರೀತಿ ಏನು ಒಂದು ಹಾಡ್ಬೋದೇನ, ಒಂದು ಸಣ್ಣ ಒಂದು ಭಕ್ತಿಗೀತೆ ಹೇಳ್ತೇನೆ. ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸುತಿ ನಾನವಗೆ, ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸುತಿ ನಾನವಗೆ.

0: ಲಿಂಗನವ ಹಕ್ಕಿಯ ಹೆಗಲೇರಿ ಬಂದಾವಗೆ ನೋಡಕ್ಕ ಮನಸುತಿ ನಾನವಗೆ ನೋಡಕ್ಕ ಮನಸುತಿ ನಾನವಗೆ.
1: ಬಹಳ ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು ಸರ್.
1: ಹಾಡಕ್ಕೆ ಬರೋಲ್ಲ ಅಂದ್ರಿ, ಆದರೆ ಹಾಡಿದ್ದು ಸೂಪರ್ ಆಗಿ ಹಾಡಿದ್ರಿ. ಹಾಗೆ ಈ ಸಾಮಾನ್ಯ ಅಂದರೆ ನಾರ್ಮಲ್ ಮಕ್ಕಳಿಗೂ ಮತ್ತು ವಿಶೇಷ ಮಕ್ಕಳಿಗೆ ಕಳಿಸುವಿಕೆಯು ಇರುವ ವ್ಯತ್ಯಾಸ ಏನು, ಯಾವ ರೀತಿ ಅವರಿಗೆ ಕಲಿಸಬಹುದು ಅಂತ?
0: ಸಾಮಾನ್ಯ ಮಕ್ಕಳಿಗೆ ಈಗ ನಾವು ಜಸ್ಟ್ ಬಾಯಲ್ಲಿ ಹೇಳಿದರೂ ಅರ್ಥ ಆಗ್ತದೆ ಅಥವಾ ಬೋರ್ಡಲ್ಲೂ ಬರೆದ್ರೂ ಅರ್ಥ ಆಗ್ತದೆ. ಆದರೆ ನಮ್ಮ ಮಕ್ಕಳಿಗೆ ಹಾಗಲ್ಲ ಸರ್. ಅವರಿಗೆ ನಾವು ಬಾಯಲ್ಲಿ ಹೇಳುವುದು ಜೊತೆಗೆ ಬೋರ್ಡಲ್ಲಿ ಬರೆಯುವುದು ಜೊತೆಗೆ ಮಾಡೆಲ್ ಅಥವಾ ಏನೋ ಒಂದು ಚಿತ್ರಪಟ ಹೇಳ್ತೇವೆ, ಮಿಂಚಿನ ಪಟ್ಟಿ ಅಂತ ಹೇಳ್ತೇವೆ ನಾವು, ಫ್ಲ್ಯಾಶ್ ಕಾರ್ಡ್ಸ್ ಅದನ್ನೆಲ್ಲ ತೋರಿಸ್ಬೇಕು. ಮಾಡೆಲ್ ಅಂದರೆ ಈಗ ಒಂದು ತರಕಾರಿಯ ಪರಿಚಯ ಇರ್ಬೋದು. ತರಕಾರಿ ಪರಿಚಯ ಅಂದರೆ ನಾವು ಅದಕ್ಕೆ ಅವರಿಗೆ ನಿಜ ತರಕಾರಿ ತರಬೇಕು ಅಥವಾ ಮಾಡೆಲ್ ತರಬೇಕು. ಹಾಗೆ ಪ್ರತಿಯೊಂದು ಹಲವಾರು ವಸ್ತುಗಳ ಜೊತೆಗೆ ಅವರಿಗೆ ನಾವು ಪಾಠ ಮಾಡುವಂಥದ್ದು. ಮತ್ತೆ ನಾವು ಈಗ ಒಂದು ಮಗುವಿಗೆ ಕಲಿಸಿದಂಥ ಪಾಠ ಇನ್ನೊಂದು ಮಗುವಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಮಗುವಿನ IQ ಲೆವೆಲ್ ಬೇರೆ ಇರ್ತದೆ, ಇನ್ನೊಂದು ಮಗುವಿನ IQ ಲೆವೆಲ್ ಬೇರೆ ಇರ್ತದೆ. ಈಗ ಒಂದು ಮಗುವಿಗೆ ಒಂದು ಥರ ಇದನ್ನು ತರಬೇತಿ ನೀಡಿದರೆ ಇನ್ನೊಂದು ಮಗುವಿಗೆ ಇನ್ನೊಂದು ಥರ ತರಬೇತಿ ನೀಡಬೇಕಾಗ್ತದೆ. ಒಂದು ಒಂದು ತರಗತಿಯಲ್ಲಿ ಬೇರೆ ಬೇರೆ ಎಬಿಲಿಟಿ ಅಥವಾ ಬೇರೆ ಬೇರೆ ಡಿಸಾಬಿಲಿಟಿ ಇರುವ ಮಕ್ಕಳಿರ್ತಾರೆ.
1: ಹಾಗೆ ಅದು ನಿಮಗೆ ತುಂಬಾ ತಾಳ್ಮೆ ಬೇಕಾಗ್ತದೆ.
0: ಹೌದು.
1: ಯಾವ ರೀತಿ ಅದನ್ನು ನೀವು ಏನು ಅವರಿಗೆ ಅಡ್ಜಸ್ಟ್ ಆಗ್ತೀರಿ ಅಂತ?
0: ಅಡ್ಜಸ್ಟ್ ಅಂದ್ರೆ ಸರ್ ಅವರಿಗೆ ಮೈನ್ ಅಂದ್ರೆ ಪ್ರೀತಿ. ಅವರಿಗೆ ಪ್ರೀತಿ ಮುಖ್ಯವಾಗಿ ನಾವು ಪ್ರೀತಿ ತೋರಿಸ್ಬೇಕು. ಒಂದು ಟೀಚರ್ ಅಲ್ಲಿ ಟೀಚರ್ ಆಗಿರದೆ ಅಲ್ಲಿ ಅಮ್ಮನಾಗಬೇಕು. ಅಮ್ಮನಾಗಿ ಆ ಮಗುವನ್ನು ನಾವು ಲಾಲಿಸಬೇಕು, ಪಾಲಿಸಬೇಕು, ಅವರಿಗೆ ತರಬೇತಿ ನೀಡಬೇಕು.
1: ಈಗ ನೀವು ಒಂದಿನ ರಜಾ ಹಾಕಿದ್ರೆ ಆ ದಿನ ಮಾರನೆ ದಿನ ಬಂದಾಗ ಹೇಗಿರ್ತದೆ ಪ್ರತಿಕ್ರಿಯೆ?
0: ಮಾರನೆ ದಿನ ಕೆಲವು ಮಕ್ಕಳು ನಾವು ಬರದ ದಿವಸ ಕೂಗುದು ಉಂಟಂತೆ, ನನ್ನ ಟೀಚರ್ ಬರಲಿಲ್ಲ, ನನ್ನ ಟೀಚರ್ ಬರಲಿಲ್ಲ, ಯಾಕೆ ಅಂತ. ಅಂದರೆ ಆ ಮಗು ತಾಯಿ ಹಾಗೆ ನಮ್ಮೊಟ್ಟಿಗೆ ಅಟ್ಯಾಚ್ ಆಗಿರ್ತದೆ ಸರ್. ಒಂದು ತಾಯಿ ಮಗುವಿನಿಂದ ದೂರ ಆದಾಗ ಹೇಗೆ ಚಡಪಡಿಸ್ತದೆ, ಅದೇ ರೀತಿ ನಮ್ಮ ಮಕ್ಕಳು ಹಾಗೆ. ಪ್ರತಿ ಮಕ್ಕಳು ಸಹ ಈಗ ಶಾಲೆಯಲ್ಲಿ 120 ಮಕ್ಕಳು ಇದ್ದಾರೆ ಅಂದರೆ ಪ್ರತಿ ಮಕ್ಕಳು ನಮ್ಮನ್ನು ಭೇಟಿಯಾಗುವ, ಯಾಕೆ ಟೀಚರ್ ನಿನ್ನೆ ಬರಲಿಲ್ಲ ಅಂತ ಹೇಳ್ತಾರೆ.
1: ಅವಾಗ ತುಂಬ ಕಷ್ಟ ಆಗುತ್ತೆ ಅವರನ್ನು ಸಮಾಧಾನ ಮಾಡಲು. ಓಕೆ. ಹಾಗೆ ಈ ವಿಶೇಷ ಮಕ್ಕಳ ಆರೈಕೆ ಮಾಡುವಾಗ ಕೆಲವು ಸರ್ತಿ ಏನಾಗುತ್ತೆ ಅಂದರೆ ಹೆತ್ತವರೊಂದಿಗೂ ಕೂಡ ನೀವು ತುಂಬ ಅವರ ಆರೈಕೆ ಬಗ್ಗೆ ಅವರನ್ನು ಯಾವ ರೀತಿ ನೀವು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಕೂಡ ಕ್ಲಾಸ್ ತಗೊಳ್ಬೇಕಾಗುತ್ತೆ. ಮಕ್ಕಳಿಗೂ ಕ್ಲಾಸ್ ತಗೋತೀರಿ, ಹೆತ್ತವರಿಗೂ ತಗೋತೀರಿ, ಹೇಗೆ ಅವರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಿ?
0: ನಾವು ರೆಗ್ಯುಲರ್ ಆಗಿ ಪೇರೆಂಟ್ಸ್ ಹತ್ರ ಕಮ್ಯುನಿಕೇಷನ್ ಮಾಡ್ತಿರ್ತೇವೆ. ಮತ್ತೆ ಅಲ್ಲಿ ಈಗ ಪೇರೆಂಟ್ಸ್ ಮೀಟಿಂಗ್ ಆಗುವಾಗ ಅಥವಾ ಅವರು ಬರ್ತಾ ಇರ್ತಾರೆ ಅಥವಾ ನಾವು ಡೈಲಿ ಕಾಲ್ ಮಾಡಿಯಾ ಹೀಗೆ ಮಕ್ಕಳ ಒಂದು ದಿನದ ದಿನಚರಿಯನ್ನು ಅವರಿಗೆ ವರದಿಯಾಗಿ ಒಪ್ಪಿಸ್ತಾ ಇರ್ತೇವೆ. ಅವರ ಹತ್ರ ನಾವು ಈಗ ರಜೆ ಸಮಯದಲ್ಲಿ ಸಹ ನಾವು ಶಾಲೆಯಲ್ಲಿ ಏನು ಮಾಡ್ತೇವೆ ಅದನ್ನು ಮತ್ತೆ ಮಕ್ಕಳಿಗೆ ನೀವು ರಜೆಯಲ್ಲಿ ಸಹ ಮುಂದುವರಿಸಬೇಕಂತ ಹೇಳ್ತೇವೆ. ಒಂದು ವೇಳೆ ಅವರಿಗೆ ಕೆಲವೊಂದು ಟೀಚರ್ಸ್ಗೆ ಹೇಳ್ತಾರೆ, ಕಾಲ್ ಮಾಡಿ ಟೀಚರ್ಗೆ ಹೇಳ್ತಾರೆ, ಕೇಳ್ತಾ ಇಲ್ಲ ಟೀಚರ್ ಅವನಿಗೆ ಸ್ವಲ್ಪ ಹೇಳಿ ಅಂದರೆ ಕಾಲ್ ಮಾಡಿ ಹೇಳಿ ಇಲ್ಲಿ ಮನೆಯಲ್ಲಿ ಗಲಾಟೆ ಮಾಡ್ತಾನೆ, ನೀವು ಹೇಳಿದರೆ ಕೇಳ್ತಾನೆ ಅಂತ. ಆವಾಗ ನಾವು ಅವರಿಗೆ ಕಾಲ್ ಮಾಡಿ ಮಾತಾಡಿದರೆ ಆವಾಗ ಅವರು ಸಮಾಧಾನ ಆಗ್ತಾರೆ. ಮತ್ತು ಕೆಲವು ಪೇರೆಂಟ್ಸ್ಗೆ ತುಂಬ ಅಂದರೆ ಅವರಿಗೆ ಮೆಂಟಲಿ ಇರಲಿ ಫಿಸಿಕಲಿ ಇರಲಿ ಅವರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಮತ್ತು ತುಂಬ ಅವರೇನು ವರಿ ಮಾಡ್ತಾ ಇರ್ತಾರೆ, ನಮಗೆ ಈ ರೀತಿ ಆಯ್ತಲ್ಲ ಹಾಗೆ ಹೀಗೆ ಅಂತ. ಆಗ ನಾವು ಅವರಿಗೆ ಧೈರ್ಯ ತುಂಬುತ್ತೇವೆ ಅಥವಾ ನಮ್ಮಿಂದ ಏನಾಗ್ತದೆ ನಾವು ಅದನ್ನು ಅವರಿಗೆ ಇದು ಮಾಡ್ತೇವೆ.
1: ಓಕೆ ಓಕೆ. ಹಾಗೆ ನೀವು ಯಕ್ಷಗಾನದಲ್ಲಿ ಕೂಡ ಸ್ವಲ್ಪ ಏನು ಪಾತ್ರ ಎಲ್ಲ ಮಾಡ್ತೀರಿ ಅಂದರೆ ಎಲ್ಲೆಲ್ಲ ಏನಾದರೂ ದೂರಕ್ಕೆ ಎಲ್ಲ ಹೋಗಿದ್ದೀರಾ ಅಥವಾ ಎಲ್ಲೆಲ್ಲ ನಿಮ್ಮ ಪಾತ್ರ ನಿರ್ವಹಣೆ ಮಾಡಿದ್ರಿ?
0: ಇಲ್ಲ ಸರ್, ನಾವು ಅಂದರೆ ದೂರ ಎಲ್ಲ ಹೋಗಲಿಲ್ಲ. ನಮ್ಮ ಶಾಲೆಯಲ್ಲಿ ಅಂದರೆ ನಮಗೆ ಶಿಕ್ಷಕರ ದಿನಾಚರಣೆ ಇರ್ಬೋದು, ನಮ್ಮ ಸ್ಕೂಲ್ ಡೇ ಇರ್ಬೋದು, ಆ ಟೈಮಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇರುವಾಗ ನಾವು ಮಾಡ್ತೇವೆ. ನಮಗೆ ಯಕ್ಷಗಾನ ಗುರುಗಳು ಶ್ರೀಯುತ ಸತೀಶ್ ಮಡಿವಾಳ ಅಂತ ಇವರು, ಕಾರ್ಕಳದವರು, ತುಂಬ ಒಳ್ಳೆಯ ಗುರುಗಳು. ಇವರು ನಮಗೆ ಯಕ್ಷಗಾನ ಕಲಿಸ್ತಾರೆ. ಈಗ ಸಹ ನಮ್ಮ ಮಕ್ಕಳಿಗೆ ಸಹ ವಾರಕ್ಕೆ ಒಂದು ದಿವಸ ಬರ್ತಾರೆ. ಮಂಗಳವಾರ ದಿವಸ ಅವರು ಬೆಳಿಗ್ಗೆ 10:30 to 12 ತನಕ ಮಕ್ಕಳಿಗೂ ನಮಗೂ ಟೀಚರ್ಸ್ಗೂ ಎಲ್ಲವರು ಯಕ್ಷಗಾನ ಕಲಿಸ್ತಾರೆ. ಆ ರೀತಿ ನಾವು ಯಕ್ಷಗಾನ ಮಾಡ್ಕೊಂಡು ಬಂದದ್ದು.
1: ಓಕೆ. ಹಾಗೆ ನಮ್ಮ ಕೇಳುಗರಿಗಾಗಿ ಏನಾದರೂ ಒಂದು ಡೈಲಾಗ್ ಹೇಳ್ಬೋದು?
0: ಹಾಂ ಸರ್.
1: ಯಾವುದೆಲ್ಲ ಪಾತ್ರ ಮಾಡಿದ್ದೀರಿ?
0: ನಾನು ಯಕ್ಷಗಾನದಲ್ಲಿ ನಾವು ನೃತ್ಯ ರೂಪಕ ಮಾಡಿದ್ವಿ. ಆಮೇಲೆ ರೀಸೆಂಟಾಗಿ ನಮ್ಮದು ಒಂದು ಸ್ಕೂಲ್ ಡೇಗೆ ಆಗಿತ್ತು, ಯಜ್ಞ ಸಂರಕ್ಷಣೆ ಅಂತ. ಅದರಲ್ಲಿ ನಾನು ಮೇನ್ ಕ್ಯಾರೆಕ್ಟರ್ ವಿಶ್ವಾಮಿತ್ರನ ಪಾತ್ರ ಮಾಡಿದ್ದೆ. ಅದು ರೀಸೆಂಟಾಗಿ ಆಗಿದ್ದು. ಅದರಲ್ಲಿ ಒಂದು ನಾನು ಡೈಲಾಗ್ ಹೇಳ್ತೆ. ಯಜ್ಞ ಸಂರಕ್ಷಣೆಗೆ ವಿಶ್ವಾಮಿತ್ರರು ಒಂದು ದಶರಥ ಮಹಾರಾಜನ ಆಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಅವರು ದಶರಥನ ಹತ್ರ ರಾಮ ಮತ್ತು ಲಕ್ಷ್ಮಣನನ್ನು ನನ್ನ ಜೊತೆ ಕಳುಹಿಸಿಕೊಡು ಅಂತ ಹೇಳ್ತಾರೆ. ಆದರೆ ದಶರಥ ಮಹಾರಾಜ ಹೇಳ್ತಾನೆ, ನನಗೆ ಇಲ್ಲ, ನಾನು ಕಳಿಸೋದಿಲ್ಲ ಅಂದರೆ ಫಸ್ಟಿಗೆ ಹೇಳ್ತಾನೆ ಬಂದ ಕಾರಣ ಏನು ಅಂತ. ಆಗ ಇವರು ಹೇಳ್ತಾರೆ ವಿಶ್ವಾಮಿತ್ರರು, ದಶರಥ ಮಹಾರಾಜ ಅದೆಷ್ಟೋ ಸಮಯದಿಂದ ಅಯೋಧ್ಯೆಗೆ ವಿಜಯವನ್ನು ಗೈಯಬೇಕೆಂದು ಸಂಕಲ್ಪವನ್ನು ಮಾಡುತ್ತಿದ್ದೆ. ಮಕ್ಕಳಿಲ್ಲದ ನಿನಗೆ ಪುತ್ರ ಕಾಮೇಷ್ಟಿಯಾಗದಿಂದ ಮಕ್ಕಳ ವರಪ್ರಸಾದವಾಯಿತು ಎಂದು ಕೇಳಿ ಬಹಳ ಸಂತೋಷವಾಯಿತು. ಆದರೆ ನಾನು ಈಗ ಇಲ್ಲಿಗೆ ಬರಲು ಬಲವಾದ ಕಾರಣವಿದೆ. ಅವರು ಮತ್ತೆ ಹೇಳ್ತಾರೆ, ನೀನು ನನ್ನೊಟ್ಟಿಗೆ ರಾಮನನ್ನು ಕಳಿಸಬೇಕು ಅಂತ. ಆಗ ದಶರಥ ಮಹಾರಾಜ ಆಗುವುದಿಲ್ಲ ಅಂತ ಹೇಳ್ತಾರೆ. ಆಗ ಇವರಿಗೆ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಸಿಟ್ಟು ಬಂದು ಅವರೊಂದು ಅಲ್ಲಿ ಒಂದು ಡೈಲಾಗ್ ಇದೆ. ದಶರಥ ಮಹಾರಾಜ, ಮಕರದ ಹಾಗೆ ಕಣ್ಣೀರಿಡುತ್ತಿರುವ ನಿನ್ನ ದುಃಖವನ್ನು ಸಾಕು ಮಾಡು. ಅರಸನಾದವನು ಕೊಟ್ಟ ಮಾತಿಗೆ ತಪ್ಪಬಾರದು. ಅದರಲ್ಲೂ ಸೂರ್ಯವಂಶದವನಾದ ನೀನು ಆಡಿದ ಮಾತಿಗೆ ತಪ್ಪಿರುವೆಯಾ? ಇನ್ನು ಅರಿಕ್ಷಣವು ನಾನಿಲ್ಲಿ ನಿಲ್ಲಲಾರೆ. ನಿನ್ನ ಮಗನನ್ನು ಕೂಡಿಕೊಂಡು ನೀನು ಸುಖವಾಗಿ ಬಾಳು, ನಾನು ಹೋಗುತ್ತೇನೆ. ಈ ರೀತಿ ಅವರು ಸಿಟ್ಟಿನಿಂದ ಹೇಳಿ ಹೋಗುವಂಥದ್ದು.
1: ಹಾಗೆ ಈ ರೀತಿ ಎಲ್ಲ ಪಾತ್ರ ಮಾಡಿದ್ದೀರಿ ಅಂದ್ರೆ ಎಲ್ಲಿ, ನಿಮ್ಮ ಶಾಲೆಯಲ್ಲಿ ಅಥವಾ ಬೇರೆ ಕಡೆ ಎಲ್ಲೆಲ್ಲ ಹೋಗಿದ್ದೀರಾ?
0: ಅಂದ್ರೆ ನಮ್ಗೆ ಚಿಕ್ಕಂದಿನಿಂದ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ. ನಮ್ಗೆ ನಮ್ಮ ಮನೆ ಹತ್ರವೇ ಕೆರವಶೆಯಲ್ಲಿ, ಅಮ್ಮನ ಮನೆಯಲ್ಲಿ, ನಮ್ಮ ಮನೆ ಎದುರುಗಡೆ ಯಕ್ಷಗಾನದ ಟೆಂಟ್ ಎಲ್ಲ ಹಾಕ್ತಾರೆ. ಯಕ್ಷಗಾನದ ಟೆಂಟ್ ಬಿದ್ದ ಕೂಡಲೇ ನಾವೆಲ್ಲ ಅಲ್ಲಿ ರೆಡಿ. ನಾವಲ್ಲಿ ಹೋಗಿ ಅವರ ಜೊತೆಗೆ ಕೆಲಸ ಮಾಡುದು, ಈಸಿ ಚೇರಿಗೆ ಅವಾಗೆಲ್ಲ ಕೋಲೆಲ್ಲ ಬರ್ತಿತ್ತು, ಅದನ್ನೆಲ್ಲ ಹಾಕುದು, ಅವರೊಟ್ಟಿಗೆ ಎಲ್ಲ ಅವರದನ್ನ ಟಿಕೆಟ್ ಎಲ್ಲ ಪಾಸ್ ಎಲ್ಲ ಪಡ್ಕೊಳ್ಳೋದು. ಸಂಜೆ 6 ಗಂಟೆಗೆ ಅಲ್ಲಿ ಚಂಡೆ ಶಬ್ದ ಕೇಳುವಾಗ ನಾವು ಹೋಗಿ ಅಲ್ಲಿ ಎದುರು ಕೂತಾಯಿತು. ನಮ್ಮ ಅಪ್ಪ ಬೀಡಿ ಬ್ರ್ಯಾಂಚ್ ಇತ್ತು ಅವರಿಗೆ, ಅವರು ಚಕ್ಕರ್ ಬೀಡಿದು, ಅವರದೊಂದು ಪ್ಲಾಸ್ಟಿಕ್ ಇತ್ತು, ಅದನ್ನು ಹಿಡ್ಕೊಂಡು ಹೋಗಿ ಎದುರುಗಡೆ ನಾವು ಕೂತ್ಕೊಳ್ಳೋದು, ನಂತರ ಚೇರಲ್ಲಿ ಕೂತ್ಕೊಳ್ಳಿ. ಹಾಗೆ ನಮಗೆ ತುಂಬ ಇಷ್ಟ ಯಕ್ಷಗಾನ ಅಂದರೆ. ಸಣ್ಣ ಇರುವುದರಿಂದ ಅದಕ್ಕೆ ಅವಕಾಶ ಅಷ್ಟೇನು ಸಿಕ್ಕಿರಲಿಲ್ಲ. ಅಂದರೆ ನಮಗೆ ಬೇಗನೆ 17 ವರ್ಷಕ್ಕೆ ಮದುವೆ ಆಯಿತು. ಆಮೇಲೆ ಮದುವೆ ಮಕ್ಕಳಂತ ಸಂಸಾರ ಆಯಿತು.
1: 17 ವರ್ಷದ ನಂತರ ನಿಮ್ಮ ಕುಟುಂಬದ ಪರಿಚಯ ಮಾಡಿ, ಯಾರೆಲ್ಲ ಇದ್ದೀರಿ?
0: ನಮ್ಮ ಮನೆಯಲ್ಲಿ ನಾನು, ಯಜಮಾನರು, ಮಕ್ಕಳು, ಒಬ್ಳು ಶ್ರಾವ್ಯ ಅಂತ ಮಗಳಿದ್ದಾಳೆ, ಸ್ವಾತಿಕ್ ಅಂತ ಮಗ ಇದ್ದಾನೆ, ಮತ್ತೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣಂದಿರಿಬ್ರು ಅಕ್ಕಂದಿರಿಬ್ರು ಇದ್ದಾರೆ. ನಂಗೆ ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬಾ ಸಪೋರ್ಟ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಶಾಲೆಯಲ್ಲಿ ನಾವದೇ ಈ ರೀತಿ ಯಕ್ಷಗಾನ ಎಲ್ಲ ಪಾತ್ರ ಎಲ್ಲ ಮಾಡ್ತಾ ಇದ್ದದ್ದು. ಮತ್ತೆ ನಾಟಕ, ಯಕ್ಷಗಾನ, ಡಾನ್ಸ್, ಜಾನಪದ ನೃತ್ಯಗಳು. ನಮ್ಗೆ ವಿಜಯಕುಮಾರ್ ಸರ್ ಅಂತ ಹೆಜಮಾಡಿಯವರು, ಇವರು ಜಾನಪದ ನೃತ್ಯ ಎಲ್ಲ ಕಲಿಸ್ಲಿಕ್ಕೆ ಬರ್ತಿದ್ರು. ಅವರು ನಮಗೆ ತುಂಬ ಅಂದರೆ ಕಂಸಾಳೆ ನೃತ್ಯ, ವೀರಗಾಸೆ, ಮತ್ತು ನವಶಕ್ತಿ ವೈಭವ ಅದೆಲ್ಲ ಕಲಿಸಿದ್ದಾರೆ. ನವಶಕ್ತಿ ವೈಭವ ಜಾನಪದದಲ್ಲಿ ಬರೋದಿಲ್ಲ, ಅದು ಅಂಥದ ನೃತ್ಯ ಎಲ್ಲ ಅವರು ಕಲಿಸಿದ್ದಾರೆ. ಮತ್ತೆ ಹೌದು,
1: ಹಾಗೆ ಅಂತೂ ಸ್ವಲ್ಪ ಮನಸ್ಸು ಎಲ್ಲ ಏನು ರಿಲ್ಯಾಕ್ಸ್ ಆಗಬೇಕಾದ್ರೆ ಈ ಥರ ಕಲೆಯಲ್ಲಿ ಅಥವಾ ಎಂಟರ್ಟೈನ್ಮೆಂಟ್ ಅಥವಾ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತೀರಿ. ಮಕ್ಕಳಿಗೂ ಏನು ಯಕ್ಷಗಾನ ಕಲಿಸಿದ್ದೀರಾ?
0: ಹಾಂ ಸರ್, ಈಗ ಯಕ್ಷಗಾನ ಅಂದರೆ ಅದು ಸರ್ ಕಲಿಸಿ ಹೋಗ್ತಾರೆ ವಾರದಲ್ಲಿ ಒಂದು ದಿವಸ, ನಂತರ ನಾವು ಅದನ್ನು ಅವರಿಗೆ ಕಂಟಿನ್ಯೂ ಮಾಡ್ತೇವೆ. ಅಂದರೆ ಅವರಿಗೆ ಜಾಸ್ತಿ ಬರೋದಿಲ್ಲ, ಏಕತಾಳ ಎಲ್ಲ ಕಲಿಸ್ತೇವೆ. ದೊಡ್ಡ ದೊಡ್ಡ ಅಷ್ಟತಾಳ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಕೆಲವು ಮಕ್ಕಳು ಮಾಡ್ತಾರೆ, ಕೆಲವು ಮಕ್ಕಳು ಒಳ್ಳೆ ಇದು ಏಕತಾಳ ಎಲ್ಲ ಒಳ್ಳೆ ಮಾಡ್ತಾರೆ.
1: ಸರಿ, ಓಕೆ. ನಿಮಗೆ ಮಕ್ಕಳು ಏನು ಒಳ್ಳೆ ಮಿಸ್ ಅಂತ ಹೇಳಿ ಕೆಲವು ಸರ್ತಿ ನೀವು ಅವರನ್ನು ಮಿಸ್ ಮಾಡ್ತೀರಿ ಯಾಕೆಂದರೆ ರಜೆ ಹಾಕಿದಾಗ? ಈಗ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.
0: ಹಾಂ ಸರ್.

Mais ça, les

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಕರೆ, ಹೃದಯ ರಾಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಯಾಕೋ ಇವರ ಕರೆ ಕಡಿತಗೊಂಡಿದೆ, ಕರೆ ಮಾಡಿ ಮಾತನಾಡಿ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ಯಾರು? ಹಾಂ, ಧೃತಿಯಾ? ಕೃತಿಯಾ? ಧೃತಿ. ಹಾಂ, ಮಾತಾಡಿ ನಮ್ಮ ಸಂಧ್ಯಾ ಮೇಡಮ್ ಜೊತೆ. ಹೌದಾ? ಹೇಗೆ ಅವರು? ನಿಮಗೆ ಕೂಡ ಕ್ಲಾಸ್ ತಗೋತಾರಾ? ಅಲ್ಲ, ನಿಮಗೆ ಕೂಡ ಕ್ಲಾಸ್ ತಗೋತಾರಾ ಅಂತ. ಹೌದಾ? ಸರಿ, ಮಾತನಾಡಿ ಅವ್ರ ಜೊತೆ.
1: ಹಲೋ ಹಲೋ ಹಲೋ,
0: ಹೇಳಿ.
1: ಓ, ಥ್ಯಾಂಕ್ ಯು ಥ್ಯಾಂಕ್ ಯು.
0: ಎಲ್ಲಿದೆ?
1: ಹೌದಾ? ಅವರ ಆಶೀರ್ವಾದ ನಮಗೆ ಇರಬೇಕು.
0: ಓಕೆ ಓಕೆ. ಕೆರವಾಶಿಯಿಂದ ಕೇಳ್ತಾ ಇದ್ದೀರಾ? ಎಲ್ಲಿದ್ದೀರಾ? ಎಲ್ಲಿಂದ?
1: ಕೆರವಾಶಿಯಿಂದ.
0: ಕೆರವಾಶಿಯಿಂದ. ಓಕೆ ಓಕೆ. ಹಾಂ ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ, ನಮ್ಮ ಕೃವಾಶಿಯಿಂದ ಧೃತಿಯವರು ಕಾಲ್ ಮಾಡಿದರು. ಹಾಗೆ ನೀವು ಅದೇ ವಿಶೇಷ ಮಕ್ಕಳ ಹೆತ್ತವರೊಂದಿಗೆ ನೀವು ಹೇಗೆ ಅವರು ಕೆಲವು ಸರ್ತಿ ಕರೆಕ್ಟಾಗಿ ಕರ್ಕೊಂಡು ಬರ್ತಾರಾ ಹೇಗೆ ಮಕ್ಕಳನ್ನು?
1: ಹಾಂ ಸರ್, ಎಲ್ಲ ಪೇರೆಂಟ್ಸ್ ತುಂಬ ಚೆನ್ನಾಗಿ, ಅಂದರೆ ಈಗ ಸಾಮಾನ್ಯ ಮಗುವನ್ನು ಹೇಗೆ ಸ್ಕೂಲಿಗೆ ರೆಡಿ ಮಾಡ್ತಾರೆ ಅದೇ ರೀತಿ ಟೈಮ್ಗೆ ನಮ್ಮ ಸ್ಕೂಲ್ ಬಸ್ ಹೋಗ್ತದೆ. ಅವರ ಒಂದೊಂದು ಮಗುವಿನ ಟೈಮ್ಗೆ ಅಲ್ಲಿ ಅವರು ರೆಡಿಯಾಗಿರ್ತಾರೆ. ಕೆಲವು ಸಲ ಅಂದರೆ ಕೆಲವು ಸಲ ಆ ಮಕ್ಕಳಿಗೆ ಏನಿರ್ತದೆ, ಹುಷಾರಿರುವುದಿಲ್ಲ, ಅಂದರೆ ರೆಗ್ಯುಲರ್ ಟ್ಯಾಬ್ಲೆಟ್ ಇರ್ತದೆ, ಸ್ವಲ್ಪ ನಿದ್ದೆ ಮಂಪರು ಜಾಸ್ತಿ ಇರ್ತದೆ, ಆವಾಗ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಸ್ವಲ್ಪ ಟೈಮಿಂಗ್ಸ್
0: ಲೇಟ್ ಆಗುತ್ತೆ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ.
1: ಅಂದರೆ ಅವರ ಒಂದು ಸಮಸ್ಯೆಯಿಂದಾಗಿ, ಇಲ್ಲಾದರೆ ಎಲ್ಲರೂ ಕರೆಕ್ಟಾಗಿ.
0: ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ನಮಸ್ತೆ
0: ನಮಸ್ತೆ, ಯಾರು ಮಾತಾಡೋದು? ವಿಶ್ವನಾಥ್ ಟೈಲರ್ ಅವರು. ಮಾತಾಡಿ ಸಂಧ್ಯಾ ಮೇಡಮ್ ಜೊತೆ. ಖುಷಿ ಆಯ್ತಾ? ಹೌದು, ಇನ್ನು ಹಾಡ್ಬೇಕಾ? ಅವರು ಅಂದ್ರೆ ಯಾವ ಹಾಡೋದು? ಸರಿ, ಅವರಿಗೆ ಬಂದ್ರೆ ಅವರು ಹಾಡ್ತಾರೆ ಮತ್ತೆ. ಅವ್ರ ಜೊತೆ ಮಾತಾಡಿ, ಏನಾದ್ರು ಹೇಳಲಿಕ್ಕಿದೆ? ವಿಶೇಷ ಮಕ್ಕಳ ಬಗ್ಗೆ ಏನಾದ್ರು ಕ್ವೆಶ್ಚನ್ ಇದೆಯಾ? ಹೌದಾ? ನಿಮ್ಮೂರಲ್ಲಿ ಕೂಡ ಕ್ಲಾಸ್ ಶಾಲೆ ಇದೆಯಾ? ಸ್ಪೆಷಲ್ ಸ್ಕೂಲ್? ಹೌದಾ?
1: ಸರಿ, ಯಾವ ಸ್ಕೂಲಿಗೆ ಹೋಗ್ತಿದ್ದಾನೆ? ಸರ್ ನಮಸ್ತೆ. ಯಾವ ಸ್ಕೂಲಿಗೆ ಹೋಗ್ತಿದ್ದಾನೆ ನಿಮ್ಮ ಮಗ?
0: ಹೌದಾ?
1: ತಲ್ಲೂರಾ ಸರ್? ತಲ್ಲೂರಿಗ? ತಲ್ಲೂರಿನಲ್ಲ, ಕುಂದಾಪುರ. ಹಾ ಸರ್. ಹಾ ಓಕೆ. ನಿಮ್ಮ ಮಗುಗೆ ಎಷ್ಟು ವರ್ಷ ಆಯ್ತು ಸರ್? ನಿಮ್ಮ ಮಗನಿಗೆ ಎಷ್ಟು ವರ್ಷ ಆಯ್ತು ಈಗ?
2: ನಮ್ಮ ಮಗನಿಗೆ ಇವಾಗ 12 ನಡೀತಿದೆ.
1: ಹೌದು,
2: 3 ವರ್ಷ ಇರಬೇಕಾದ್ರೆ ದೊಡ್ಡ ಮಗ ಜೋಡಿ ಬಿದ್ದು ಮೆಮೊರಿ ಲಾಸ್ ಆಗಿದೆ.
1: ಹಾ ಹಾ, ಇವಾಗ ಅವನಿಗೆ ಸ್ಪೀಚ್ ಪ್ರಾಬ್ಲಮ್ ಉಂಟ ಸರ್? ಸ್ಪೀಚ್ ಥೆರಪಿ ಎಲ್ಲ ಕೊಡ್ತಾ ಇದ್ದೀರಾ?
2: ಮೆಡಿಸಿನ್ ಎಲ್ಲ ಮಾಡಿದ್ದೀವಿ.
1: ಹಾ ಹಾ,
2: ಸರಿಯಾಗುತ್ತೆ ಅಂದ್ರೆ ಏನು ಮೆಮೊರಿ ಇದಿಲ್ಲ.
1: ಸ್ಪೀಚ್ ಥೆರಪಿ ಎಲ್ಲ ಕೊಡ್ತಾ ಇದ್ದೀರಾ ಸರ್? ಸ್ಪೀಚ್ ಥೆರಪಿ
2: ಅದು ಅದೇ ಅಲ್ಲಿ ಸ್ಕೂಲಲ್ಲಿ ಇದೆ ಅದು.
1: ಹಾ ಹಾ, ಒಳ್ಳೇದಾಗ್ತದೆ ಸರ್, ಅವನು ಸ್ಪೀಚ್ ಥೆರಪಿ ಎಲ್ಲ ಕಲಿತು ಮಾಡಿ ಇಂಪ್ರೂವ್ಮೆಂಟ್ ಆಗ್ತಾನೆ ಸರ್. ಆಗ್ತದೆ, ಟೆನ್ಷನ್ ಮಾಡಬೇಡಿ. ಈಗ 12 ವರ್ಷ ಅಲ್ಲ, ಸಣ್ಣ ಮಗು ಅಲ್ಲ. ಅವರಿಗೆ ಎಲ್ಲ ಗೊತ್ತಾಗ್ತದೆ ಸರ್. ಅಂದ್ರೆ ಅವರ ಒಂದು ಆಕ್ಟ್ ಮೂಲಕ ಅಥವಾ ಭಾವನೆಯಿಂದಲೇ ನಮ್ಗೆ ಎಲ್ಲ ಅವರು ಗೊತ್ತು ಮಾಡಿಸ್ತಾರೆ. ಟಿವಿ ಮೊಬೈಲ್, ಆದ್ರೆ ಟಿವಿ ಮೊಬೈಲ್ಗಿಂತ ಸರ್ ಅವರಿಗೆ ಔಟ್ಡೋರ್ ಅಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಸಿದ್ರೆ ಮತ್ತೆ ಒಳ್ಳೇದು. ಅಂದ್ರೆ ನಾವು ಸಹ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಏನಾದ್ರೂ ಸ್ವಲ್ಪ ಗ್ರೀನರಿ ಅಲ್ಲಿ, ಹೌದು. ಮತ್ತೆ ಅವರಿಗೆ ಫೈನ್ ಮೋಟರ್ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರೆ, ಸ್ವಲ್ಪ ಪೆಗ್ ಬೋರ್ಡ್ ಆಕ್ಟಿವಿಟೀಸ್ ಹಾಗೆಲ್ಲ ಮಾಡಿಸಿದ್ರೆ ಸ್ವಲ್ಪ ಅವರಿಗೆ ಮೆಮೊರಿ ಪವರ್ ಸಹ ಆಗ್ತದೆ, ಮತ್ತೆ ಅವರಿಗೆ ಸ್ವಲ್ಪ ಚೇಂಜಸ್ ಸಹ ಸಿಗ್ತದೆ. ಸ್ಕ್ರೀನಿಂಗಿನಿಂದ ನಾವು ಮಕ್ಕಳನ್ನು ಹೊರಗೆ ತರಬೇಕು ಆದಷ್ಟು, ಟಿವಿ ಮೊಬೈಲಿಂದ. ಅವಾಗ ಅವರು ಆದಷ್ಟು ಬೇಗ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ ಸರ್. ಹಾ ಹೌದು, ಬಿಡು ಇಲ್ಲ, ಮಕ್ಕಳಿಗೋಸ್ಕರ ಒಂದು ಅರ್ಧ ಗಂಟೆ ಟೈಮಿಂಗ್ಸ್ ಮಾಡಬೇಕು.
0: ಓಕೆ, ಧನ್ಯವಾದ,
1: ಥ್ಯಾಂಕ್ ಯು ಸರ್. ಹಾ ಸರ್, ಪ್ಲೇ ಮಾಡ್ತಾರೆ. ಯಾವುದು ಸರ್?
0: ಓಕೆ ಓಕೆ, ಧನ್ಯವಾದಗಳು. ಓಕೆ, ಅವರು ಏನೋ ಆಡಬೇಕು ಅಂತ ಹೇಳ್ತಾರೆ ಅನಂತನಾಗ್ ಅವ್ರಿಗೆ ಏನೋ ಸಿಕ್ಕಿದೆ. ಯಾವುದು ಅನಂತನಾಗ್ ಅವರ ಯಾವುದಾದ್ರೂ ಬರ್ತಾ ಅಂತ ಹಾಡು ಇಲ್ಲ ಕನಸಲ್ಲೂ ನೀನೇ ನೋಡೋಣ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ನಮಸ್ತೆ, ಸತೀಶ್ ಕಯ್ಯಾರ.
0: ಸತೀಶ್ ಕಯ್ಯಾರದಿಂದ ಹೇಳಿ ಸತೀಶ್ ಅವರೇ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
3: ನಿಮ್ಮ ಡೈಲಾಗ್ ಕೇಳಿ ನನಗೆ ತುಂಬಾ ಖುಷಿ ಆಯ್ತು.
1: ಥ್ಯಾಂಕ್ ಯು ಸರ್,
3: ತುಂಬಾ ಚೆನ್ನಾಗಿ ಡೈಲಾಗ್ ಹೇಳ್ತಿರಲ್ಲವ.
1: ಥ್ಯಾಂಕ್ ಯು ಸರ್,
3: ನಮಗೆ ಸಾರಂಗದಲ್ಲಿ ಯಕ್ಷಗಾನ ಕೇಳಿದಂಗೆ ಆಯ್ತು.
1: ಥ್ಯಾಂಕ್ ಯು ಸರ್, ನಿಮ್ಮಂತವ್ರ ಆಶೀರ್ವಾದ ಏನೋ ಸ್ವಲ್ಪ ಮಟ್ಟಿಗೆ.
3: ಇನ್ನೂ ಒಂದು ಏನಾದ್ರೂ ಡೈಲಾಗ್ ಇದ್ರೆ ಒಂದು.
1: ಹಾ ಸರ್,
0: ಖಂಡಿತ ಖಂಡಿತ.
3: ವಿಶೇಷ ಮಕ್ಕಳಿಗೆ ನೀವು ಕ್ಲಾಸ್ ಎಲ್ಲ ಮಾಡ್ತೀರಿ ಅಂತ ಹೇಳ್ತಿರಲ್ಲ.
1: ಹೌದು ಸರ್.
3: ಕೆಲವರು ಏನು ಮಾಡ್ತಾರೆ ಅಂದ್ರೆ, ಇಂಥ ವಿಶೇಷ ಮಕ್ಕಳ ಜನರಿಗೆ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಅಂತವರನ್ನೊಂದು ಸಮಾಜ ಕೆಲವೊಂದು ಕಡೆ ಒಂದು ಏನೋ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡೋದಿಲ್ಲ, ಇಂಥವರಿಗೆ ನೀವು ಏನ್ ಹೇಳ್ತೀರಾ?
1: ಹೌದು ಸರ್, ಅದು ಅಂದ್ರೆ ಈಗ ನಾವು ಅಂದರೆ ಗೌರ್ಮೆಂಟಿಂದಲೇ ಅವರಿಗೊಂದು ರೆಸ್ಪೆಕ್ಟ್ ಪದವೇ ಬಂದಿದೆ. ಅವರಿಗೆ ವಿಶೇಷ ಚೇತನರಂತಲೇ ನಾವು ಹೇಳಬೇಕು, ಭಿನ್ನ ಸಾಮರ್ಥ್ಯದ ಮಕ್ಕಳಂತ ಹೇಳಬೇಕು. ಅವರಿಗೆ ಬೇರೆ ಪದ ಉಪಯೋಗಿಸಲಿಲ್ಲ ಹಾಗೆಲ್ಲ. ಹಾಗಿರುವಾಗ ನಾವು ಅಂದರೆ ನಮ್ಮ ಮಕ್ಕಳ ಹಾಗೆ ಅವರನ್ನು ನೋಡಿದರೆ, ಈಗ ಸಾಮಾನ್ಯ ಮಗುವಿನಾಗೆ ಆ ಮಕ್ಕಳನ್ನು ನೋಡಿದರೆ ಅವರಿಗೆ ತನ್ನಷ್ಟಕ್ಕೆ ರೆಸ್ಪೆಕ್ಟ್ ಮಾಡ್ತೇವೆ. ಮೊದಲಿಗೆ ನಾವು ಮನೆಯಿಂದಲೇ ಅವರಿಗೆ ರೆಸ್ಪೆಕ್ಟ್ ಸಿಗಬೇಕು. ಕೆಲವು ಮನೆಯಲ್ಲಿ ಏನು ಮಾಡ್ತಾರೆ, ಅವರ ಮೂಲೆ ಗುಂಪು ಮಾಡ್ತಾರೆ ಹಾಗೆ. ಅದು ಮಾಡಬಾರ್ದು, ನಾವೇ ಅವರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಆಗ ಸಮಾಜದಿಂದ ತನ್ನಷ್ಟಕ್ಕೆ ರೆಸ್ಪೆಕ್ಟ್ ಸಿಗ್ತದೆ. ಅವರಿಗೆ ನಾವು ಏನೆಲ್ಲ ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಏನೆಲ್ಲ ಮಾಡಬೇಕಾದ ಎಲ್ಲ ಪ್ರಯತ್ನ ಮಾಡಬೇಕು. ಏನು ಸಭೆ ಸಮಾರಂಭಗಳಿಗೆ ಕರ್ಕೊಂಡು ಹೋಗೋದು, ಮದುವೆ ಮುಂಜಿಗಳಿಗೆ ಕರ್ಕೊಂಡು ಹೋಗೋದು, ಎಲ್ಲ ನಾವು ಯಾವುದೇ ಮುಲಾಜಿಲ್ಲದೆ ಅವರನ್ನು ಫ್ರೀಯಾಗಿ ಕರ್ಕೊಂಡು ಹೋಗಬೇಕು ಸರ್. ಅವರಿಗೆ ಆಗ ತನ್ನಷ್ಟಕ್ಕೆ ರೆಸ್ಪೆಕ್ಟ್ ಸಿಗ್ತದೆ.
3: ಅಂದ್ರೆ ನಾರ್ಮಲ್ ಅವರ ಜೊತೆ ಇವರನ್ನು ಕೂಡ
1: ಸೇರಿಸಿಕೊಳ್ಬೇಕು. ಹೌದು ಹೌದು, ಖಂಡಿತ
3: ಸೇರಿಸಿಕೊಳ್ಳುವುದೇ ಒಳ್ಳೇದು. ನಾನು ಕೂಡ ಹೇಳುವುದಷ್ಟೇ, ಕೆಲವು ಸರಿ ಏನಾಗುತ್ತೆ ಅಂದ್ರೆ ಅವರಿಗೆ ಏನಾಗುದಿಲ್ಲ, ಅವರು ಹುಷಾರಿಲ್ಲದಿರುವುದಲ್ಲ, ಆ ತರ ಎಲ್ಲ ಮಾಡಿ ಅವರನ್ನು ನೀನೇನು ಮಾಡಬೇಡ ಅಂದ್ರೆ ನೋಡಿ, ಈ ನಾರ್ಮಲ್ ಜನರು ಏನೋ ಕೆಲಸ ಮಾಡ್ತಿರ್ತಾರೆ, ಅವರಷ್ಟಿಗೆ ಏನೋ ಮಾತಾಡ್ತಿರ್ತಾರೆ, ಅವರು ಏನೋ ಕೆಲಸ ಮಾಡ್ತಿರ್ತಾರೆ. ಅವಾಗ ಈ ವಿಶೇಷ ಚೇತನ ಮಕ್ಕಳು ಅವರ ಬಳಿ ಹೋದಾಗ, ನೀನು ಇಲ್ಲಿ ಬರಬೇಡ, ನೀವು ಅಲ್ಲೇ ಇರು, ಅಲ್ಲೇ ಇರು,
1: ಹಾಗೆ ಮಾಡಿ
3: ಬರ್ತೇವೆ, ಅಥವಾ ನೀನ್ ಕೆಲಸ ಎಲ್ಲ ನೀನು ನಮ್ ಜೊತೆ ಏನು ಮಾಡಬೇಡ, ನೀನು ನಿನ್ನಷ್ಟಿಗೆ ಇರು, ಹಾಗೆಲ್ಲ ಹೇಳುದು ಅದು ನಿಜವಾಗಿ
1: ತಪ್ಪು. ಈಗ ನಾವು ಬರೀತಿರುವಾಗ ಆ ಮಗು ಬಂದ್ರೆ ಅವರನ್ನು ಕೂತ್ಕೊಳಿಸ್ಬೇಕು, ಅವರಿಗೂ ಏನೋ ಒಂದು ಗೀಚಲಿಕ್ಕೆ ಕೊಡ್ಬೇಕು. ಆಗ ಅವರಿಗೂ ಖುಷಿ ಆಗ್ತದೆ, ಓ ನಂಗೆ ಅವರಿಗೆ ಏನು ಪ್ರಶಸ್ತಿ ಪುರಸ್ಕಾರ ಬೇಕಿಲ್ಲ, ನಂಗೆ ಒಂದು ಪುಸ್ತಕ ಸಿಕ್ಕಿದ್ರೆ ಅದೇ ಒಂದು ದೊಡ್ಡ ಒಂದು ಏನೋ ಒಂದು ಸಿಕ್ಕಿದಂತೆ ಅವರಿಗೆ ಸಂತೋಷ ಆಗ್ತದೆ ಸರ್. ಆಗ ಅವ್ರು ಸಹ ಖುಷಿ ಪಡ್ತಾರೆ, ಅವ್ರು ಸಹ ಎಂಜಾಯ್ ಮಾಡ್ತಾರೆ, ನಮ್ಮೊಟ್ಟಿಗೆ ಅವ್ರು ಸಹ ಮಿಂಗಲ್ ಆದಾಗೆ ಆಗ್ತದೆ. ಮತ್ತೆ ನಾವು ಈಗ ಅವರನ್ನು ಮೂಲೆ ಗುಂಪು ಮಾಡೋದು ಹಾಗೆಲ್ಲ ಮಾಡಬಾರ್ದು. ಅವರನ್ನು ಸ್ಪೆಷಲ್ ಸ್ಕೂಲಿಗೆ ಸೇರಿಸ್ಬೇಕು. ಕೆಲವರು ಅಂದ್ರೆ ಸ್ಪೆಷಲ್ ಸ್ಕೂಲಿಗೆ ಹೋದ್ರೆ ಏನೋ ಒಂದು ನಮಗೆ ಪ್ರೆಸ್ಟೀಜ್ ಪ್ರಶ್ನೆ ಆಗ್ತದೆ ಅಂತದ್ದೆಲ್ಲ ಭಾವನೆ ಕೆಲವರಲ್ಲಿ ಇದ್ರೆ ಅದು ತಪ್ಪು. ಅಂದರೆ ನಾರ್ಮಲ್ ಸ್ಕೂಲಲ್ಲಿ ಸ್ಪೆಷಲ್ ಸ್ಕೂಲಲ್ಲಿ ಸಿಕ್ಕಂತಹ ಥೆರಪಿ ಇರ್ಬೋದು, ತರಬೇತಿ ಇರ್ಬೋದು ಅವರಿಗೆ ಸಿಗುವುದಿಲ್ಲ. ಒಂದು 40 ಮಂದಿ ಮಕ್ಕಳೊಂದಿಗೆ ಈ ಮಗುವನ್ನು ಕೂತ್ಕೊಳಿಸಿದರೆ ಅಲ್ಲಿ ಆ ಮಗುವಿಗೆ ಯಾವುದೇ ಒಂದು ರೀತಿಯ ಸೌಲಭ್ಯ ಆಗಲಿ, ಥೆರಪಿ ಆಗಲಿ, ಯಾವುದೇ ತರಬೇತಿ ಸಿಗುವುದಿಲ್ಲ. ಸುಮಾರು ಮಂದಿ ಮಕ್ಕಳು ನಮಗೀಗ 7th ತನಕ ಹೋಗ್ತಾರೆ, 9th ತನಕ ಹೋಗ್ತಾರೆ, ಮತ್ತೆ ಸ್ಪೆಷಲ್ ಸ್ಕೂಲಿಗೆ ಬರ್ತಾರೆ. ಆವಾಗ ಆ ಮಗುವಿಗೆ ಒಂದು ಪೆನ್ ಹಿಡಿಲಿಕ್ಕೂ ಗೊತ್ತಿರುವುದಿಲ್ಲ, ಒಂದು ಚುಕ್ಕಿ ಹಿಡಲಿಕ್ಕೂ ಗೊತ್ತಿರುವುದಿಲ್ಲ. ನಾವು ಅಲ್ಲಿ ಆ ಮಗು ಅಲ್ಲಿ ಬರುವಾಗ 10, 12, 14 ವರ್ಷ ಆ ರೀತಿ ಬಂದರೆ, 17, 18 ಆ ರೀತಿ ಸಹ ಬರ್ತಾರೆ, ಆ ಮಗುವಿಗೆ ನಾವು ಆವಾಗ ಪ್ರೈಮರಿಯಲ್ಲಿ ಕಲಿಸುವಂತಹ ಪಾಠವನ್ನು ನಾವು ಕಲಿಸಬೇಕಾಗ್ತದೆ. ಅದೇ ಮಗು 5 ವರ್ಷಕ್ಕೆ ಸ್ಪೆಷಲ್ ಸ್ಕೂಲಿಗೆ ಬಂದು ಜಾಯ್ನ್ ಆದರೆ ಬೇಗ ಅವರಿಗೆ ತರಬೇತಿ ನೀಡಲಿಕ್ಕೆ ನಮಗೂ ಸಹ ಸುಲಭ ಆಗ್ತದೆ, ಆ ಮಗು ಸಹ ಬೇಗ ಪಿಕಪ್ ಆಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ.
3: ಕೆಲವರು ಮನೆಯವರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಮಕ್ಕಳನ್ನು ನಾನು ಅಲ್ಲಿ ಎಲ್ಲ ಬಿಡುವುದಿಲ್ಲ ಅಂದ್ರೆ, ನನ್ಗೆ ಬಿಡುವುದಕ್ಕೆ ಮನಸ್ಸಿಲ್ಲ ಅಂತ ಅಂದ್ರೆ, ಆ ಮುಂದೆ ಅವರು ಕಲಿತಾರೆ, ಮುಂದೆ ಏನಾಗ್ತಾರೆ, ಇಂಥವರು ಕೂಡ ಒಂದು ನಾರ್ಮಲ್ ಜನರ ತರ ಆಗ್ತಾರೆ ಅಂತ ಇವರಿಗೆ ಗೊತ್ತಿರುವುದಿಲ್ಲ.
1: ಖಂಡಿತ
3: ಮನೆಯವರು ಅರಿತುಕೊಳ್ಬೇಕು.
1: ತುಂಬಾ ಸಾಧನೆ ಮಾಡಿದ್ದಾರೆ, ನಮ್ಮ ಭಿನ್ನ ಸಾಮರ್ಥ್ಯದ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಎಲ್ಲ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ, ಅವರೆಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ, ಎಷ್ಟೋ ಮಂದಿ ಮಕ್ಕಳಿದ್ದಾರೆ. ಅದೆಲ್ಲ ನಾವು ಉದಾಹರಣೆಯಾಗಿ ತಗೊಂಡು ನಮಗೆ ಕಂಡಂತ ಅಥವಾ ನಮಗೆ ಪರಿಚಯ ಇರುವಂತಹ ಮಕ್ಕಳನ್ನು ಆದಷ್ಟು ಸ್ಪೆಷಲ್ ಸ್ಕೂಲ್ಗೆ ಹತ್ತಿರದ ಇರಲಿ, ದೂರದ ಇರಲಿ, ದೂರದ ಶಾಲೆಯಲ್ಲೂ ವಸತಿ ಎಲ್ಲ ವ್ಯವಸ್ಥೆ ಇರ್ತದೆ. ನಮಗೆ ಯಾವ ಶಾಲೆಯಲ್ಲಿ ಉತ್ತಮ ಒಂದು ಅವರಿಗೆ ತರಬೇತಿ ಸಿಗ್ತದೆ ಅಂತ ನಮಗೆ ಗೊತ್ತಾಗ್ತದೆ. ನೋಡಿ, ಎಲ್ಲ ಸೌಕರ್ಯ ಇರುವ ಸ್ಕೂಲು. ಈಗ ನಮ್ಮ ಚೇತನ ಸಂಸ್ಥೆಯಲ್ಲಿ ಗುಲ್ಬರ್ಗ, ಶಿವಮೊಗ್ಗ, ಬ್ಯಾಂಗ್ಳೂರು, ಮೈಸೂರು, ಈ ರೀತಿ ತುಂಬ ದೂರ ದೂರದ ಮಕ್ಕಳನ್ನು ತಂದು ವಸತಿ ಸೇರಿದ್ದಾರೆ, ಅವರೀಗ ತುಂಬ ಇಂಪ್ರೂವ್ಮೆಂಟಲ್ ಆಗಿದ್ದಾರೆ.
0: ಓಕೆ, ಧನ್ಯವಾದಗಳು. ಭಾಳ ಚೆನ್ನಾಗಿ ಪ್ರಶ್ನೆಯನ್ನು ಕೇಳಿದಿರಿ. ಓಕೆ ಓಕೆ, ನಮ್ಮ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀರಿ, ನಿಮ್ಮನ್ನು ಗುರುತಿಸಿದ್ದಾರೆ, ನಿಮ್ಮನ್ನು ತುಂಬ ಜನ ಗುರುತಿಸಿದ್ದಾರೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ
4: ಮೇಡಮ್. ಸಂಧ್ಯಾ ಮೇಡಮ್ ಅವರಿಗೆ ನಮಸ್ತೆ.
1: ನಮಸ್ತೆ ಮೇಡಮ್.
4: ನನಗೆ ನಿಮಗೆ ಒಂದು ಸ್ಪೆಷಲ್ ಆಗಿ ನಮಸ್ತೆ ಮತ್ತು ಅಭಿನಂದನೆಗಳು ಅಂತ ಹೇಳಿ.
0: ನಿಮ್ಮ ಊರಿನವರೇ?
1: ಥ್ಯಾಂಕ್ ಯು ಥ್ಯಾಂಕ್ ಯು. ಯಾರು ಮಾತಾಡೋದು?
4: ನಾನು ನಿಮ್ಮ ಕಾರ್ಕಳದವಳೆ, ನನ್ನ ಹೆಸರು ಅಮ್ಮಣಿ ಅಂತ.
1: ಹಾ ಹಾ ಹಾ, ಗೊತ್ತಾಯ್ತು, ಹೇಳಿ. ನಮಸ್ತೆ ಮೇಡಮ್.
4: ನಮಸ್ತೆ ಮೇಡಮ್. ನಾನು ನಿಜ ಹೇಳ್ಬೇಕಂದ್ರೆ ನನಗೆ ಹೆಮ್ಮೆ ಅಂತ ಅನಿಸ್ತದೆ, ನಮ್ಮ ಊರಿನ ಮುತ್ತು ಅಂತ ಹೆಸರು ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ.
1: ಥ್ಯಾಂಕ್ ಯು ಮ್ಯಾಮ್.
4: ಯಾಕಂದ್ರೆ ನಾನು ನಿಮ್ಮನ್ನು ಬಸ್ಸಲ್ಲಿ ನಾನು ನಿಮ್ಮನ್ನು ನೋಡಿದ್ದೆ, ಇತ್ತೀಚೆಗೆ ಅಲ್ಲ, ಒಂದು 6-7 ವರ್ಷದ ಹಿಂದೆ ನಿಮ್ಮನ್ನು ನೋಡಿದ್ದು ನನಗೆ ಖಂಡಿತವಾಗ್ಲೂ ನೆನಪುಂಟು.
1: ಹೌದಾ?
4: ನಾನು ತುಂಬಾ ಸರಿ ನೋಡಿದ್ದೇನೆ, ನಾನು ಮಾತಾಡಲಿಲ್ಲ ಮಾತ್ರ, ಅಂದ್ರೆ ನನಗೆ ನಾನು ಯಾರತ್ರ ಮಾತಾಡೋದನ್ನು ಕಡಿಮೆ, ನಿಮ್ಮನ್ನು ನೋಡಿದ ಮುಖ ಮತ್ತೆ ನನಗೆ ವಾಟ್ಸಪ್ಗೆ ಆಲ್ರೆಡಿ ಗ್ರೂಪ್ಗೆ ಬಂದಿದೆ, ಇವತ್ತಿನ ಅತಿಥಿ ಸಂಧ್ಯಾ ಮ್ಯಾಮ್ ಅಂತ. ನಂಗೆ ತುಂಬಾ ಸಂತೋಷ ಆಗ್ತಾ ಉಂಟು, ನಾನು ಅವ್ರನ್ನೆಲ್ಲೋ ನೋಡಿದ ಹಾಗೆ ಉಂಟಲ್ಲ.
1: ಥ್ಯಾಂಕ್ ಯು ಮ್ಯಾಮ್.
4: ಸರ್, ನಾನು ನಿಜ ಹೇಳ್ಬೇಕಾದ್ರೆ ಸರ್,
0: ಸರಿ ಹೇಳಿ.
4: ಎಡ್ವರ್ಡ್ ಸರ್ ಅಂತ, ಆರ್ಜಿ ಎಡ್ವರ್ಡ್ ಸರ್ ಅಂತ ಹೇಳ್ತೇನೆ ಸರ್. ಇವರು ತುಂಬಾ ಒಳ್ಳೆ ಮ್ಯಾಮ್,
0: ಹೌದಾ?
4: ಎಷ್ಟು ಒಳ್ಳೇದಂತ ಹೇಳಿಕ್ಕೆ ಅಸಾಧ್ಯ, ಅಷ್ಟು ಒಂದು ಒಳ್ಳೆ ವ್ಯಕ್ತಿ ಇವರು. ಅತಿಥಿಯನ್ನಾಗಿ ಇವತ್ತು ತಂದ ಕರ್ಕೊಂಡು ಬಂದದ್ದು ನಿಮಗೆ ಅಭಿನಂದನೆ ಅಂತ ಹೇಳಿದ್ದೇನೆ.
0: ಸರಿ.
4: ಮತ್ತೆ ಮ್ಯಾಮ್ ನೋಡಿ, ನಾನು ನಿಮ್ಮ ಮಾತೆಲ್ಲ ಕೇಳಿದೆ, ಯಕ್ಷಗಾನದ ಒಂದು ಪಾತ್ರಧಾರಿಯನ್ನ ನೀವು ಇಲ್ಲಿ ಹೇಳಿದ್ದೀರಿ, ಒಂದು ಬಹಳ ಚೆನ್ನಾಗಿದೆ ನಿಮ್ಮ ಒಂದು ಅಧ್ವನಿ ಮತ್ತೆ ಮಾಡಿದ ಒಂದು ಆಕ್ಟಿಂಗ್, ಅದೇನು ಇದೆ ನೋಡಿ, ಅದು ನಿಜವಾಗಿ ನಮ್ಗೆ ಕಣ್ಣರು ಬಂದು ನೋಡಿದ ಹಾಗೆ ಆಯ್ತು. ನಾವು ಏನೋ ರಂಗಸ್ಥಳದಲ್ಲಿ ಕುಣಿತ ಇದ್ದಾರ ಅಂತ ಆ ರೀತಿ ಒಂದು ನಿಮ್ಮ ಹಾವ ಭಾವ ಎಲ್ಲ ಮೂಡಿ ಬಂತು.
1: ಥ್ಯಾಂಕ್ ಯು ಮ್ಯಾಮ್. ಯೂಟ್ಯೂಬಲ್ಲಿ ಹಾಕಿದ್ದೇವೆ ನಾವು, ಚೇತನ ಸ್ಪೆಷಲ್ ಸ್ಕೂಲ್ ಅಂತ ನೀವು ನೋಡಿದರೆ ಅದರಲ್ಲಿ ನಮ್ಮ ಎಲ್ಲ ಆಕ್ಟಿವಿಟೀಸ್ ಅದರಲ್ಲಿ ಇರ್ತದೆ. ಹೇಳಿ.
4: ಈಗ ನಾನು 2022-23 ಯೋಗ ಮಟ್ಟದಲ್ಲಿ ಮೈಸೂರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರುವುದು ನಾನು ಫೋಟೋ ಸಮೇತ ನೋಡಿದ್ದೇನೆ.
1: ಹೌದಾ?
4: ಹೌದು. ಈಗ ನಾನು ಹೇಳುದು, ಯೋಗವನ್ನೆಲ್ಲ ನೀವು

0: ಒಂದು ಸಾಧನೆಯನ್ನು ಯಾರು ಕೂಡ ಮೆಚ್ಚುವಂತದ್ದು.
1: ಥ್ಯಾಂಕ್ ಯು.
0: ಇನ್ನೊಂದು ಹೇಳಿದ್ರಿ, ನಿಮ್ಮ ಗುರುಗಳು ಸತೀಶ್ ಮಡಿವಾಳ್ರು.
1: ಹೌದು ಹೌದು.
0: ನಿಜ ಹೇಳ್ಬೇಕಂದ್ರೆ ಸತೀಶ್ ಮಡಿವಾಳ್ರ ಗುರುಗಳು ತುಂಬಾ ಒಳ್ಳೆಯ ಗುರು.
1: ಹೌದು ಹೌದು.
0: ಯಾಕಂದ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಮಗಳಿಗೆ ಕೂಡ ಅವರು 1-7 ವರೆಗೆ ಅವರೇ ಯಕ್ಷಗಾನಕ್ಕೆ
1: ಹೌದು
0: ಗುರುಗಳು.
1: ಹೌದು, ತುಂಬಾ ಕಡೆ ಕ್ಲಾಸಸ್ ಉಂಟು ಅವರದ್ದು.
0: ಹೌದು, ನಮ್ಮ ಈ ಕಡೆ ಕೂಡ ಬಂದಿದ್ರು. ಅಂದ್ರೆ ಅವರ ಒಂದು ಅವರ ಕಡೆಯಿಂದ ಯಾರು ಕಲಿಸಿದ್ರು, ಅವರು ತುಂಬಾ ಸ್ಮಾರ್ಟ್ ಇರ್ತಾರೆ.
1: ನಮ್ಮ ಚೇತನ ಸಂಸ್ಥೆಯಲ್ಲಿ ತುಂಬಾ ವರ್ಷದಿಂದ ಅವರು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಅವರಿಗೆ ನಮ್ಮ ಮಕ್ಕಳಿಗೆ ತರಬೇತಿ ನೀಡ್ತಾ ಇದ್ದಾರೆ ಯಕ್ಷಗಾನ.
0: ಹೌದು ಹೌದು. ಅವರ ಜೊತೆ ಈ ಕಡೆ ಎಲ್ಲ ತುಂಬಾ ತುಂಬಾ ನಮ್ಮ ಮನೆ ಹತ್ತಿರದವರಿಗೆ ಒಂದು ಶಾಲೆ, ಸರ್ಕಾರಿ ಶಾಲೆಗೂ ಹೋಗಿ ಎಲ್ಲ ಮಾಡುವಂತಹ ಅವರ ಒಂದು ಅವರ ಕಡೆಯಿಂದ ನೀವು ವಿದ್ಯಾರ್ಥಿನಿಯಾಗಿ ನೀವು ಅವರ ಕಡೆಯಿಂದ ಕೂಡ ಮಾಡಿದ್ದೀರಂತ ಹೇಳುವಾಗ ತುಂಬಾ ಖುಷಿ ಅಂತ ಅನಿಸಿತ್ತು.
1: ಥ್ಯಾಂಕ್ ಯು.
0: ಹಾಗೆ ನಿಮ್ಮ ಏನಿದ್ರು ನಿಮ್ಗೆ ಒಳ್ಳೇದಾಗಿ.
1: ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.
2: ಹಾಗೆ ಅಮ್ಮನೇವರೇ, ಅಮ್ಮನೇವರೇ ಒಮ್ಮೆ ಅವರ ಚೇತನ ಸಂಸ್ಥೆಗೆ ಭೇಟಿ ಕೊಡಿ.
0: ಖಂಡಿತ ಖಂಡಿತ.
2: ಇವತ್ತು ಸ್ವಲ್ಪ ಮಾತಾಡಿದ್ರಿ, ಒಂದು 5-6 ನಿಮಿಷ, ಮತ್ತೆ ಒಂದು 1/2 ಗಂಟೆ 1 ಗಂಟೆ ಅವರ ಜೊತೆ ಮಾತಾಡಿ.
1: ಬನ್ನಿ ಮೇಡಮ್.
0: ಹೌದು ಹೌದು, ನಾನು ಖಂಡಿತ ಬರ್ತೀನಿ. 2 ವರ್ಷ ಬಿಟ್ಟು ಮ್ಯಾಮ್ ಇದಂದ್ರೆ ನಾವು ಏನಂದ್ರೆ ನಾವು ಬೆಂಗಳೂರಲ್ಲಿ ಇರ್ತಾ ಇದ್ದೇವೆ.
1: ಹೌದು,
0: ಆಮೇಲೆ ನಾನು ಗ್ಯಾರಂಟಿ ಮ್ಯಾಮ್ ನಿಮ್ಮ ವಿಶೇಷ ಚೇತನ ನಮ್ಮ ಕಾರ್ಕಳಕ್ಕೆ ನಾನು ಬಂದೇ ಬರ್ತೀನಿ.
1: ಖಂಡಿತ ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
2: ಧನ್ಯವಾದಗಳು. ಓಕೆ, ನಮ್ಮ ಅಮ್ಮನೆಯವರು ಕರೆ ಮಾಡಿದ್ರು, ನಿಮ್ಮ ಕಾರ್ಕಳದವರವರು. ಹಾಗೆ ನಿಮ್ಮ ಬಗ್ಗೆ ಅವರಿಗೆ ಪರಿಚಯ ಇದೆ ಅಂತ ಹೇಳಿದರು, ಮತ್ತು ಹೆಚ್ಚು ನಿಮ್ಮ ಜೊತೆ ಮಾತಾಡಲಿಕ್ಕೆ ಆಗಲಿಲ್ಲ. ಇವತ್ತು ಒಂದು ಮಾತಾಡುವಂಥ ಅವಕಾಶ ಅವರಿಗೆ ಲಭ್ಯ ಆಗಿದೆ. ಸರಿ, ಮತ್ತೊಬ್ಬರು ಕಾಲರ್ ಇದ್ದಾರೆ, ಕಾಲ್ಗಳು ಬರ್ತಾ ಇದೆ, ಕರೆಗಳು ತುಂಬ. ಹಲೋ, ನಮಸ್ತೆ
3: ಸರ್. ನಮಸ್ತೆ.
2: ನಮಸ್ತೆ. ಯಾರು? ಪೂರ್ಣಿಮಾ ಸಾಲಿತರು. ಹೇಳಿ ಪೂರ್ಣಿಮಾ ಅವರೇ.
3: ಶುಭಾಶಯಗಳು ಬಾನುಲಿಗೆ. ಏನ್ ಸ್ಪೆಷಲ್ ಟ್ರೀಟ್ ಏನಾದ್ರು ಕೊಡ್ತೀರಾ ಅಂತ ಕಾಯ್ತಾ ಇದ್ವಿ.
2: ಹೌದಾ? ನನಗೆ ಹೇಳಕ್ಕೆ ಹೊರತೋಯ್ತು. ಓಕೆ ಓಕೆ. ಹೌದು, ಮಾತಾಡಿ. ಇವರು ಸಾಧಕಿ ನಿಮ್ ಜೊತೆ ಇದ್ದಾರೆ.
3: ಹೌದು,
2: ವಿಶೇಷ ಚೇತನ ಮಕ್ಕಳ ಒಂದು ಏನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಮಾತಾಡಿ.
3: ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್.
3: ನಿಮ್ಮ ಬಗ್ಗೆ ಕೇಳಿದೆ, ತುಂಬಾ ಹೇಳಿದ್ರಿ, ಖುಷಿ ಆಯ್ತು ಕೇಳಿ.
1: ಥ್ಯಾಂಕ್ ಯು ಮೇಡಮ್.
3: ನಿಮ್ಮ ಮಾರ್ಗದರ್ಶನ ಸ್ಫೂರ್ತಿಯಿಂದ ಮಕ್ಕಳು ಇನ್ನಷ್ಟು ಸಾಧಿಸುವಂತಾಗ್ಲಿ ಎಂಬುದು ನಮ್ಮ ಆಶಯ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
3: ಮತ್ತೆ ಒಂದು ಕೇಳುದಂದ್ರೆ, ನೀವು ಈ ವಿಶೇಷ ಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುವಾಗ ನಿಮಗೆ ತೃಪ್ತಿ ನೀಡಿದ ಮರೆಯಲಾಗದ ಕ್ಷಣ ಇದ್ರೆ ಒಂದು ಹಂಚಿಕೊಳ್ಳಿ.
1: ಮರೆಯಲಾಗದ ಕ್ಷಣ ಅಂದ್ರೆ ನಮ್ಗೆ ಪ್ರತಿದಿನ ಅಲ್ಲಿ ಕೈ
3: ಕೇಳ್ತೇನೆ ಮೇಡಮ್. ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಮರೆಯಲಾರದ ಏನಾದರೂ ಘಟನೆ ನೆನಪು?
1: ಮರೆಯಲಾರದ ಘಟನೆ ಅಂದ್ರೆ ತುಂಬಾ ಇರ್ತದೆ ಸರ್. ಅಂದ್ರೆ ಪ್ರತಿದಿನ ನಾವು ಅಲ್ಲಿ ಕಲೀಲಿಕ್ಕೆ ಇರ್ತದೆ. ಒಂದು ದಿವಸ ಅಂದ್ರೆ ಒಂದು ಮಗು ಒಂದು ದಿವಸ ಇದ್ದಾಗ ಇನ್ನೊಂದು ದಿವಸ ಆ ಮಗುವಿನ ಬಿಹೇವಿಯರ್ ಚೇಂಜ್
2: ಆಗ್ತದೆ.
1: ಈಗ ಆಟಿಸಂ ಮಕ್ಳು ಇರ್ಬೋದು, ಅವರಿಗೆ ತುಂಬಾ ಕೆಲವೊಮ್ಮೆ ಸಿವಿಯರ್ ಆಗ್ತಾರೆ, ಕೆಲವೊಮ್ಮೆ ಕಾಮ್ ಆಗಿರ್ತಾರೆ. ಮತ್ತೆ ಮರೆಯಲಾಗದ ಘಟನೆ
2: ಅಂದ್ರೆ ಸೂಪರ್ ಆಕ್ಟಿವ್.
1: ಹೌದು, ಇಬ್ಬರು ಮಕ್ಕಳು ಅಂದ್ರೆ ಒಬ್ಬ ಶೀಶ ಅಂತ ಇನ್ನೊಬ್ಬ ಮಾನಸ್ ಅಂತ, ಇಬ್ರು ನನ್ನ ಕ್ಲಾಸಲ್ಲಿ ಇದ್ದ ಮಕ್ಕಳು. ಅವರು ಹೆಲ್ತ್ ಸಮಸ್ಯೆಯಿಂದ ಡೆತ್ ಆದ್ರು. ಅದು ಒಂದು ಎರಡು ಘಟನೆ ನಮ್ಗೆ ಅದ್ ಯಾವಾಗ್ಲೂ ಇರ್ತದೆ. ಆ ಮಗು ಆ ಮಕ್ಕಳನ್ನು ಎಕ್ಸಾಮ್ ಟೈಮಲ್ಲಿ ಒಬ್ಬ ಹುಡುಗನಿಗೆ ಅದು ಚಿಕನ್ ಪಾಕ್ಸ್ ಬಿದ್ದು ತುಂಬಾ ಅಂದ್ರೆ ಎಕ್ಸಾಮ್ ಇವತ್ತು ಎಕ್ಸಾಮ್ ಇತ್ತು ಅವನಿಗೆ ಕ್ಲಾಸಲ್ಲಿ ನಮ್ಗೆ ಗೊತ್ತಾಯ್ತು. ಅವನಿಗೆ ಮನೆಗೆ ಕಲಿಸುವಾಗ ಅವನು ಹೇಳಿದ, ಸಂಜೆ ಟೀಚರ್ ನಾನು ನಾಳೆ ಬಂದು ಎಕ್ಸಾಮ್ ಬರೀತೇನೆ. ಆದ್ರೆ ಮಗು ಬರಲೇ ಇಲ್ಲ.
2: ನಾಳೆ ಬರಲೇ ಇಲ್ಲ. ಹೌದಲ್ಲ, ನೀವು ಹೇಳುವಾಗ ನಮ್ಮ ನನಗೂ ಕೂಡ ಫೀಲ್ ಆಗುತ್ತೆ. ಎಲ್ಲ ಮಕ್ಕಳ ಒಂದು ಪ್ರೀತಿಯನ್ನು ಕಳ್ಕೊಂಡ್ರೆ ಅದು ಖಂಡಿತ ದುಃಖ ಆಗುತ್ತೆ ಅಲ್ವಾ? ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ. ಹಾ, ನಮಸ್ತೆ. ಹೇಳಿ, ಯಾರು ಮಾತಾಡೋದು? ರತ್ನ ಶೆಟ್ಟಿ ಅವರು. ಹೇಳಿ ರತ್ನಾಕ.
1: ನಮಸ್ತೆ ಮೇಡಮ್. ನಮಸ್ತೆ.
4: ಅಲ್ಲ, ಚೆನ್ನಾಗಿ ಹಾಡಿದ್ದೀರಿ.
1: ಥ್ಯಾಂಕ್ ಯು.
4: ಆಮೇಲೆ ಚೆನ್ನಾಗಿ ಒಂದು ಡೆವಲಪ್ ಕೊಟ್ಟಿರಿ, ಖುಷಿ ಆಯ್ತು ಕೇಳಿ. ಆಮೇಲೆ ನೀವೆಲ್ಲ ನೋಡಿ, ನಿಮ್ದೊಂದು ಎಷ್ಟು ತಾಳ್ಮೆ ಬೇಕು, ಎಷ್ಟು ಆ ಮಕ್ಕಳಿಗೆ ಪ್ರೀತಿ ಕೊಡ್ಬೇಕು. ಪ್ರೀತಿ ಇದ್ರೇನೆ ಅಲ್ಲ ಮಕ್ಕಳು ನಿಮ್ಮನ್ನು ಹೊಂದಿಕೊಂಡು ಹೋಗುವುದು.
1: ಹೌದು,
4: ಅದ

0: ನಮ್ಮ ಸ್ಟುಡಿಯೋಗೆ ಬಂದು ಮಾತನಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ನೀವು ನಮ್ಮ ಸ್ಟುಡಿಯೋಗೆ ಬಂದ ಮೇಲೆ ನಾವು ಮಾತನಾಡುದು ನಮ್ಮ ಕರ್ತವ್ಯ.
1: ಧನ್ಯವಾದಗಳು. ಓಕೆ, ನಮ್ಮ ರತ್ನಾಕ ಅವರು ಹೇಳಿದ್ರು ಚೆನ್ನಾಗಿ ಏನು ಹಾಡು ಹೇಳಿದ್ರಿ ಅಂತ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಜಯಪ್ರಕಾಶ್
1: ಅವರು
2: ಕಾರ್ಯಕ್ರಮ.
3: ನಮಸ್ತೆ ಸರ್. ನಮಸ್ತೆ.
2: ಅಷ್ಟೊಂದು ಮಕ್ಕಳಿಗೆ ಅಮ್ಮ ಆಗಿದ್ದೀರಿ ಮೇಡಮ್ ನೀವು.
3: ಥ್ಯಾಂಕ್ ಯು ಸರ್.
2: ನೀವು ಮಾಡುತ್ತಿರುವ ಕೆಲಸ ಅದು ದೇವರ ಸೇವೆ ಅಂತೇಳಿ ಹೇಳ್ಬಹುದು. ನಿಮ್ಮ ಪರಿಚಯ ಆಗಿ ತುಂಬಾ ಖುಷಿ ಆಯ್ತು ಸರ್. ಮೇಡಮ್,
3: ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
2: ನಿಮ್ಮ ಹಾಡು ಕೂಡ, ಸಂಭಾಷಣೆ ಎಲ್ಲವೂ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್.
3: ಓಕೆ ಓಕೆ, ಥ್ಯಾಂಕ್ ಯು ಸರ್. ನಿಮ್ಮಂತವರ ಮಾತೆ ನಮ್ಗೆ ಸ್ಫೂರ್ತಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.
1: ಓಕೆ ಓಕೆ, ಏನಾದರೂ ಡೈಲಾಗ್ ಇದೆಯಾ ಯಕ್ಷಗಾನ?
3: ಹಾಂ ಸರ್, ಡೈಲಾಗ್ ಅಂದರೆ ನಾವೀಗ COVID-19 ಟೈಮಲ್ಲಿ ಭಸ್ಮಾಸುರ ಮೋಹಿನ ಅಂತ ನಾಟಕ ಮಾಡಿದ್ವಿ.
1: ಅದರಲ್ಲಿ ಯಾವ ಪಾತ್ರ ನಿಮ್ಮದು?
3: ಭಸ್ಮಾಸುರ.
1: ಭಸ್ಮಾಸುರ.
3: ಆಮೇಲೆ ಹಿರಣ್ಯಕಶ್ಯಪು ಗರ್ವಭಂಗ ನಾಟಕದಲ್ಲಿ ಹಿರಣ್ಯಕಶ್ಯಪು ಪಾತ್ರ ಮಾಡಿದ್ದೆ. ಆಮೇಲೆ ನಮ್ದು 2025 ನಮ್ಗೆ ಹೆಜ್ಜೆ ಸಂಭ್ರಮ ಅಂತ ಒಂದು,
1: ಯಾರು
3: ಹೇಳ್ತೀರ ಅವರು ಮಾಡುವ,
1: ಯಾರೋ ಆದಿತ್ಯ
3: ಹಿರಣ್ಯಕಶ್ಯಪು ಹೇಳ್ತಾರೆ. ಮಗ ಪ್ರಹ್ಲಾದ ತುಂಬಾ ಹಠ ಮಾಡ್ತಿರ್ತಾನೆ, ಅಂದ್ರೆ ಅವನು ಹರ ಅಂತ ಹೇಳುದಿಲ್ಲ, ಹರಿಭಕ್ತ. ತಂದೆಗೆ ಹರ ಅನ್ನೋದು ಭಕ್ತಿ. ಅವಾಗ ಹೇಳ್ತಾನೆ, ಯಾಕಪ್ಪ ನಿನಗೆ ಈ ಹಠ? ಜನ್ಮ ಕೊಟ್ಟ ತಂದೆಗಿಂತ ಶ್ರೇಷ್ಠ ವ್ಯಕ್ತಿ ಇನ್ನೊಬ್ಬ ಇರುವನೇ? ಇಲ್ಲ ಇಲ್ಲ, ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವಾಧಿಕಾರಿ, ನಾನೇ ಸರ್ವಶ್ರೇಷ್ಠನು ಅಂತ ಹೇಳಿ ಅವನು ಅವರಿಂದ ಅಲ್ಲಿ ಹೋಗ್ತಾನೆ. ಆಮೇಲೆ ಅವನು ತಪಸ್ಸುಗೊಳಿಸಿ, ಅವನಿಗೆ ಅಂದರೆ ತಪಸ್ಸು ಮಾಡಿ ಎಲ್ಲ ವರ ಸಿಕ್ಕಿದ ಮೇಲೆ, ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾರಿವರು ಇರುವನು.
1: ಅಷ್ಟೇ, ಜಾಸ್ತಿ ಬೇಡ. ಓಕೆ, ಚೆನ್ನಾಗಿ ಹೇಳಿದ್ರೆ. ಮತ್ತೇನು, ಒಬ್ರು ಕಾಲರ್ ಇದ್ದಾರೆ, ನಂತರ ಬೇರೆ ಭಸ್ಮಾಸುರನ್ ಕರೆಯೋಣ. ಹಲೋ ನಮಸ್ತೆ.
4: ಹಲೋ ನಮಸ್ತೆ.
1: ಭಸ್ಮಾಸುರನ್
4: ಕರೆಯುವಲ್ಲಿ,
1: ಭಸ್ಮಾಸುರನ್ ಕರೆಯೋಣ ಅಂದ್ರೆ ಕುಸುಮಾಕರ ಬಂದ್ರೆ ಅಲ್ಲಿ
4: ನಮಸ್ತೆ
3: ಸರ್. ನಮಸ್ತೆ.
4: ನಿಮ್ಮ ಫಸ್ಟ್ ಗೆ ಎಲ್ಲ ಹಾಡು ಕೇಳಿದೆ, ಡೈಲಾಗ್ ಕೇಳಿದೆ, ಖುಷಿ ಆಯ್ತು. ಮತ್ತು ಅದೇ ವಿಶೇಷ ಚೇತನ ಮಕ್ಕಳಿಗೆ ಒಂದು ಟೀಚರ್ ಆಗಿ ಒಳ್ಳೆಯ ಸೇವೆ ಸಲ್ಲಿಸ್ತಾ ಇದ್ದೀರಾ, ತುಂಬಾ ಖುಷಿ ಆಯ್ತು. ಅದು ನಾನು ಕೂಡ ಅದೇ ಹೇಳೋದು, ದೇವರ ಕೆಲಸ ಅದು, ಒಳ್ಳೆ ಕೆಲಸ.
3: ಖಂಡಿತ ಸರ್,
4: ಆಗ್ಲಿ, ಇನ್ನಷ್ಟು ಒಳ್ಳೇದಾಗ್ಲಿ. ನಿಮ್ಗೆ ದೇವರು ಒಂದು ಆಯುರ್ವೇದಕ್ಕೆ ಕೊಡ್ಲಿ ಅಂತ ನಾವು ಆಶೀರ್ವಾದ.
3: ಧನ್ಯವಾದ ಸರ್. ಧನ್ಯವಾದ.
4: ಥ್ಯಾಂಕ್ ಯು
3: ಸೋ ಮಚ್.
1: ಅವರು ಕೂಡ ಹಾಗಾದ್ರೆ ಭಸ್ಮಾಸುರ ಬರ್ಲೇಬೇಕು, ಇಲ್ಲದ್ರೆ ಕುಸುಮಾಕರಣ್ಣ ಬರ್ತಾರೆ ಇಲ್ಲಿ.
3: ಅವರೇ ಹೇಳಿದ್ರು ಭಸ್ಮಾಸುರ.
1: ಓಕೆ, ಚೆನ್ನಾಗಿ ಮಾತಾಡಿದ್ರು ಅವರು ಕೂಡ. ಓಕೆ, ಏನು ಭಸ್ಮಾಸುರ?
3: ಭಸ್ಮಾಸುರ ಅಂದ್ರೆ ನಾಟಕ ಅದು. ಅವನು ಈಶ್ವರನ ಒಂದು ಭಸ್ಮದ ಹರಳಿನಿಂದ ಹುಟ್ಟಿದಂತ ಅಸುರ. ಅವನು ಹುಟ್ಟಿ ಸ್ಟೇಜಿಗೆ ಅಂದ್ರೆ ಬರುವಾಗ
1: ವೇದಿಕೆ,
3: ನಾನು ಯಾರು, ನನ್ನ ಹೆಸರೇನು, ನನಗೆ ತುಂಬಾ ಹಸಿವಾಗುತ್ತಿದೆಯಲ್ಲ, ಅದೋ ಅಲ್ಲಿ ಏನೋ ಬಂಡೆ ತರ ಕಾಣುತ್ತಿದೆಯೇ, ಅದನ್ನೇ ತಿನ್ನುತ್ತೇನೆ. ಆಗ ಈಶ್ವರ ಹೇಳ್ತಾನೆ, ನಿಲ್ಲು ಭಸ್ಮಾಸುರ, ನಿಲ್ಲು. ಆಗ ಭಸ್ಮಾಸುರ ಮತ್ತೆ ಆರ್ಭಟಿಸ್ತಾನೆ, ನಾನು ನಿನ್ನ ಅಪ್ಪ ಅಂತ ಅವನು ಹೇಳ್ತಾನೆ. ನಾನು ನಿನ್ನ ಅಪ್ಪ, ನೀನು ನನ್ನ ಮಗ. ಆದ್ರೆ ಭಸ್ಮಾಸುರ ಅದನ್ನು ಉಲ್ಟಾವೇ ಹೇಳ್ತಾನೆ, ನಾನು ನಿನ್ನ ಅಪ್ಪ, ನೀನು ನನ್ನ ಮಗ ಅಂತ. ಮತ್ತೆ ಅವರು ಅವನಿಗೆ ಹೆಸರಿಡ್ತಾರೆ, ನನ್ನ ಹೆಸರೇನು, ನೀನು ಭಸ್ಮಾಸುರ ಅಂತ ಹೇಳ್ತಾರೆ. ನಾನು ಭಸ್ಮಾಸುರ, ನಾನು ಭಸ್ಮಾಸುರ, ಭಸ್ಮಾಸುರ.
1: ಒಬ್ಬರು ಕಾಲರ್ ಇದ್ದಾರೆ, ಇವರು ನಂತರ.

0: ಯಾಕೆ ಭಸ್ಮಾಸುರ ಅಲ್ಲ ಅವ್ರ ಆಗ್ತಿದ್ರು ಪಾತ್ರ ಸಂಭಾಷಣೆ. ಓಕೆ,
1: ವಿಶೇಷ ಮಕ್ಕಳ ಸೇವೆ ಮಾಡ್ತಾರೆ, ದೇವರ ಸೇವೆ ಮಾಡಿದಾಗೆ ಅವರು.
0: ಹೇಳಿ ಪ್ಲಸ್ ಮೈನಸ್ ಏನಿದ್ರೆ ಹೇಳಿ ಅವ್ರ ಬಗ್ಗೆ.
1: ಇಲ್ಲಪ್ಪ ಬಸ್ ಮೈನಸ್ ಇಲ್ಲ ಅವ್ರ ಹಾಗೆ.
0: ಎಷ್ಟು 100% ಅಲ್ವಾ? ಓಕೆ ಓಕೆ, ಹೇಳಿ ಅವ್ರ ಬಾ ಮಾತಾಡಿ.
2: ನಮಸ್ತೆ ಸರ್. ನಮಸ್ತೆ.
1: ದೇವರದ್ದು ಆರೋಗ್ಯ ಕರುಣಿಸಲಿ ಅಂತ ನಾನು ದೇವರದ್ದು ಪ್ರಾರ್ಥನೆ ಮಾಡ್ತೇನೆ.
0: ಮಾತಾಡಿ ಮಾತಾಡಿ ಅವ್ರ ಜೊತೆ.
1: ಹೇಳಿ ಸಂಜಯ್ ಮೇಡಮ್.
2: ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ.
2: ಥ್ಯಾಂಕ್ ಯು ಸರ್ ನಿಮ್ಮ ವಿಶೇಷ. ಹಾ ಹುಷಾರಿದ್ದೀನಿ ಸರ್.
0: ಅದೇ ಸ್ವಲ್ಪ ಶೀತ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ಭಸ್ಮಾಸುರ ಸೂಪರ್
2: ಬಂದದಲ್ಲ, ಹಾಗೆ
0: ಸೂಪರ್ ಆಗಿ ಮಾಡಿದ್ರು ಭಸ್ಮಾಸುರ. ಪಾತ್ರ ಎಲ್ಲ ನೋಡಿದಿರಿ ಪ್ರದರ್ಶನದಲ್ಲಿ. ಓಕೆ
2: ಥ್ಯಾಂಕ್ ಯು ಸರ್.
0: ಓಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಹಾಗೆ ಒಂದೆರಡು ಹಾಡು ಹಾಡುದಾದ್ರೆ ಯಾವುದು ಒಂದೆರಡು ಸರಣ ನಿಮ್ಮ ಇಷ್ಟದ ಹಾಡು? ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ, ಇನ್ನೇನು 6 ನಿಮಿಷ ಇದೆ. ಒಬ್ರು ಕಾಲರ್ ಜೊತೆ ಮಾತಾಡೋಣ. ಹಲೋ ನಮಸ್ತೆ.
3: ನಮಸ್ಕಾರ.
0: ಯಾರು ಮಾತಾಡೋದು?
3: ಸದಾನಂದ ನಾಯ್ಕ, ಬಂಟಗಲ್ಲು, ಉಡುಪಿ ಜಿಲ್ಲೆಯಿಂದ.
0: ಉಡುಪಿ ಜಿಲ್ಲೆಯಿಂದ ಸದಾನಂದ ನಾಯ್ಕ. ಹೇಳಿ, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಏನ್ ಹೇಳ್ತೀರಿ? ಮತ್ತೆ ಅವರು
3: ಪದ್ಯ ಕೇಳಿದೆ, ಯಕ್ಷಗಾನದ್ದು ಕೇಳಿದೆ,
0: ನೋಡಿ ಸದಾನಂದನ. ಈಗ ಈಗ ನೀವು ಬಂದ್ರೆ ನೀವು ಭಸ್ಮಾಸುರ ಇದ್ದಾರೆ, ತಪ್ಪಿಸ್ಕೊಳ್ಬೇಕು. ನೀವು ಇಲ್ಲಿ ಸಾರಂಗಿಗೆ ಬಂದ್ರೆ ತೊಂದರೆ ಇದ್ರಿ,
2: ತಲೆ ಮೇಲೆ ಕೈ ಇಡ್ರಿ,
0: ತಲೆ ಮೇಲೆ ಕೈ ಇಟ್ರಿ. ಹಾಗಾದ್ರೆ ಬರೋದಿಲ್ಲ ನೀವು, ಇಲ್ಲ ನೀವು ಬಚಾವಾದ್ರಿ. ಓಕೆ, ಮಾತಾಡಿ ಅವ್ರ ಜೊತೆ.
3: ನಮಸ್ತೆ ಮೇಡಮ್.
2: ನಮಸ್ತೆ ಸರ್. ಮಾನಸ ಪಾಂಬೂರ್, ಮಾನಸ ಅಲ್ಲ, ಮಾನಸ ಸ್ಪೆಷಲ್
3: ಸ್ಕೂಲ್.
2: ಬರ್ತಾ ಇರ್ತೇವೆ ನಮ್ಮ ಸರ್, ಅಲ್ಲಿ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇರ್ತದೆ.
3: ಮಕ್ಕಳನ್ನು ನೋಡುವಾಗ ನಮ್ಗೆ ಏನೋ ಒಂದು ಕಿರಿಕಿರಿ ಆಗ್ತದೆ, ನೀವು ಅಂತ ತುಂಬಾ ತಾಳ್ಮೆಯಿಂದ ಮಕ್ಕಳನ್ನು ನೋಡ್ಕೊಳ್ತೀರಿ, ತುಂಬಾ ನಿಮ್ಗೆ ಅಭಿನಂದನೆಗಳು.
2: ಥ್ಯಾಂಕ್ ಯು ಸರ್.
3: ಕೆಲವರದ್ದು ಮಕ್ಕಳು ಇರ್ತಾರೆ, ಅವರನ್ನು ನಿಂತಲ್ಲಿ ನಿಲ್ದಿಲ್ಲ, ಆಚೆ ಓಡೋದು ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಅಂತ ಮಕ್ಕಳನ್ನು ನೀವು ನೋಡ್ಕೊಳ್ತಿದ್ದೆ ಅಲ್ಲ ನಿಮ್ಗೆ ಅಂತ ಹೇಳ್ತೇವೆ.
2: ಥ್ಯಾಂಕ್ ಯು ಸರ್. ವಿಶೇಷ ಮಕ್ಕಳನ್ನು ನೋಡುವಾಗ ಕಿರಿಕಿರಿ ಅಂತ ಅನ್ನಿಸ್ಬಾರ್ದು ಸರ್. ನಾವು ಹೇಳ್ತೇವೆ ಅವರಿಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅಂತ. ಅವಕಾಶ ಸಿಕ್ಕಿದ್ರೆ ಅವರು ಯಾವುದನ್ನು ಸಹ ಯಾವುದ್ರಲ್ಲೂ ಸಹ ಸೈ ಅನ್ನಿಸ್ಕೊಳ್ತಾರೆ ಅಂತ ಒಂದು ಟ್ಯಾಲೆಂಟ್ ಅವರ ಹತ್ರ ಇರ್ತದೆ.
0: ಧನ್ಯವಾದಗಳು. ಓಕೆ, ಹಾಗೆ ಈಗ ವಿಶೇಷ ಚೇತನ ಇದು ಶಾಲೆಗಳಿಗೆ ಅಥವಾ ಮಕ್ಕಳಿಗೆ ಸರ್ಕಾರದ ಸೌಲಭ್ಯ ಹೇಗೆ ಸಿಗ್ತಾ ಇದೆ
2: ಸರ್? ಅದೇ
0: ಈಗ ಅದ್ರ ಬಗ್ಗೆ ಹೋರಾಟ ಮಾಡ್ತಾ, ವಸಂತನ ಅವರು ಎಲ್ಲ ಹೋರಾಟ ಮಾಡ್ತಾ ಇದಾರೆ, ನೀವೆಲ್ಲ ಇಲ್ಲಿ ಸಮ್ಮೇಳನ ಅದೆಲ್ಲ ಮಾಡ್ತಾ ಇರ್ತಾರೆ, ನೀವೆಲ್ಲ ಭಾಗವಹಿಸ್ತಾ
2: ಇದ್ದೀರಾ? ಹೋರಾಟ ನಡೆಸ್ತಾ ಇರ್ತಾರೆ, ಅದೀಗ ಏನು ಅಷ್ಟೇನು
0: ಅಷ್ಟೇನು ಪರಿಣಾಮಕಾರಿ ಆಗಿಲ್ಲ,
2: ಆದರೂ ಪ್ರಯತ್ನ ಬಿಡಲಿಲ್ಲ, ಸರಿಯಾಗಿ ಬರುವುದಿಲ್ಲ. ಆದ್ರೂ ನಮ್ಮ ಸಂಸ್ಥೆಯಲ್ಲಿ ನಮ್ಗೆ ಯಾವುದೇ ಕೊರತೆ ಮಾಡಲಿಲ್ಲ. ನಮ್ಮ
0: ಸಂಚಾರ ಅದನ್ನು ಯಾರು ನಡೆಸ್ತಾರೆ?
2: ನಮ್ಮ ಶಾಲೆಯಲ್ಲಿ ರಘುನಾಥ್ ಶೆಟ್ಟಿ ಸರ್ ಅಂತ ನಾನು ಆಗ್ಲೇ ಹೇಳಿದೆ, ಅವರು ನಡೆಸ್ತಿದ್ದಾರೆ, ಅವರು ಸಂಚಾಲಕರು. ನಮ್ಗೆ ಪ್ರತಿ ತಿಂಗಳು ಸಹ ನಮ್ಮ ವೇತನ ಕರೆಕ್ಟ್ ಆಗಿ ನಮ್ಗೆ ಸ್ವಲ್ಪ ಹೆಚ್ಚಿಗೆ ಕೊಡ್ತಾರೆ, ಕಡಿಮೆ ಏನು ಕೊಡೋದಿಲ್ಲ. ಹಾಗೆ ನಮ್ಗೆ ಗವರ್ಮೆಂಟ್ ಇಂದ ಬರೆದಿದ್ರು ಅವರು
0: ಮಕ್ಕಳಿಗೆ ಉಚಿತವಾಗಿ,
2: ಮಕ್ಕಳಿಗೆ ಎಲ್ಲ ಉಚಿತ ಸರ್.
0: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಯಾರು ಮಾತಾಡೋದು? ಮಾತಾಡಿ
2: ಮಾತಾಡಿ.
0: ನೀವು ಅಕ್ಕ ಅಂತೆ, ತಂಗಿ ಬಗ್ಗೆ ಹೇಳಿ, ತಂಗಿ ಬಗ್ಗೆ ಏನಾದ್ರು.
2: ಹಾಯ್.
0: ಹಲೋ.
4: ಹಲೋ.
0: ಅದೇ ತಂಗಿ ಬಗ್ಗೆ, ತಂಗಿ ಹೇಗೆ, ನಿಮ್ಮ ತಂಗಿ ಹೇಗೆ? ತುಂಬಾ ಒಳ್ಳೆಯವರು. ಅಷ್ಟೇನೆ ಹೇಳುದು, ನೀವೇನಾದ್ರೂ ಅವ್ರು ಹೇಗೆ ತುಂಬಾ ಜಗಳ ಮಾಡ್ತಾರ ನಿಮ್ ಜೊತೆ?
4: ಕೋಳಿ ಜಗಳ ಇರ್ತದಲ್ಲ
0: ಮಾಡ್ತಾರೆ, ಕೋಪ ಎಲ್ಲ ಮಾಡ್ಕೊಳ್ತಾರೆ.

0: ಒಂದು ಹಾಫ್ ಅನ್ ಅವರ್ ಒಂದು ಕ್ಷಣಿಕ
1: ಇಲ್ಲ ಅದೆಲ್ಲ ಕ್ಷಣಿಕ
0: ಅಷ್ಟೇ. ಮತ್ತೊಂದು ಗಳಿಗೆ ನಾವು ಒಳ್ಳೆ ಫ್ರೆಂಡ್ಸ್ ತರ ನಾವು
1: ಫ್ರೆಂಡ್ಸ್ ಹಾಗಾದ್ರೆ ನಿಮಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ ಅವರು? ಈಗ ಸಾರಂಗಿಗೆ ಬಂದಿದ್ದಾರೆ, ತಂಗಿಗೆ ಏನ್ ಹೇಳ್ತೀರಿ, ಏನು ಗಿಫ್ಟ್ ಕೊಡ್ತೀರಿ ಅಲ್ಲ, ಏನು ಹೇಳ್ತೀರಿ ಅಂತ ವಿಶೇಷ ಏನಾದ್ರು ಇದ್ರೆ?
0: ತಂಗಿ ಬಂದು ಅಲ್ಲಿ ಇದು ಮಾಡುದು ಹೇಳುದೆ ಕೇಳಿದ್ರೆ ತುಂಬಾ ಖುಷಿ ಆಗ್ತಾ ಉಂಟು. ಯಾಕಂದ್ರೆ ನಾವು ಶಾಲೆಗೆ ಹೋಗುವಾಗೆಲ್ಲ ರೇಡಿಯೋದಲ್ಲಿ ಕೇಳ್ತಾ ಇದ್ದೆ ಬೇರೆಯವರು ಮಾತಾಡುದು, ನನ್ನ ಸ್ವಂತ ತಂಗಿಯಲ್ಲಿ ಕೂತ್ಕೊಂಡು ಮಾತಾಡೋದು ಕೇಳುವಾಗ ತುಂಬಾ ಖುಷಿ ಆಗ್ತಾ ಉಂಟು.
1: ಹೌದಾ?
2: ಮೊದ್ಲೆಲ್ಲ ನಾವು ರೇಡಿಯೋದಲ್ಲಿ ನಮ್ಮ ಹೆಸರು ಬಂದ್ರೆ ಸಾಕು ನಮ್ಗೆ ತುಂಬಾ ಖುಷಿ
1: ಖುಷಿ ಇತ್ತು. ಅವಕಾಶ ಇವತ್ತು ಸಿಕ್ಕಿದೆ ಕವರ್ ಮಾಡಿದಂತ ಸೇವೆಗೆ ಇದೊಂದು ಅವಕಾಶ. ಹೌದೌದು, ಓಕೆ, ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಓಕೆ, ಈಗ ಒಂದು ಹಾಡು, ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ. ಏನಾದರೂ ಹಾಡು ಇಷ್ಟದ ಹಾಡು ಇದ್ರೆ ಒಂದೆರಡು ಲೈನ್ ಹಾಡೋದಿದ್ರೆ ಹಾಡ್ಬೋದು, ಯಾಕೆಂದ್ರೆ ನೀವು ಆಗ ಹೇಳಿದ್ರಿ ಬಾತ್ರೂಮ್ ಸಿಂಗರ್ ಅಂತ, ನಮಗೆ ಅನಿಸೋದಿಲ್ಲ, ನಿಮ್ಮನ್ನು ಇನ್ನಷ್ಟು ಹಾಡಿಸ್ಬೇಕಂತ ಅನಿಸ್ತದೆ.
2: ಒಂದೆರಡು ಲೈನ್ ಹಾಡ್ತೀನಿ.

0: കൊട്ടാനു ദൈവരു കൊട്ടാനു കൊട്ടാനു കൊട്ടാനു.
1: ಓಕೆ, ಕೊನೆಯದಾಗಿ ಈಗ ಏನು ಸ್ಪೆಷಲ್ ಚಿಲ್ಡ್ರನ್ ಇದ್ದಾರೆ, ಅವರನ್ನು ನೋಡ್ಕೊಳ್ಳೋ ಬಗ್ಗೆ, ಮತ್ತು ಕೆಲವರು ಸಮಾಜದಲ್ಲಿ ಅವರನ್ನು ತಿರಸ್ಕಾರದಿಂದ ನೋಡುವವರು ಇದ್ದಾರೆ, ನೀವು ಏನು ಹೇಳ್ತೀರಿ ಕೊನೆಯದಾಗಿ? ಇಷ್ಟು ಸೇವೆ ಮಾಡಿದಿರಿ, ಮತ್ತು ನಿಮಗೆ ಯಾರೆಲ್ಲ ಹೆಲ್ಪ್ ಮಾಡಿದರೆ, ಥ್ಯಾಂಕ್ಸ್ ಹೇಳೋದಾದರೆ ಯಾರಿಗೆ ಹೇಳ್ತೀರಿ?
0: ಅಂದರೆ ನನಗೀಗ ನಾನು ಮನೆಯಲ್ಲೇ ಇದ್ದೆ, ಆ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿಯವರು, ನನ್ನ ಅಕ್ಕ ಇರ್ಬೋದು, ನನ್ನ ಅಣ್ಣ ಅತ್ತಿಗೆ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮನೆಯಲ್ಲಿ ನಮ್ಮ ಯಜಮಾನರು, ಮಕ್ಕಳು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಸ್ನೇಹಿತರು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅವರಿಗೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನು ಈ ವಿಶೇಷ ಚೇತನರ ಬಗ್ಗೆ ಅಂತ ಹೇಳಿದರೆ, ಅವರಲ್ಲಿ ಈಗ ಬೇರೆ ಬೇರೆ ವಿಧದ ಅಂಗವಿಕಲತೆ ಅಥವಾ ನ್ಯೂನತೆ ಇರ್ಬೋದು, ದೃಷ್ಟಿದೋಷ ಇರ್ಬೋದು ಅಥವಾ ಶ್ರವಣ ದೋಷ ಇರ್ಬೋದು, ಅಂಗವಿಕಲತೆ, ದೈಹಿಕ ಅಂಗವಿಕಲತೆ ಇರ್ಬೋದು, ಬೌದ್ಧಿಕ ಅಂಗವಿಕಲತೆ ಇರ್ಬೋದು, ಆಟಿಸಮ್, ಸಿಪಿ ಏನೇ ಇದ್ದರೂ ಅಂಥ ಮಕ್ಕಳಿಗೆ ಅವರಿಗೆ ಸರಿಯಾದ ಒಂದು ಸೂಕ್ತ ಸಮಯದಲ್ಲಿ ಸೂಕ್ತ ತರಬೇತಿ ಸಿಕ್ಕಿದರೆ, ಅದು ಲಭಿಸಿದರೆ, ಅವರು ಖಂಡಿತ ನಮ್ಮ ಹಾಗೆ ನಿಮ್ಮ ಹಾಗೆ ಸಮಾಜದ ಮುಖ್ಯವಾಹಿನಿಗೆ ಬರಲು ಖಂಡಿತ ಸಾಧ್ಯ ಇದೆ. ಅಂಥ ಮಕ್ಕಳನ್ನು ಯಾರೂ ಕಡೆಗಣಿಸದೆ ಅವರಿಗೆ ಸ್ಪೆಷಲ್ ಅಂದರೆ ಸ್ಪೆಷಲ್ ಸ್ಕೂಲಿಗೆ ದಾಖಲಾತಿ ಮಾಡಿ ಅವರಿಗೆ ವಿಶೇಷ ಶಿಕ್ಷಣ, ವಿಶೇಷ ತರಬೇತಿ, ಫಿಸಿಯೋಥೆರಪಿ ಇರ್ಬೋದು, ಸ್ಪೀಚ್ ಥೆರಪಿ ಇರ್ಬೋದು, ಆಕ್ಯುಪೇಷನ್ ಥೆರಪಿ ಇರ್ಬೋದು, ಎಲ್ಲ ಥೆರಪಿಗಳು ಜೊತೆಗೆ ವಿಶೇಷ ಶಿಕ್ಷಣವನ್ನು ನೀಡಿ ಅವರಿಗೂ ಕೂಡ ಒಂದು ಸಾಮಾನ್ಯ ಜನರಂತೆ ಜೀವನ ನಡೆಸಲು ಅವಕಾಶ ಕೊಡಬೇಕು. ಅವರಿಗೆ ಮೂಲೆ ಗುಂಪು ಮಾಡಬಾರ್ದು, ಸಮಾಜದಲ್ಲಿ ಅವರಿಗೂ ಗೌರವ ಸಿಗುವಂತೆ ಮಾಡಬೇಕು. ಅದೇ ನನ್ನ ಆಶಯ.
1: ಓಕೆ, ತುಂಬ ಒಳ್ಳೆ ಮಾತು ಹೇಳಿದಿರಿ ಸಂಧ್ಯಾರವರೇ. ಇಷ್ಟು ಹೊತ್ತು ನಮ್ಮ ಸಾರಂಗ್ ಸ್ಟುಡಿಯೋಗೆ ಬಂದು ನಿಮ್ಮ ಒಂದು ವಿಶೇಷ ಮಕ್ಕಳ ಜೊತೆ ನೀವು ಮಾಡುವಂಥ ಸೇವೆ ಬಗ್ಗೆ ಮತ್ತು ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ನಿಮ್ಮ ಕಲೆಯ ಒಂದಷ್ಟು ಪ್ರದರ್ಶನ ಮಾಡಿದಿರಿ ನಮಗೆ. ಓಕೆ, ಹಾಡು ಹಾಡಿದಿರಿ. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಿಮಗೆ ಎಲ್ಲ ಸಾರಂಗ್ ಕೇಳುಗ ಬಾಂಧವರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು. ಹಾಗೆ ಇನ್ನಷ್ಟು ನಿಮ್ಮ ಹೆಸರು ರಾರಾಜಿಸಲಿ, ಹಾಗೆ ವಿಶೇಷ ಮಕ್ಕಳ ಬಗ್ಗೆ ಇನ್ನಷ್ಟು ಅವರನ್ನು ನೋಡುವಂಥ, ಆರೈಕೆ ಮಾಡುವಂಥ ಶಕ್ತಿ ದೇವರು ನಿಮಗೆ ಒದಗಿಸಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ.
0: ಈ ವಿಶೇಷ ಶಿಕ್ಷಣಕ್ಕೆ, ಈ ಮಕ್ಕಳ ಸೇವೆ ಮಾಡಲು ಅವಕಾಶ ಕೊಟ್ಟಂಥ ನಮ್ಮ ಚೇತನ ವಿಶೇಷ ಶಾಲೆಗೆ ನಾನು ಧನ್ಯವಾದ ತಿಳಿಸ್ತೇನೆ. ಮತ್ತು ನನಗೆ ಈ ಅವಕಾಶ ಒದಗಿಸಿದ ರೇಡಿಯೋ ಸಾರಂಗಿ ನಾನು ಧನ್ಯವಾದ ತಿಳಿಸ್ತೇನೆ.
1: ನಿಮ್ಮ ಯಾರೋ ಅದು ಆತ್ಮೀಯರೇ ನಮಗೆ ಪರಿಚಯ ಮಾಡಿಕೊಟ್ರು, ಅವರ ಹೆಸರು ಏನು?
0: ಧೃತಿ ಅಂತ.
1: ಓಕೆ, ಧೃತಿಯ ಮೇಡಮ್ ಅವರು ನಮಗೆ, ಅವರು ಕೂಡ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣಲ್ವಾ?
0: ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು
1: ಕೇಳಿದ್ರೆ. ಇವತ್ತು ನಮ್ಮ ಜೊತೆ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಹೃದಯ ರಾಗದಲ್ಲಿ ಭಾಗವಹಿಸಿದವರು ಸಂಧ್ಯಾ ನೆಲ್ಲಿಕಾರ್ ಅವರು, ಅವರ ಮಾತುಗಳನ್ನು ಕೇಳಿದರೆ. ಮುಂದಿನ ವಾರ ಒಬ್ಬರು ಕಲಾವಿದರು ಬರ್ತಾರೆ, ಅವರು ಪಕ್ಕ ವಾದಿಯೆಲ್ಲ ಹಿಡ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ, ನೋಡೋಣ ಅವರು ಯಾರಂತ. ನಿಮಗೆ ಪರಿಚಯ ಇರಬಹುದು, ಆದರೆ ಮುಂದಿನ ಬುಧವಾರ ಮತ್ತೊರು ಅತಿಥಿಯೊಂದಿಗೆ ಭೇಟಿಯಾಗೋಣ. ಕೇಳ್ತಾಯಿರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್, ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಖಂಡಿತವಾದಿ ಅನಿಸ್ಕೊಂಡಂಥದ್ದು, ಸ್ಪಷ್ಟ ಟೀಕೆ ಮಾಡುವಂಥವರು, ಬಿರುಸಾಗಿ ಮಾತಾಡುವಂಥ ಕೈಲಾಸಂ ಕೂಡ ಗಾಂಧೀಜಿ ಬಗ್ಗೆ ಹಾಕಿದ್ರು. ಅವನ ಸ್ಪೆಕ್ಟ್ರಮ್ ಹೇಳೋಕೆ ಇಷ್ಟಪಡ್ತಿದ್ದೀನಿ ನಾನು. ಅಲ್ಲಿಂದ ತಗೊಂಡು ಬೇಂದ್ರೆ ಅವರಿಂದ ಮನ್ಸೂರಿಂದ ಹಿಡ್ಕೊಂಡು ನಮ್ಮ ಕೈಲಾಸಂ ಕೂಡ ಚೂರು ತಪ್ಪಾದರೂ ಸಹನೆ ಮಾಡುವಂಥ ಮನುಷ್ಯ ಅಲ್ಲ, ತಕ್ಷಣ ಪ್ರತಿಕ್ರಿಯೆ ಕೊಡುವಂಥ ಮನುಷ್ಯ. ಕೈಲಾಸಂ ಹೇಗೆ ಬರೆದಿದ್ರು ಅಂತ ಅವರೊಂದು ಘಟನೆ ಬರೀತಾರೆ. 1927 ದೇಶಿ ವಿದ್ಯಾಶಾಲೆ ಮೈದಾನದಲ್ಲಿ ಗಾಂಧಿ ಬಂದಿದ್ರಂತೆ, ಖಾದಿ ಪ್ರದರ್ಶನಕ್ಕೆ ಬಂದಿದ್ರಂತೆ. ಬಂದಾಗ ಸ್ನೇಹಿತರು ಕೈಲಾಸಮ್ಮರಿಗೆ, ಸ್ನೇಹಿತರಿಗೆ ಕೈಲಾಸಂ ಬಹಳ ದೊಡ್ಡವರು. ಅವ್ರಿಗೇನು ಆಸೆ ಅಂದರೆ ಕೈಲಾಸಮ್ಮವ್ರನ್ನ ಗಾಂಧೀಜಿಯವ್ರಿಗೆ ಪರಿಚಯ ಮಾಡಬೇಕು ಅಂತ ಒಂದು ಆಸೆ. ಕೈಲಾಸಮ್ಮವರಿಗೆ ಪರಿಚಯ ಮಾಡಬೇಕು ಗಾಂಧೀಜಿಯವ್ರದ್ದು ಅಂತ ಹೇಳಿ ಅದಕ್ಕೆ ಹೇಳಿ ಬನ್ನಿ ಬನ್ನಿ ಕರ್ಕೊಂಡು ಹೋಗೋದಾಗ ಅವ್ರು ಏನು ಮಾಡಿದರು ಅಂತ ಎಷ್ಟು ಚೆಂದಾಗಿ ಬರೀತಾರೆ ನೋಡಿ. ಆದರೆ ಅವರು ಭಕ್ತಿ ಭಯ ಬೆಕ್ಕಸಗಳಿಂದ ತಮ್ಮ ಆರಾಧ್ಯ ಮೂರ್ತಿಯನ್ನು ನೋಡಿ, ಇದು ವರ್ಡ್ ಆರಾಧ್ಯ ಮೂರ್ತಿ ಅಂತ ಬರೀತಾರೆ, ನನ್ನ ಆರಾಧ್ಯ ಮೂರ್ತಿ ಗಾಂಧಿ ಅಂತ ಬರೀತಾರೆ. ಅವ್ರು ನೋಡಿಬಿಟ್ಟು ಸುಮ್ಮನಿರಿ, ಅಲ್ಲಿರೋರು ಯಾರು ಗೊತ್ತಾ, ಮಹಾತ್ಮ ಅದು, ಅಲ್ಲಿರೋರು ಯಾರು ಗೊತ್ತಾ, ಮಹಾತ್ಮ, ನನ್ನೇನು ಪರಿಚಯ ಮಾಡ್ತೀರಿ ಅವರಿಗೆ ಅಂಥೇಳಿ ಸುಮ್ಮನೆ ಕೂತ್ಕೊಂಡ್ರಂತೆ. ಮಾತಾಡಬೇಡ, ಕಣ್ಣು ತುಂಬ್ಕೋತೀನಿ ಅಂದ್ರಂತೆ. ಅವ್ರು ನೋಡಿ ಕಣ್ಣು ತುಂಬಿಕೊಂಡ್ರಂತೆ. ಇನ್ನೊಂದ್ಸಲ ಅವ್ರ ಭಾಷಣದಿಂದ ಪ್ರಭಾವಿತರಾದಾಗ ಹುಡುಗರು ಏನಾದರೂ ಸಂದೇಶ ಕೊಡಿ ಸರ್ ಅಂತ ಕೈಲಾಸಮ್ಮ ಅವ್ರು ಕೇಳಿದ್ರಂತೆ. ಆ ಸಂದೇಶ ಎಷ್ಟು ಚೆನ್ನಾಗಿದೆ ನೋಡಿ, ಕೊಡಿ ಅಂದಾಗ ಹೇಳಿದ್ರಂತೆ, ಸಾಧ್ಯವಿದ್ದಷ್ಟು ಬಾಪೂಜಿ ಅಂತಾಗಿ ಕೈಲಾಸಮ್ಮಂತ ಆಗಬೇಡಿ ಅಂತ ಹೇಳಿದ್ರಂತೆ. ಸಾಧ್ಯವಿದ್ದಷ್ಟು ಬಾಪೂಜಿ ಅಂತಾಗಿ ಕೈಲಾಸಮ್ಮಂತ ಆಗಬೇಡಿ. ಅವ್ರು ಗಾಂಧೀಜಿ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಗಾಂಧೀಜಿ ಬಗ್ಗೆ ಬರೆದಂತ ಅದ್ಭುತವಾದ ಕವಿತೆ ಇದು. ಹಾಸ್ಯ ದೃಷ್ಟಿಯಿಂದ ತಗೊಳ್ಳಿ, ಅದು ಎಷ್ಟು ಆಳಕ್ಕೆ ಹೋಗುತ್ತೆ ಅಂದ್ರೆ ಪದ್ಯ, ಅಷ್ಟು ಅದ್ಭುತವಾದ ಪದ್ಯವನ್ನು ಬರೆದಿದ್ದಾರೆ ಕೈಲಾಸಂ ಬರೆದಿದ್ದು. ಎಷ್ಟು ಚಂದ ನೋಡಿ ಬರೆಯೋ ಸ್ಟೈಲ್ ಕೈಲಾಸಂ, ಟಿಪಿಕಲ್ ಕೈಲಾಸಂ ಅದು. ಒಂದೇ ಹಿಡಿ ಮೂಳೆ ಚಕ್ಕಳ ಅಷ್ಟೆ, ಒಂದೇ ಹಿಡಿ ಮೂಳೆ ಚಕ್ಕಳ ಅಷ್ಟೆ, ಅದಕ್ಕೆ ಸುರಿ ಮೂರೋ ನಾಲ್ಕೋ ಚಮಚ ರಕ್ತ ಮಾಂಸ. ಒಂದು ಹಿಡಿ ಚಕ್ಕಳೆ ಮೂಳೆ, ಅದಕ್ಕೆ ಸುರಿ ಮೂರೋ ನಾಲ್ಕೋ ಚಮಚ ರಕ್ತ ಮಾಂಸ. ಜೊತೆಗಿರಿಸು ನೋಡಿ, ಏಕದಂ ಕಾವ್ಯಾತ್ಮಕ ಆಗಿಬಿಡುತ್ತೆ. ಮೊದಲು ತಮಾಷೆಯಾಗಿ ಬಂದಂತಹ ಮಾತು ಏಕದಂ ಕಾವ್ಯಾತ್ಮಕ ಆಗಿಬಿಡುತ್ತೆ. ಜೊತೆಗಿರಿಸು ಪಾಪವನ್ನು ನೆರೆ ತೊರೆದ ಕಡಲನಾಳದ ಮನಸ, ಪಾಪವನ್ನು ನೆರೆ ತೊರೆದ ಕಡಲನಾಳದ ಮನಸ, ನೆರೆ ಬಂದ ಕಡಲಿನೊಳು ಪ್ರೇಮವಂ ತುಂಬಿದೆದೆಯ. ಆ ಪ್ರೀತಿ ಎಷ್ಟು ದೊಡ್ಡದು, ನೆರೆ ಬಂದ ಕಡಲಿನೊಲು ಪ್ರೇಮವಂ ತುಂಬಿದೆದೆಯ. ಮುಂದೆ ಮತ್ತೆ ತಮಾಷೆಗೆ ಬರುವಂಥದ್ದು, ಹಚ್ಚು ಮೊರ ಕಿವಿ ಎರಡ, ಹಚ್ಚು ಮೊರ ಕಿವಿ ಎರಡ, ಎರಡು ಪಿಳಿ ಪಿಳಿ ಕಣ್ಣ, ಎರಡು ಪಿಳಿ ಪಿಳಿ ಕಣ್ಣ, ಹಾಲು ಹಸುಳೆಯ ಮಂದಹಾಸವನ್ನು ಲೇಪಿಸದಕ್ಕೆ. ಆ ತುಟಿಗೆ ಹಾಲು ಹಸುಳೆಯ ಮಂದಹಾಸವನ್ನು ಲೇಪಿಸದಕ್ಕೆ ಒಳಗಿರಿಸು. ಒಳಗೇನಿರಿಸ್ಬೇಕು ಅಂದ್ರೆ ಜೇನು ನಗುವಲು ಇನಿಯ ನಾಲಿಗೆಯ, ಮೇಣ್ ಹಿಮಗಿರಿಯ ಮೀರಿಸಿ ನಿಮಿರ್ದ ಹಿರಿಯಾತ್ಮವ, ಹಿಮಗಿರಿಯ ಮೀರಿಸಿ ನಿಮಿರ್ದ ಹಿರಿಯಾತ್ಮವ. ಇದರ ಹೂರಣವೋ, ಒಳಗಡೆ ಹೂರಣ ಏನಿದಕ್ಕೆ ಕೊಂಬೆಗೆ ಹೂರಣವೋ, ಸೋಯಾಬೀನ್ಸ್ ಖರ್ಜುರ ಮೇಕೆ ಹಾಲು, ಸೋಯಾಬೀನ್ಸ್ ಖರ್ಜುರ ಮೇಕೆ ಹಾಲು. ಮುಂದೇನ್ ಮಾಡ್ಬೇಕು ಅಂದ್ರೆ ಎಷ್ಟು ಗಾಂಧಿನ ಚೆನ್ನಾಗಿ ಪ್ರೀತಿ ಮಾಡಿ ಬರೆದಂತಹದ್ದು, ಮೇಲಿ ನಂಚಿನವರೆಗೂ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಈ ಇದನ್ನು ಸೆರೆಮನೆಯೊಳಂದಿನಿತು ವರುಷ ಇಡು. ಅದರೊಳಗೆ ದುಃಖಿಗಳ ಕಣ್ಣೀರನ್ನ ಅಂಚಿನವರೆಗೂ ತುಂಬಬೇಕಂತೆ. ಗಾಂಧೀಜಿ ಹೇಳಿದ್ರಲ್ಲ, ಅವ್ರ ಎಫರ್ಟ್ ಇಸ್ ಟು ವೈಪ್ ಎವ್ರಿ ಟಿಯರ್ ಫ್ರಾಮ್ ಎವ್ರಿ ಐ, ಪ್ರತಿಯೊಂದು ಕಣ್ಣಿಂದ ನೀರನ್ನು ಒರೆಸುವಂತ ಕೆಲಸ ಆಗಬೇಕು. ಅದಕ್ಕೆ ಹೇಳ್ತಾರೆ, ಮೇಲಿ ನಂಚಿನವರೆಗೂ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಇದನ್ನು ಸೆರೆಮನೆಯೊಳಂದಿರಿಸುವ ಇಡಿಸುವ ವರ್ಷ, ಹೊರಗೆ ತೆಗೆ ಪರೆಯ ಪರಿವಾರದೆಂ ಗಮಗಮಿಸ ತೊಳೆಸಿ ಚಿಂದಿಯಲಿ ಸುತ್ತಿ, ಬಟ್ಟೆ ಸಣ್ಣದು ಚಿಂದಿಯಲಿ ಸುತ್ತಿ ಸೆಳೆ ಬೊಂಬಿನ ಆಲಂಬನವನಿತ್ತು, ಒಂದ್ ಬೊಂಬೆ ಕೊಡು ಕೈಯಲ್ಲಿ, ಸೆಳೆ ಬೊಂಬಿನ ಆಲಂಬನವಿತ್ತು ಬಡಿಸುತ್ತಾ, ಅದನ್ನೇ ಬಡಿಸು, ಅವನೇ ಕಾಣ್ ಲೋಕತಾರಕ ನಮ್ಮ ಬಾಪು, ಅವನೇ ಕಾಣ್ ಲೋಕತಾರಕ ನಮ್ಮ ಬಾಪು. ಕೈಲಾಸಂ ಬರೆಯುವುದು ಯಾರ್ಯಾರಿಗೆ ಕೊಟಕಿ ಹಾಕಿದಂಥವ್ರು, ವಕ್ರೋಕ್ತಿ ಹಿಂದ್ಮುಂದ್ ನೋಡಿದಂಥವ್ರು, ಯಾರಿಗಾದ್ರೂ ಚಟ್ಟನ್ ಚಾಟಿ ಇಟ್ಕೊಡುವಂಥ ಕೈಲಾಸಂ ಬರೀತಾರೆ, ಅವನೇ ಕಣ ಲೋಕತಾರಕ ನಮ್ಮ ಬಾಪು. ಇದು ಕೈಲಾಸಂ ಕೊಟ್ಟಂತ ಚಿಂತನೆ.

0: You're listening to Radio Sarang, 107.8 FM.
1: ಪ್ರಪಂಚದ ಎಲ್ಲ ಜನ ನಾನು ಯಾಕೆ ಇದು ಹೇಳ್ತಿದ್ದೇನೆ ಅಂತಂದ್ರೆ ಬರೀ ವೈಭವೀಕರಿಸಬೇಕು ಅನ್ನೋ ಉದ್ದೇಶ ನನ್ನ ಖಂಡಿತ ಇಲ್ಲ. ಜಗತ್ತಿನಲ್ಲಿ ಇಷ್ಟೊಂದು ಜನ ಒಳ್ಳೆಯವರು, ದೊಡ್ಡ ದೊಡ್ಡವರು, ಜಗತ್ತನ್ನು ಕಂಡವರು, ಜೀವನದ ದರ್ಶನವನ್ನು ಮಾಡಿದವರು, ಗಾಂಧೀಜಿ ಬಗ್ಗೆ ಕೊಟ್ಟಂತ ಅಭಿಪ್ರಾಯ ಇದು. ಇದು ನಮ್ಮ ದೇಶದವ್ರದ್ದಾಯ್ತು. ಹೊರಗಡೆ ನೋಡೋಣ, ಐನ್ಸ್ಟೈನ್ ಅಂತ ಮನುಷ್ಯ, ರ್ಯಾಷನಲ್ ಮನುಷ್ಯ, ನೊಬೆಲ್ ಪ್ರಶಸ್ತಿ ಬಂದಂತವನು, ಪ್ರಪಂಚದ ಅತ್ಯಂತ ಒಂದು ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಅಂತನ್ನುವಂಥ ಮನುಷ್ಯ ಆತ ಹೇಳ್ತಾನೆ, ದ ಫ್ಯೂಚರ್ ಜನರೇಷನ್ಸ್ ವುಡ್ ಸ್ಕೇರ್ಸ್ ಬಿಲೀವ್ ದಟ್ ಎ ಮ್ಯಾನ್ ಲೈಕ್ ಗಾಂಧಿ ಇನ್ ಫ್ಲೆಶ್ ಅಂಡ್ ಬ್ಲಡ್ ವಾಕ್ಡ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಗಾಂಧೀಜಿ ಅಂತ ಒಬ್ಬ ಮನುಷ್ಯ ರಕ್ತ ಮಾಂಸಗಳಿಂದ ಕೂಡಿ ಈ ಭೂಮಿ ಮೇಲೆ ಅಡ್ಡಾಡಿದ್ರು ಅಂತ ಅನ್ನೋದನ್ನು ಮುಂದಿನ ಜನಾಂಗ ನಂಬಲಿಕ್ಕಿಲ್ಲ ಅಂತ, ಅದೊಂದು ಪವಾಡ ಅನ್ನೋ ಹಂಗೆ ಐನ್ಸ್ಟೈನ್ ಹೇಳ್ತಾರೆ. ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾರೆ, ಐ ಹ್ಯಾವ್ ಟೂ ಮಾಸ್ಟರ್ಸ್, ನನಗಿಬ್ರು ಮಾಸ್ಟರ್ಸ್ ಇದ್ದಾರೆ. ಒನ್ ಈಸ್ ಜೀಸಸ್ ಕ್ರೈಸ್ಟ್ ಹೂ ಗೇವ್ ಮಿ ಲೈಫ್, ಅದರ್ ಈಸ್ ಮಹಾತ್ಮ ಗಾಂಧಿ ಹೂ ಶೋಡ್ ಮಿ ದ ವೇ ಆಫ್ ಲೈಫ್. ಒಬ್ಬ ಜೀವನ ಕೊಟ್ಟರೆ ಇನ್ನೊಬ್ಬ ಜೀವ ಮಾಡೋ ರೀತಿ ಕಲಿಸ್ಕೊಟ್ರು ಅಂತ ಇಬ್ರು ಮಾಸ್ಟರ್ಸ್ ಅಂತ ಲೂಥರ್ ಕಿಂಗ್ ಹೇಳ್ತಾರೆ. ಮೌಂಟ್ ಬ್ಯಾಟನ್ ಆ ಕಡೆ ಕೂ ಚರ್ಚೆ ಮಾಡುವಂತ ಮನುಷ್ಯ, ವೈಸ್ರೋ ಆಗಿದ್ದವನು, ಇವ್ರ ಜೊತೆಗೆ ಜಿಜ್ಞಾಸೆ ಮಾಡಿದಂಥವನು, ಒಂದು ರೀತಿ ನೋಡಿದ್ರೆ ರಾಜಕೀಯ ವೈರಿ ನೋಡಿದ್ರೆ ಅಂಥದ್ದು. ಮೌಂಟ್ ಬ್ಯಾಟನ್ ಬರೀತಾನೆ, ಎವ್ರಿ ಟೈಮ್ ಐ ಸಾ ಗಾಂಧಿ ಇನ್ ದ ಚೇರ್ ಅಪೋಸಿಟ್ ಟು ಮೀ ಐ ಆಲ್ವೇಸ್ ರಿಮೆಂಬರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಮೌಂಟ್ ಬ್ಯಾಟನ್ ಹೇಳುವಂಥದ್ದು. ಅವ್ರು ನೋಡಿದಾಗಲ್ಲ ಜೀಸಸ್ ಕ್ರೈಸ್ಟ್ ನೆನಪಾಗ್ತಾ ಇತ್ತು ನನಗೆ ಅಂತ ಮೌಂಟ್ ಬ್ಯಾಟನ್ ಹೇಳುವಂಥ ಮಾತು. ಚಾರ್ಲಿ ಚಾಪ್ಲಿನ್ ಹೇಳ್ತಾನೆ, ಹಿ ಈಸ್ ಒನ್ ಪರ್ಸನ್ ಐ ಫೀಲ್ ಲೈಕ್ ರಿಸ್ಪೆಕ್ಟಿಂಗ್ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಚಾರ್ಲಿ ಚಾಪ್ಲಿನ್ ಹೇಳುವಂಥ ಮನುಷ್ಯ

0: रेडियो सारंग 107.8 FM।
1: ಒಂದ್ಸಲ ನಾನು ಬಿಸ್ಮಿಲ್ಲಾ ಖಾನ್ ಅವ್ರು ನೋಡಿಕ್ ಹೋಗಿದ್ದೆ ಮನೆಗೆ. ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಸ್ವಲ್ಪ ಕೆಲಸದಲ್ಲಿದ್ದಾಗ ಅಲ್ಲಿ ಒಬ್ರು ಸೆಕ್ರೆಟರಿ ಅವರು ನಾನು ಇಬ್ರು ಕೂಡಿ ಬನಾರಸ್ ಕಾಶಿಯಲ್ಲಿದ್ರು. ಬಿಸ್ಮಿಲ್ಲಾ ಖಾನ್ ಅವ್ರ ಮನೆಗೆ ಹೋಗಿದ್ವಿ, ಸಣ್ಣ ಮನೆ ಒಂದು ಕಾಟು, ಅಲ್ಲಿ ಮಲ್ಕೊಂಡಿದ್ರು ಬಿಸ್ಮಿಲ್ಲಾ ಖಾನ್. ನಾ ಇಬ್ರು ಹೋದ್ಮೇಲೆ ಮಾತಾಡ್ತಾ ಮಾತಾಡ್ತಾ ಉತ್ಸಾಹದಿಂದ ಹೇಳೋಕೆ ಶುರು ಮಾಡಿದ್ರು. ಹೇಳ್ಬಿಟ್ಟು ನಾನು ಕೇಳಿದೆ, ನಿಮ್ಮ ಜೀವನದಲ್ಲಿ ಮರೆಯಲಾರದಂತ ಒಂದು ಘಟನೆ ಏನಾದರೂ ಇದ್ರೆ? ನಾನು ಕೇಳಿದ ಉದ್ದೇಶ ಬೇರೆ ಇತ್ತು. ಇಷ್ಟೊಂದು ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೀರಲ್ಲ ನೀವು, ಎಷ್ಟು ಕಡೆ ಕೊಟ್ಟಿದ್ದೀರಿ, ಅವಿಸ್ಮರಣೀಯ ಪ್ರೋಗ್ರಾಮ್ ಯಾವುದಾದ್ರೂ ಇದೆಯಾ ಅನ್ನೋ ದೃಷ್ಟಿಯಿಂದ ನಾನು ಕೇಳಿದ್ದು. ನಿಮ್ಮ ಜೀವನದಲ್ಲಿ ಮರೆಯಲಾರದಂತ ಘಟನೆ ಯಾವುದಾದ್ರೂ ಇದೆಯಾ ಅಂತ ಕೇಳಿದ್ರೆ ಅವ್ರು ಏನು ಹೇಳಿದ್ರು ಗೊತ್ತಾ? ಏಕ್ ಮಿನಿಟ್ ಹೇರೋ, ಒಂದು ನಿಮಿಷ ಇರು ಅಂದರು. ಧಡಕ್ಕನೆ ಎದ್ರು, ಎದ್ದೋಗ್ಬಿಟ್ಟು ಅವರೊಂದು ಹಳೆಯ ಗೋದ್ರೇಜ್ ಕಪಾಟಿತ್ತು, ಅದನ್ನು ಡಗ ಡಗ ಡಗ ಅಂತ ತಪ್ಪಳ ಮಾಡಿ ತೆಗೆದ್ರು. ಆ ತೆಗೆದ್ಮೇಲೆ ಒಳಗಡೆಗೆ ಒಂದು ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ನನ್ನ ಕಡೆ ಬಂದರು. ಪ್ಲಾಸ್ಟಿಕ್ ಚೀಲ, ಅದರೊಳಗೆ ಒಂದು ಜಾಕೆಟ್ ಇದೆ. ತಾವು ಗಮನಿಸಿರಬೇಕು, ಈ ಸಂಗೀತಗಾರರು ವಿಸ್ಮಲ್ ಶಹನಾಯಿ ಹೋಗ್ಬೇಕಾದ್ರೆ ಶೆರ್ವಾನಿ ಮೇಲೆ ಒಂದು ಜಾಕೆಟ್ ಹಾಕ್ಕೊಂಡಿರ್ತಾರೆ. ಆ ಜಾಕೆಟ್ ಇತ್ತು, ಒಂದು ಕಪ್ಪು ಬ್ರೌನ್ ಬಣ್ಣದೊಂದು ಜಾಕೆಟ್. ಅದು ಮಡಚಿ ಪ್ಲಾಸ್ಟಿಕ್ ಕವರ್ಲ್ಲಿ ಹಾಕಿಟ್ಟಿದ್ದಾರೆ. ಅದನ್ನ ಹಿಡ್ಕೊಂಬಂದ್ರು. ಹಿಡ್ಕೊಂಬಂದು ನಮಗೇನು ಜೀವನದ ಅವಿಸ್ಮರಣೀಯ ಘಟನೆ ಹೇಳಿದ್ರೆ ಇದನ್ನು ತೋರಿಸ್ತಾರಲ್ಲ ಜಾಕೆಟ್ ಅಂತ. ಜಾಕೆಟ್ ತೋರಿಸ್ಬಿಟ್ಟು ಹಿಂಗೆ ಕೈ ಇಡ್ತಾರೆ, ಬೆಳ್ಳ ಇಟ್ಟು ತೋರಿಸಿದ್ರು. ಇದ್ರಿದೇಕೋ ಬಾಪೂಜಿ ಹಾತ್ರ ಖೇತೆ, ಇಲ್ಲಿ ಇಲ್ಲೇ ನೋಡು ಬಾಪೂಜಿ ಕೈ ಇಟ್ಟಿದ್ದು ನನ್ನ ಹೆಗಲ ಮೇಲೆ ಅಂತ. ಅದು ಎಷ್ಟು ವರ್ಷ ಹಿಂದೆ ಇಟ್ಟಿದ್ರು ಆ ಪುಣ್ಯಾತ್ಮರು, ಎಷ್ಟು ವರ್ಷದ ಹಿಂದೆ ಇಟ್ಟಿದ್ದು. ಆ ಮನುಷ್ಯ ಏನ್ ಮಾಡಿದ್ರು ಅಂತ ಹೇಳಿದ್ರು ಅವರು, ಬಾಪೂಜಿ ಶಹನಾಯಿ ನುಡಿಸಿದ್ಮೇಲೆ ಬಹಳ ಖುಷಿ ಹೆಗಲ್ಮಿಟ್ಟು ಬಹುತ್ ಹಚ್ಚ ಅಂದ್ರಂತೆ ಗಾಂಧೀಜಿ. ಬಹುತ್ ಹಚ್ಚ ಅಂದ ತಕ್ಷಣ ಇವ್ರು ಏನ್ ಮಾಡಿದ್ರು ಗೊತ್ತಾ? ಫಸ್ಟ್ ಜಾಕೆಟ್ ಬಿಚ್ಚಿದ್ರು, ಇನ್ನೊಬ್ಬರು ಆ ಜಾಗದಲ್ಲಿ ಕೈ ಇಟ್ಟರೆ ಅಪವಿತ್ರ ಆಗ್ಬಿಡ್ತದೆ ಅನ್ನೋ ರೀತಿಯಲ್ಲಿ ಅದನ್ನು ಮಡಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಹಂಗೆ ಇಟ್ಟಿದ್ದಾರೆ ನೋಡಿ. ನಾ ಹೋದಾಗ ಹೇಳ್ತಿದ್ರು, ಇದ್ರಿ ಹಾತ್ರ ಕೇತೆ ಬಾಪು, ಯಾವ ಮಟ್ಟಕ್ಕೆ ಇಟ್ಕೊಂಡಿರ್ಬೇಕು ಬಿಸ್ಮಿಲ್ಲಾ ಖಾನ್ ಅಂತ. ಅಂದ್ರೆ ನಾನು ಬೇರೆ ಬೇರೆ ಜೀವನದ ಬೇರೆ ಬೇರೆ ಆಯಾಮಗಳಿದ್ದಂಥ ಜನರ ಹೆಸರು ಹೇಳ್ತಾ ಇದ್ದೀನಿ. ಬಿಸ್ಮಿಲ್ಲಾ ಖಾನ್ ಹೇಳಿದಂಥದ್ದು, ನಮ್ಮ ಎಚ್ ಎನ್ ನರಸಿಂಹಯ್ಯನವರು, ಅವ್ರ ರೂಮ್ನಲ್ಲಿ ಯಾವುದೂ ಫೋಟೋ ಇರಲಿಲ್ಲ, ಒಂದು ಮಾತ್ರ ಬಿಟ್ಟು. ತಾವು ನೋಡಿರ್ಬೇಕು ಹಿಂದೂದಲ್ಲಿ ಬಂದಂಥ ಫೋಟೋ, ಬಾಲಕ ನರಸಿಂಹಯ್ಯ ನಡ್ಕೊಂಡು ಹೊಟ್ಟಿದ್ದಾರೆ, ಗಾಂಧೀಜಿ ಹೆಗಲ ಮೇಲೆ ಕೈ ಇಕ್ಕಿದ್ದಾರೆ. ಅದು ಒಂದು ಬಿಟ್ಟರೆ ನರಸಿಂಹಯ್ಯನವ್ರಿಗೆ ಬೇರೆ ಫೋಟೋ ಬೇಕಾಗಿರಲಿಲ್ಲ. ಅಂದರೆ ಇವರು 10-11 ವರ್ಷ ಹುಡುಗ ಆಗಿದ್ದಾಗ ಗಾಂಧೀಜಿ ಕೈ ಇಟ್ಟಿದ್ದು ಆ ನೆನಪು ಇನ್ನೂ ಮಾಸಿರ್ಲಿಕ್ಕಿಲ್ಲ ನಮ್ಮ ನರಸಿಂಹಯ್ಯನವ್ರಿಗೆ 80 ವರ್ಷ ಆದಾಗ. ಅದು ಯಾವ ಶಕ್ತಿ ಇದ್ದಿದ್ದಿತ್ತಪ್ಪ ಅದು? ನನ್ನ ಹೆಗಲ ಮೇಲೆ 8,000 ಜನ ಕೈ ಇಟ್ಟಿದ್ದಾರೋ ಗೊತ್ತಿಲ್ಲ, ಒಬ್ಬರದು ನೆನಪಿಲ್ಲ ನನಗೆ. ಆದರೆ ಒಬ್ಬ ಮನುಷ್ಯ ಕೈ ಇಟ್ಟರೆ ತಕ್ಷಣ ಜಾಕೆಟ್ ಬಿಚ್ಚಿ ಮಡಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಮತ್ತೊಬ್ಬರು ಮುಟ್ಟಿದ್ರೆ ಅಪವಿತ್ರ ಆಗೋ ಅನ್ನೋ ರೀತಿಯಲ್ಲಿ ನೋಡ್ಕೋತೀವಲ್ಲ, ಆ ಏನು ಗೌರವ ಇರಬೇಕು ಆ ಮನುಷ್ಯನ ಬಗ್ಗೆ?

ರಾಬಿನ್ ಐಲ್ಯಾಂಡ್ ಅಂತಿದೆ ಸೌತ್ ಆಫ್ರಿಕಾದಲ್ಲಿ. ಕೇಪ್ ಟೌನ್ ಹೋದ್ರೆ, ಕೇಪ್ ಟೌನ್ ಇಂದ ಒಂದು 10 ನಿಮಿಷ ಸಮುದ್ರದ ಒಳಗೆ ಹೋದ್ರೆ, ನಾನು ನೋಡಿ ಬಂದಿದ್ದೇನೆ ಅದನ್ನ, ಒಳಗಡೆ ಹೋದ್ರೆ ಈ ನಮ್ಮ ಅಂದಮಾನ್ ನಿಕೋಬಾರ್ ಜೈಲ್ ಇದೆಯಲ್ಲ, ಆ ಥರದೊಂದು ಜೈಲ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ಕರಿ ಕರಿ ಕರಿ ಸಮುದ್ರ ಕಾಣತ್ತೆ, ಮತ್ತೆ ಏನಕ್ಕೆ ಹುಚ್ಚಿಡ್ದೋಗ್ಬೇಕು. ಒಂದು ಸಣ್ಣ ಸೆಲ್ಯುಲರ್ ಜೈಲು, ಅದ್ರ 6x6x ಇರಬೇಕು ರೂಮ್, ಅದು ಕೋಣೆ ಜೈಲು, ಏನೂ ಕಾಣಿಸಲ್ಲ. ಸಮುದ್ರ, ಕರಿ ಸಮುದ್ರ ಮಾತ್ರ ಕಾಣತ್ತೆ, ಏನೂ ಕಾಣಿಸಲ್ಲ. ಅಕಸ್ಮಾತ್ ಒಂದು ಹಡಗು ಕೂಡ ಬರಲ್ಲ ಅಲ್ಲಿ, ಆ ಥರ ಪರಿಸ್ಥಿತಿ. ಆ ಕಡೆ ಸಮುದ್ರ ಕಡೆ ಮುಖ ಮಾಡಿ ಒಂದು 6x6x ಜೈಲಲ್ಲಿ ನೆಲ್ಸನ್ ಮಂಡೇಲಾ 26 ವರ್ಷ ಇದ್ರು. ನಮಗೆ ಒಂದು ದಿವಸ ಮನೆಯಲ್ಲಿ ನಮ್ಮ ಸಂಬಂಧಿಕರು ಯಾರೂ ಇಲ್ಲದೆ ಹೋದ್ರೆ ಒಬ್ಬನೇ ಇದ್ರೆ ಹುಚ್ಚಿಡ್ದಂಗಾಗಲ್ಲ. ಅದು ಅವತ್ತು ಟಿ ವಿ ಬೇರೆ ಇಲ್ಲ ಅಂದ್ರೆ ಮುಗದೆ ಹೋಯ್ತಾ, ಟಿ ವಿನೇ ದೋಸ್ತಿಗೆ ನಮಗೆ, ಅದು ಇಲ್ಲಾಂದ್ರೆ ಅಂಥದ್ದು. ನೆಲ್ಸನ್ ಮಂಡೇಲಾ 6x3 ಎತ್ತರಿದ್ದಾರೆ, ಅವರು ಎಲ್ಲವನ್ನ ಅಲ್ಲೇ ಮಾಡ್ಕೋಬೇಕು ರೂಮಲ್ಲಿ, 6x6x ರೂಮಲ್ಲಿ 26 ವರ್ಷ ಇದ್ರಂತೆ. ಅಲ್ಲೇ ಕುತ್ಕೊಂಡು ಪುಸ್ತಕನೂ ಬರೆದ್ರು ಅವರು. ಆದರೆ ಒಳಗಿನ ಉತ್ಸಾಹ ಕುಗ್ಗಲಿಲ್ಲ, ಹೊರಗೆ ಬಂದ್ಮೇಲೆ ಯುದ್ಧ ಮಾಡಿದ್ರು ಮಾಡಿದ್ರು, ಕೊನೆಗೆ ತಮಗೆ ಅಪಾರ್ಥಿಡಲ್ಲಿ ಗೆದ್ದು ಪ್ರೆಸಿಡೆಂಟ್ ಕೂಡ ಆದರು. ಕಲಾಂ ಹೋದ ತಕ್ಷಣ ಮಾತಾಡಿದಾಗ ನೆಲ್ಸನ್ ಮಂಡೇಲಾ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಬಂದವರು, ಕೈ ಕೂಲ್ಬೇಕಲ್ಲ, ಊರ್ಬೇಕಲ್ಲ, ಊರಿಗೆ ಹೋಗ್ಬೇಕಲ್ಲ ಅವರಿಗೆ. ಇವ್ರು ಬಂದ ತಕ್ಷಣ ಊರಿಗೆ ಹೋಗಿ ಹಿಂಗೆ ಬಿಸಾಕ್ಬಿಟ್ಟು ಇವ್ರು ಹೆಗಲ ಮೇಲೆ ಕೈ ಹಾಕಿ ನಡ್ಕೊಂಡು ಹೊರಟ್ರಂತೆ. ಕಲಾಂ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕಲಾಂ ಕೇಳಿದ್ರಂತೆ, 26 ವರ್ಷ ಜೈಲಲ್ಲಿ ಇದ್ರಲ್ಲ, ನೋಡಿ ಬಂದೆ ನಾನು ರಾಬಿನ್ ಐಲ್ಯಾಂಡ್ ಜೈಲ್ ನೋಡಿ ಬಂದೆ, ಈಗ ನನಗೆ 1/2 ಗಂಟೆ ನಿಂತರೆ ಗಾಬರಿ ಆಗಿಬಿಡುತ್ತೆ. 26 ವರ್ಷ ಇದ್ರಿ, ನಿಮ್ಮ ಉತ್ಸಾಹ ಕಮ್ಮಿ ಆಗಲಿಲ್ಲ, ನಿಮಗೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರಂತೆ. ಇನ್ಸ್ಟಂಟ್ಲಿ, ಒಂದು ಕ್ಷಣದಲ್ಲಿ ಕಲಾಂ ಬರೀತಾರೆ, ಇನ್ಸ್ಟಂಟ್ಲಿ ಡಾಕ್ಟರ್ ಮಂಡೇಲಾ ರಿಪ್ಲೈಡ್, ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ನನಗೆ ಸೌತ್ ಆಫ್ರಿಕಾದಲ್ಲಿ ಮಾದರಿ ಅವರು, ಅವ್ರು ಕಲಿಸಿದ್ರು ನಮಗೆ, ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ನಮಗೆ ಅವರೇ ಸ್ಫೂರ್ತಿ ಕೊಟ್ಟವರು, 26 ವರ್ಷ ನೆನೆಸ್ಕೋತಾ ಇದ್ದೆ ಅವ್ರು ನಾನು ಅಂತ ಮಂಡೇಲಾ ಹೇಳ್ತಾರೆ. ಆಮೇಲೆ ಕೊನೆಗೊಂದು ತಮಾಷೆಗೆ ಮಾತು ಹೇಳಿದ್ರಂತೆ, ಬಟ್ ಯು ನೋ ಡಾಕ್ಟರ್ ಕಲಾಂ, ಯು ಸೆಂಟ್ ಅಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ವಿ ಸೆಂಟ್ ಯು ಬ್ಯಾಕ್ ಮಹಾತ್ಮ ಗಾಂಧಿ ಅಂತ ಹೇಳಿದ್ರಂತೆ. ನೀವು ನಮಗೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಕಳಿಸ್ಕೊಟ್ರಿ, ನಾನು ನಿಮಗೆ ಮಹಾತ್ಮ ಗಾಂಧಿ ಕಳಿಸ್ಕೊಟ್ಟಿ ವಾಪಸ್ಸು ಅಂತ ತಮಾಷೆ ಹೇಳಿದರು ಅಂತ ಕಲಾಂ ಬರೀತಾರೆ. ಕಲಾಂ ಅದು ಹೇಳ್ತಾರೆ, ಆಶ್ಚರ್ಯ ಅಲ್ವಾ, ನಮ್ಮ ದೇಶದಲ್ಲಿ ಜನ ಸ್ಫೂರ್ತಿ ಮಾಡೋದು ಅಂತ ಆಯ್ತು, ಇಲ್ಲೇ ಇದ್ರು ಕರ್ಮಕ್ಷೇತ್ರ ಅದು, ಅಲ್ಲಿ ಸ್ವಲ್ಪ ದಿವಸ ಇದ್ರಲ್ಲ ಕೆಲಸ ಮಾಡಿದ್ದಾರೆ. ಆದರೆ ಆಗ ಮಂಡೇಲಾ ಇರಲಿಲ್ಲ, ಈಗ ಜೈಲಲ್ಲಿದ್ದಂಥ ಮಂಡೇಲಾಗೆ ಸ್ಫೂರ್ತಿ ಸಿಕ್ಕದ್ದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯಿಂದ ಅಂತ ಹೇಳ್ತಾರಂತೆ. ಆಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಮಂಡೇಲಾ ಹೇಳ್ತಾರೆ.

ಅವರು ಮಾಡಿದ್ದು ಹೇಳಿದ್ದು ಯಾವುದು ಆ ದಿನಗಳಿಗೆ ಸರಿಯಾಗಿತ್ತು ಅದು ಸಾರ್ವಕಾಲಿಕವಾಗಿದ್ದಿರ್ಲಿಕ್ಕಿಲ್ಲ. ಈ ಕ್ಷಣಕ್ಕೆ ಸರಿ ಅಂತ ಹೇಳಿರ್ತಾರೆ, ಯಾರೋ ಗಾಂಧೀಜಿ ಕೇಳ್ತಾರೆ, ಅಲ್ಲ ನೀವು 1929 ಹೆಂಗ್ ಹೇಳಿದ್ರಿ, 1942 ಹೇಗೆ ಹೇಳ್ತಿರಲ್ಲ ಅಂದ್ರಂತೆ, ಹೌದು 29 ಅಷ್ಟೇ ತಿಳುವಳಿಕೆ ಇತ್ತು ನನಗೆ, ಮುಚ್ಚಿರುವಂತದಿಲ್ಲ, ಹೌದು ಹಾಗೆ ಅನ್ಕೊಂಡಿದ್ದೆ ನಾನು, ಈಗ ನನ್ನ ಬೆಳವಣಿಗೆ ಆಗಿದೆಯಲ್ಲ, ನಾನು ಇಲ್ಲಿ ಬಂದಿದ್ದೇನೆ, ಈಗ ಇದು ಸರಿ ಅನ್ಸುತ್ತೆ ನನಗೆ. ತೆರೆದ ಮನಸ್ಸು, ಇದನ್ನ ಆಗ ಹೇಳಿದ್ದು ಆ ಕಾಲಕ್ಕೆ ಸಮರ್ಪಕವಾಗಿರಬಹುದು. ನಾವು ಈ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ನೋಡಿ, ಗಾಂಧೀಜಿ ತಪ್ಪು ಹೇಳಿದ್ರು ಅದನ್ನ ಅಂತ ಹೇಳ್ತೀವಿ. ಇದು ಒಂದು ಕ್ರೂಡ್ ಎಕ್ಸಾಂಪಲ್ ಕೊಡೋದಾದ್ರೆ, ಕ್ರಿಕೆಟ್ ಅಲ್ಲಿ ಬಾಲು ಪ್ಯಾಡಿಗೆ ಬಡಿತದೋ ಎಲ್ಲೋ ಬಡದ ಹೋಗ್ತದೆ, ಅಪೀಲ್ ಮಾಡ್ತಾರೆ, ಹೋ ಅಂತ ಕಿರ್ಚ್ಕೋತಾರೆ ಎಲ್ಲರೂ, ಅಲ್ಲಿ ಅಂಪೈರ್ ನಿಂತ್ಕೊಂಡು ಔಟ್ ಅಂತಾನೆ ಇಲ್ಲ ಅಂತ ಅಂತಾನೆ. ಇಲ್ಲಿ ಆರಾಮಾಗಿ ಏರ್ ಕಂಡೀಷನ್ ಬಾಕ್ಸ್ ಅಲ್ಲಿ ಕೂತಿದ್ದಾರೆ ನೋಡಿ ಕಾಮೆಂಟೇಟರ್, ಅವ್ರಿಗೊಂದು ಅವಕಾಶ ಇದೆ, 6 ಸಲ 7 ಸಲ ರಿಪ್ಲೇ ನೋಡಿ, ಅದು ಮ್ಯಾಗ್ನಿಫೈ ಮಾಡಿ, ಸ್ನಿಕೋಮೀಟರ್ ಎಲ್ಲ ಮೀಟರ್ ಹಾಕಿ ಚೆಕ್ ಮಾಡಿ, ಓಹೋ ಅಂಪೈರ್ ಈಸ್ ರಾಂಗ್ ಅಂತ ಹೇಳ್ತಾರೆ ಇವರು. ಈ ಅವಕಾಶ ಪಾಪ ಅವನಿಗಿದೆಯಾ? ಆ ಕ್ಷಣದಲ್ಲಿ ಏನಾಗಬೇಕು ಅದು ಮಾಡಿದಾನೆ ಪಾಪ ಅವನು. ಆದ್ರಿಂದ ಅವರು ಹೇಳಿದ್ದು ಕೆಲವೊಂದು ಸಾರ್ವಕಾಲಿಕವಾಗಿರ್ಲಿಕ್ಕಿಲ್ಲ, ಆ ಕ್ಷಣಕ್ಕೆ ಮಾತ್ರ ಹೊಂದಿದಂಥದ್ದಾಗಿರ್ಬೇಕು. ಕೆಲವೊಂದು ವಿಷಯಗಳು ಅವರು ಬೆಳೆದ ರೀತಿಯಿಂದ ಬಂದಂಥದ್ದಾಗಿರ್ಬೇಕು. ಅವ್ರು ಬೆಳೆದಂತಹ ಒಂದು ಪರಂಪರೆ ಇದೆಯಲ್ಲ, ವೈಷ್ಣವ ಪರಂಪರೆಯಲ್ಲಿ ಬೆಳೆದಂತಹದ್ದು, ಆ ಸಾಮಾಜಿಕ ಬಂಧನ ಏನಿತ್ತು ಅವರಿಗೆ, ಬೆಳೆದಂತಹ ವಾತಾವರಣ ಕೂಡ ಅವ್ರ ಕೆಲವು ನಿರ್ಧಾರಗಳಿಗೆ ಕಾರಣವಾಗಿದ್ದಿರಬೇಕು. ಒಂದು ಬಹಳ ಮುಖ್ಯ ಮಾತು ಹೇಳ್ತಾರೆ, ಯು ಕಾಂಟ್ ಎಸ್ಕೇಪ್ ಯುವರ್ ಚೈಲ್ಡ್ಹುಡ್ ಅಂತ. ಯು ಕಾಂಟ್ ಎಸ್ಕೇಪ್ ಯುವರ್ ಚೈಲ್ಡ್ಹುಡ್ ಎಟ್ ಎನಿ ಟೈಮ್, ನಿಮ್ಮ ಬಾಲ್ಯವನ್ನು ಎಂದೂ ನೀವು ಪಾರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಚೈಲ್ಡ್ ಈಸ್ ದ ಫಾದರ್ ಆಫ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಅದು ಇನ್ನೊಂದು ಅರ್ಥ ಏನಿದೆ ಸೈಕಾಲಜಿ ಪ್ರಕಾರ ಅಂದ್ರೆ, ನಿಮಗೆ 75 ವರ್ಷ ಆದಾಗ ನೀವು ಹೇಗಿರ್ತೀರಿ ಅಂತ ಕಲ್ಪನೆ ಮಾಡಬೇಕಾದ್ರೆ, ನೀವು ಸಣ್ಣವರಿದ್ದಾಗ ಹೇಗಿದ್ರಿ ಅಂತ ಲೆಕ್ಕ ಹಾಕೊಳ್ಳಿ, ಹಂಗೆ ಆಗ್ತೀವಿ ವಾಪಸ್. ಮತ್ತೆ ನಾವು ವಾಪಸ್ ಅಲ್ಲಿಗೆ ಬರ್ತೀವಿ, ನಮ್ಮ ಬಾಲ್ಯ ಮತ್ತು ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ನಮ್ಮನ್ನ. ಕೆಲವರು ನೋಡಿದ್ದೀನಿ ನಾ, ತುಂಬಾ ಶ್ರೀಮಂತರಿರ್ತಾರೆ, ಬಾಲ್ಯದಲ್ಲಿ ಬಡತನ ಇತ್ತು, ಮುಂದೆ ಶ್ರೀಮಂತಿಕೆ ಬಂದ್ರೆ ವಯಸ್ಸಾದ್ಮೇಲೆ ಮತ್ತೆ ಬಡತನಕ್ಕೆ ಹೋಗ್ತಾರೆ ಮತ್ತೆ ಅವರು.

ನಮ್ಮ ಅಜ್ಜಂದ ಎಕ್ಸಾಂಪಲ್ ಹೇಳ್ಬೇಕು, ಮತ್ತೆ ನಾನು ಹೊರಗಿನವ್ರು ಹೇಳೋದು ಬೇಡ, ಎಲ್ಲರ ಮನೆಯಲ್ಲಿ ಆಗ್ತಿರುವಂಥದ್ದೇ ಇದು. ನಮ್ಮ ಅಜ್ಜ ಬಹಳ ಬಡತನದಲ್ಲಿ ಬೆಳೆದಂಥವನು. ನಮ್ಮ ತಂದೆಯನ್ನು ತುಂಬ ಚೆನ್ನಾಗಿ ಬೆಳೆಸಿದರು, ನಮ್ಮ ತಂದೆ ಬಡತನದ ಝಳ ತಟ್ಟದಂಗೆ ಬೆಳೆಸಿದರು. ನಮ್ಮ ಅಜ್ಜ ಮುಂದೆ ನೌಕರಿ ಸೇರಿಕೊಂಡಾಗ ಕೆಲಸ ವಿತ್ ಹಿ ಲಿವ್ಡ್ ವಿತ್ ವೆಂಜೆನ್ಸ್, ಜೀವನವನ್ನು ಹಠಪಟ್ಟು ಚೆನ್ನಾಗಿ ಬದುಕಿದ. ಆಗಿನ ಕಾಲಕ್ಕೆ ಆ ಸೋಪೆ ಬರಬೇಕು, ಆ ಬಟ್ಟೆ ಇರಬೇಕು ಅಂತ ಹೇಳಿ ಮಗನಿಗೇನು ಕೊಡಬೇಕೆಲ್ಲ ಕೊಟ್ಟು ಬೆಳೆಸಿದಂಥ ಮನುಷ್ಯ. ಆದರೆ ರಿಟೈರ್ಮೆಂಟ್ ಆದಮೇಲೆ ನಮ್ಮ ಅಜ್ಜನಿಗೆ 80 ವರ್ಷ ವಯಸ್ಸಾದಾಗ ನಮ್ಮ ತಂದೆ ಒಳ್ಳೆ ಅಧಿಕಾರದಲ್ಲಿದ್ದರು, ಅವ್ರು ಬಟ್ಟೆ ಬರೆಕೊಡೋದು ಏನೂ ಕಷ್ಟ ಇರಲಿಲ್ಲ. ಒಳ್ಳೆ ಶರ್ಟ್ ತಂದು ಕೊಟ್ಟರು ಕೂಡ ನಮ್ಮ ಅಜ್ಜ ಏನು ಮಾಡ್ತಿದ್ವಿ ಗೊತ್ತಾ, ಒಳ್ಳೆ ಶರ್ಟ್ ಟ್ರಂಕ್ ಅಲ್ಲಿರೋದು ಮತ್ತು ಹರಕಲ್ ಶರ್ಟೇ ಹಾಕ್ಕೊಳ್ಳೋದು. ಯಾಕಪ್ಪ ಹಳೆ ಶರ್ಟ್ ಹಾಕಿ, ಇದು ಚೆನ್ನಾಗಿದೆಯಲ್ಲೋ, ನಾನೇನು ಮದುವೆ ಆಗೋದಿದೆಯಾ, ಹೊರಗೆ ಹೋಗೋದಿದೆಯಾ, ಎಲ್ಲಿ ಹೋಗೋದಿದೆ, ಮನೇಲಿ ಇರ್ತೀನಿ ಸಾಕು ಅನ್ನೋದು. ಒಂದೊಂದ್ಸಲ ಕೋಪ ಬಂದ್ಬಿಡೋ ಅಷ್ಟು ಆಗ್ಬಿಡೋದು, ಇಲ್ಲಿ ಶರ್ಟ್ ಹರಿದು ಹೋಗಿರೋದು, ಅದನ್ನು ಹೊಲಿಗೆ ತಾನೇ ಹಾಕೋಬೇಕು, ಸರಿಯಾಗಿ ಹಾಕೊಳಕ್ ಬರಲ್ಲ. ಒಂದ್ ದಿವಸ ಅಂತೂ ಏನ್ ಮಾಡಿದ್ರು ಗೊತ್ತಾ, ಇಲ್ಲಿ ಹರಿದಿತ್ತಲ್ಲ, ಇಲ್ಲಿ ಹರಿದು ಹಾಫ್ ಶರ್ಟ್ ಮಾಡ್ಕೊಂಡ್ರು, ಫುಲ್ ಶರ್ಟ್ ಹರಿದು. ನಮಗೆಲ್ಲ ಅಪ್ವರ್ಡ್ ಅನ್ಸೋದು, ಏನ್ ಮಾಡ್ತಾರೆ ಇವರು, ಅವ್ರು ಯಾಕೆ ವೇಸ್ಟ್ ಮಾಡ್ತೀವಿ, ಇಲ್ಲಿ ಹರಿದ್ರೆ ಶರ್ಟ್ ಹಾಳಾಯ್ತೇನೋ, ಇಲ್ಲೆಲ್ಲ ಚೆನ್ನಾಗಿದೆ, ಇಷ್ಟೇ ಹೋಗಿದ್ರೆ ಏನಾಯ್ತು. ಹೊರಗಡೆ ನಾವು ಸಿಟ್ ಔಟ್ ಲೈಟ್ ಹಾಕಿದ್ರೆ ಆರ್ಸ್ ಬರ್ತಿದ್ದ, ಯಾಕೆ ವೇಸ್ಟ್ ಮಾಡ್ತೀವಿ, ಲೈಟ್ ಲೈಟ್ ಆಫ್ ಮಾಡಿರಿ, ಅದನ್ನ ಸುಮ್ಮನೆ ಲೈಟ್ ಹಾಕಿಸ್ತಿರಲ್ಲ, ಅದು ಯಾರು ಇಲ್ಲಲ್ಲ, ಲೈಟ್ ಆಫ್ ಮಾಡು, ಇದೇ ಕೆಲಸ. ಯಾಕೆ ಅಂದ್ರೆ ಹಿ ಲಿವ್ಡ್ ಇನ್ ಪಾವರ್ಟಿ. ನೀವು ಹೇಗೆ ಮಕ್ಕಳಾಗಿದ್ದಾಗ ಬದುಕಿರ್ತೀರೋ ಹಾಗೆ ವಾಪಸ್ ಹಾಗೆ ಬರುದು. ನಮ್ಮ ತಂದೆಗೆ ಬಡತನ ಬರಲಿಲ್ಲ ಸಣ್ಣವರಿದ್ದಾಗ, ಈಗೂ ಅವ್ರ ದುಡ್ಡಿನ ಬೆಲೆ ಗೊತ್ತಿಲ್ಲ, ಯಾಕೆ ಬರೋದಿಲ್ಲ ಅದು, ಬಾಲ್ಯದಲ್ಲಿ ಹೇಗಿರ್ತದೋ ಹಾಗೆ ಬರೋದು ಕೊನೆಗೆ. ಈಗ ನಾನು ಅದಕ್ಕೆ ಹೇಳ್ತಿರ್ತೀನಿ, ಇಫ್ ಯು ವಾಂಟ್ ಟು ನೋ ಹೌ ಯು ವಿಲ್ ಬಿ ಅಟ್ ದಿ ಏಜ್ ಆಫ್ 75, ರಿಕಲೆಕ್ಟ್ ಹೌ

ನಾನು ಹೇಳ್ತಾ ಇದ್ದೆ, ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಒಂದು ಏನಾದರೂ ಬರೆದ್ರೆ ಈ ಕಾಲಕ್ಕೆ ಬರೆದಿರ್ತೀವಲ್ಲ ಅದ್ರ ಮುಂದಿನ ಕಾಲಕ್ಕೆ ಇಂಟರ್ಪ್ರಿಟ್ ಮಾಡೋಕೆ ಹೋಗಬೇಡಿ. ಕೆಲವೊಂದು ಸಾರ್ವಕಾಲಿಕ ಸತ್ಯಗಳು ಇರ್ತದೆ, ಕೆಲವೊಂದು ಆಗಿನ ಕಾಲಕ್ಕೆ ಒಂದು ಸತ್ಯಗಳು ಇರ್ತವೆ. ಆದರೆ ನನಗೇನಪ್ಪ ಅಂದರೆ ನಮ್ಮ ಜೀವನಕ್ಕೆ ಆದರ್ಶವಾಗಬಹುದಾದಂಥದ್ದು, ಹಿರಿದಾದದ್ದು, ಸಂತೋಷ ಕೊಡುವಂಥದ್ದು ಏನಾದರೂ ಅವರ ಜೀವನದಲ್ಲಿ ಸಿಕ್ಕರೆ ಅದನ್ನು ತಗೊಳ್ಳೋಣ. ಅದನ್ನು ಪಡ್ಕೊಂಡ್ರೆ ಸಾರ್ಥಕತೆ ಇದೆ ಹೊರತಾಗಿ ಅದು ಏನಿಲ್ಲ ಅಂತ ಹುಡುಕಿ ಹುಡುಕಿ ದುಃಖ ಪಡೋದ್ರಲ್ಲಿ ಏನಿಲ್ಲ. ಬರೀ ತಪ್ಪುಗಳನ್ನು ಹುಡುಕ್ತಾ ಆ ತಪ್ಪುಗಳನ್ನು ಹುಡುಕುವ ಆತರದಲ್ಲಿ ನಮಗೆ ದೊರೆಯಬಹುದಾದಂಥ ಪ್ರಯೋಜನಕಾರಿಯಾದ ಅಂಶಗಳನ್ನು ನಾವು ಮರೆತು ಬಿಡ್ತೀವೇನೋ ಅಂತನ್ನುವಂಥ ಭಯ ನನಗಿದೆ.

0: Radio Sarang 107.8 FM.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ನಾನು ಸದಾಶಿವ ಆಳ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೇನೆ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೇನೆ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಸೊ ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ, ಇವತ್ತು ಆಯುರ್ವೇದ ಡೇ ಅಂತ ಹೇಳಿ ಆಚರಣೆ ಮಾಡುವಂಥದ್ದು September 23rd. ಇದು 11th ಆಯುರ್ವೇದ ಡೇ, 11th ಆಯುರ್ವೇದ ಡೇ ಆಚರಣೆ ಮಾಡ್ತಾ ಇದ್ದೀವಿ ನಾವು. ಸೊ ನಿಮ್ಮ ಹತ್ರ ನಾನು ಒಂದಿಷ್ಟು ವಿಷಯಗಳನ್ನು ಮಾತಾಡಬೇಕು ಅಂತ ನೋಡಿ. ಹೆಚ್ಚಿನವರಿಗೆ ನಮಗೆ ಆಯುರ್ವೇದ ಮೆಡಿಸಿನ್ ಕೆಲವರಿಗೆ ಬಹಳ ಏನು ಹಿಡಿಸುವಂಥ ಮೆಡಿಸಿನ್ ಆಗಿರ್ತದೆ. ಸೊ ಆಯುರ್ವೇದ ಅನ್ನೋದು ಕೇವಲ ಮೆಡಿಸಿನ್ ಅಲ್ಲ ಅಂತ, ಅದೊಂದು ಜೀವನ ಶೈಲಿ. ಅದಕ್ಕೂ ಕೂಡ ನಮ್ಮ ಮೂಲ ಭಾರತ ಅನ್ನೋದು ನಮಗೆಲ್ಲರಿಗೂ ಕೂಡ ನಾವು ಹೆಮ್ಮೆ ಪಡಬೇಕಾದಂಥ ವಿಷಯ ಆಯುರ್ವೇದದ ಬಗ್ಗೆ ನಾವು ಮಾತಾಡುವಾಗ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿರುವಂಥ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಏನು ಅಂತ ಹೇಳಿದರೆ, ನೋಡಿ, ನಮ್ಮ ಸುತ್ತಮುತ್ತ ಅನೇಕ ಏನು ಎಲೆಗಳಿದೆ, ಅನೇಕ ಗಿಡಗಳಿದೆ. ಕೆಲವು ಎಲೆಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಹಿರಿಯರು ಬಳಸ್ತಾ ಬಂದಿದ್ದಾರೆ. ಅದು ತುಳಸಿಯಿಂದ ಹಿಡಿದು ಬೇರೆ ಬೇರೆ ಎಲೆಗಳು, ಅದರಲ್ಲಿ ಏನಾದರೂ ಒಂದು ನಮಗೆ ಸಮಸ್ಯೆ ಆದರೆ ಅದರಿಂದ ಏನಾದರೂ ರಸವನ್ನು, ಅದರಿಂದ ಏನಾದರೂ ಕಷಾಯವನ್ನು ಮಾಡಿ ಕುಡಿಸುವಂಥದ್ದು, ಅಥವಾ ಬೆಲೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡುವಂಥದ್ದು. ನೀವಿವತ್ತು ಕಾಲ್ ಮಾಡಬೇಕು, ಕಾಲ್ ಮಾಡಿ ಯಾವುದಾದ್ರೂ ಒಂದು ಎಲೆಯ ಬಗ್ಗೆ ಹೇಳಬೇಕು. ಆ ಎಲೆಯಲ್ಲಿ ಯಾವ ರೀತಿ ಉಪಯೋಗ ಇದೆ, ಯಾವ ರೀತಿ ಆಯುರ್ವೇದ ಗುಣ ಇದೆ, ಅಥವಾ ಯಾವ ರೀತಿಯಲ್ಲಿ ಅದೊಂದು ಮದ್ದಾಗಿ ಕೆಲಸ ಮಾಡ್ತದೆ ನಿಮ್ಮ ಸುತ್ತಮುತ್ತ. ನೀವು ಬಾಲ್ಯದಲ್ಲೂ ಅಥವಾ ಈಗಲೂ ಕೂಡ ಬಳಸ್ತಾ ಇರುವಂಥ ಅನೇಕ ಎಲೆಗಳು ಸುತ್ತಮುತ್ತ ಇದೆ, ಅಂಥ ಎಲೆಗಳ ಬಗ್ಗೆ ಮಾತಾಡೋಣ ಅಂತ ನಾನು ಇವತ್ತು ಅಂದ್ಕೊಂಡಿದ್ದೇನೆ. ನೀವೆಲ್ಲರೂ ಕಾಲ್ ಮಾಡಿ ಒಂದೊಂದು ಎಲೆಯ ಬಗ್ಗೆ ಹೇಳಿ, ಆ ಎಲೆಯ ವಿಶೇಷ ಏನು ಅನ್ನೋದನ್ನು ಹೇಳಿ, ಅಥವಾ ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ಅದನ್ನು ಬಳಸಬಹುದು ಅನ್ನೋದನ್ನು ಹೇಳಿ. ಸೊ ನನಗೆ ನೆನಪಿದೆ, ನಮ್ಮ ಬಾಲ್ಯದಲ್ಲಿ ಅದು ಎಷ್ಟು ಸರಿಯಾದಂಥದ್ದ ಮೆಥಡ ನನಗೆ ಗೊತ್ತಿಲ್ಲ. ನಾವೇನಾದರೂ ಸ್ಕೂಲ್ ಓದುವ ಟೈಮಲ್ಲಿ ಬಿದ್ದುಬಿಟ್ಟು ಕಾಲಿಗೆ ಏನಾದರೂ ಗಾಯ ಇದ್ದರೆ ಅಲ್ಲಿ ಒಂದು ಕಮ್ಯುನಿಸ್ಟ್ ಎಲೆ ಬರ್ತಾ ಇತ್ತು, ಅದರ ಹೆಸರು ಕಮ್ಯುನಿಸ್ಟ್ ಅಂತ ಗಿಡ, ಅದನ್ನು ಅರ್ಧು ಆ ಗಾಯಕ್ಕೆ ಹಾಕುವಂಥದ್ದು. ಅದು ನನಗೆ ಅಷ್ಟು ಅದ್ರ ಬಗ್ಗೆ ಸೈಂಟಿಫಿಕ್ಕಾಗಿ ಗೊತ್ತಿಲ್ಲ, ಬಟ್ ಆ ಸಮಯಕ್ಕೆ ಅದು ಉಪಯೋಗ ಆಗ್ತಾ ಇತ್ತು ಅಂತ. ಸೊ ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಎಲೆಗಳು ನಮ್ಮ ಸುತ್ತಮುತ್ತ ಇದೆ, ನಮ್ಮ ಹಿರಿಯರಿಂದಲೂ ನಾವು ಅದನ್ನು ಬಳಸ್ತಾ ಬಂದಿದ್ದೇವೆ. ಅದರ ಬಗ್ಗೆ ಮಾತಾಡೋಣ. ನೀವು ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ, ಇವತ್ತು ಆಯುರ್ವೇದ ಡೇನ ಆಚರಣೆ ಮಾಡುವಂಥ ಸಮಯ. ಸೊ ನಾನು ನಿಮ್ಮ ಹತ್ರ ಸುತ್ತಮುತ್ತದ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಎಲೆಗಳ ಬಗ್ಗೆ ಹೇಳಿ ಅಂತ, ಯಾವುದಾದ್ರೂ ಒಂದು ಎಲೆ ಅದರಿಂದ ಆದಂಥ ಉಪಯೋಗದ ಬಗ್ಗೆ ನೀವು ಯಾವುದ್ರ ಬಗ್ಗೆ ಹೇಳ್ತೀರಿ ಅಂತ. ಒಬ್ರು ಕಾಲರ್ ಇದ್ದಾರೆ, ನಮಸ್ಕಾರ. ನಮಸ್ತೆ ನಮಸ್ತೆ. ನೆಲನೆಲ್ಲಿ ಓಕೆ,
1: ಜೀರಿಗೆ ಪಾರ್ದು ಕಷಾಯ ಮಾಡಿದ್ರೆ ಪರಡು.
0: ಇದಾದಾಪುಂಡು
1: ಆತರ ಹೆಂಗ್ ಹೇಳುದಲೆ, ಇವರಿಗೆ ಬಂಜಿರ್ದ ಎಲ್ಲ ಪ್ರಾಬ್ಲಮ್ ಇತ್ತಂಡ. ಇಂಚಿನ ಬಂಜಿ ಐತಿ ಇಂಚಿನ ಉಬ್ಬರುಂಡು, ಕಿರಿಕಿರಿ ಪುಡದೆ
0: ನೆಲನೆಲ್ಲಿ ಬಗ್ಗೆ ಬಂದಿರ್ತದೆ. ನೆಲನೆಲ್ಲಿಯ ಗಿಡ ಬಹಳ ಅದರಿಂದ ಒಳ್ಳೆ ಏನು ಒಂದಿಷ್ಟು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಗೆ ಉಪಶಮನ ಸಿಗ್ತದೆ ಅಂತ ನೆಲನೆಲ್ಲಿ ಅನ್ನುವಂಥ ಒಂದು ಹೆಸರು. ನೋಡುವ ಯಾವ ಯಾವ ಎಲೆಗಳು ಇವತ್ತು ನಮಗೆ ಈ ರೇಡಿಯೋ ಸಂಜೆಯಲ್ಲಿ ಬರ್ತದೆ, ಯಾವುದನ್ನು ನೆನಪು ಮಾಡಿಕೊಳ್ತೀರಿ ಅಂತ ಹೇಳಿ ನೀವು ಕೂಡ ಹೇಳಿ. ನಿಮ್ಮ ಅಂಗಳದಲ್ಲೋ ನಿಮ್ಮ ಸುತ್ತಮುತ್ತನೋ ನೀವು ಉಪಯೋಗಿಸಿದ್ದು ನಿಮ್ಗೆ ಯಾವ್ದು ನೆನಪಾಗುತ್ತೆ ಹೇಳಿ. ಒಬ್ರು ಕಾಲರ್ ಇದ್ದಾರೆ, ನಮಸ್ಕಾರ. ನಮಸ್ತೆ. ಹಲೋ ಸರ್. ನಮಸ್ಕಾರ ಸರ್, ಹೇಳಿ ಹೇಳಿ ಹೇಳಿ. ಹಲೋ ಸರ್. ಎಸ್ ಸರ್, ಗೊತ್ತಾಯ್ತು ಗೊತ್ತಾಯ್ತು, ಹೇಳಿ ಸರ್, ಹೇಳಿ ಹೇಳಿ. ತುಳಸಿ ಎಲೆ ಬಗ್ಗೆ ಹೇಳಿ ಸರ್.
2: ತುಳಸಿ ಎಲೆಯಿಂದ ಏನಾಗುತ್ತೆ ಅಂದ್ರೆ ಜ್ವರ ಹೋಗುತ್ತೆ ಸರ್. ಅದಕ್ಕೆ ಮೆಣಸನ್ನ ಇದು ಮಾಡ್ಬಿಟ್ಟು, ಮೆಣಸು ತುಳಸಿ ಎಲೆ ಮತ್ತೆ ಮೆಣಸು ಜಜ್ಜಿಬಿಟ್ಟು ಅದು ಉಂಡೆ ಮಾಡ್ಕೊಂಡು ಜೇನುತುಪ್ಪದಲ್ಲಿ ತಿಂದು ಬಿಸಿನೀರು ಕುಡಿದ್ರೆ ಜ್ವರ ಹೋಗುತ್ತೆ. ಮತ್ತೆ ತುಳಸಿ ಎಲೆ ಹಾಗೆ ತಿಂದ್ರೆ ಬಾಯಿ ದುರ್ಗಂಧ ಹೋಗುತ್ತೆ. ನೀರ್ಗೆ ಹಾಕೊಂಡು ಕುಡಿದ್ರೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಹೋಗಿ ಉಪಯೋಗಿಸೋಕೆ ಇದು ತುಳಸಿ ಗಿಡದ ಮೇಲೆ ಮನೆ ಮತ್ತೆ ತುಳಸಿ ಕಡೆ ಇದ್ದದ್ರ ಮೇಲೆ ಗಾಳಿ ಬೀಸಿದ್ರೆ ಸೊಳ್ಳೆಗಳು ಮನೆಗೆ ಬರೋದು ಕಡಿಮೆ ಆಗುತ್ತೆ.
0: ಸಿಟಿ ಚಂದ್ರಶೇಖರ್ ಅವರು ತುಳಸಿ ಬಗ್ಗೆ ಹೇಳಿದ್ರು, ಏನೇನೆಲ್ಲ ಉಪಯೋಗಗಳು ಇದೆ ಅಂತ ಅಲ್ವಾ. ಪ್ರತಿಪರ ಹೆಚ್ಚಿನ ಮನೆಯಲ್ಲಿ ಮನೆಯ ಮುಂದೆ ತುಳಸಿ ತುಳಸಿ ಕಟ್ಟೆ ಇರ್ತದೆ ಅಲ್ವಾ. ಸೊ ಇದೇ ಕಾರಣದಿಂದ ಹಿರಿಯರು ತುಳಸಿಯನ್ನ ಮನೆ ಸುತ್ತಮುತ್ತ ನೆಡ್ತಾ ಇದ್ರು ಅಂತ. ಸೊ ತುಳಸಿ ನೆಲನೆಲ್ಲಿ ಆಯ್ತು, ತುಳಸಿ ಆಯ್ತು, ಬೇರೆ ಅನೇಕ ಎಲೆಗಳು ಗಿಡಗಳು ನಮ್ಮ ಸುತ್ತಮುತ್ತ ಇದೆ. ನೀವು ನೆನಪು ಮಾಡಿಕೊಳ್ಬಹುದು, ಕಾಲ್ ಅನ್ನ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಆಗುವಂಥ ಗಿಡಗಳು ಎಲೆಗಳ ಬಗ್ಗೆ ನೀವು ಮಾತಾಡಬಹುದು. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್.

0: Yes, welcome back to Radio Sarang 107.8 FM Radio Sanjeli Nandini RJ Abhishek Ayurveda Day ivattu ondishtu gidagala bagge maatadtidini elegala bagge maatadtidini neevu yavudanna yav neleya yav eleyanna nenap maadikoltiri anta nanu nimmatra ಕೇಳ್ತಾ ಇರುವಂಥದ್ದು. ಸೊ ಕಾಲ್ ಮಾಡ್ಬೋದು, ಹೇಳ್ಬೋದು, ಕಾಲ್ ಮಾಡಿ ಒಂದೆರಡು ಎಲೆಗಳ ಬಗ್ಗೆ ಹೇಳಿದರು ಯಾವ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು. ಸೊ ನೀವು ಕೂಡ ಹೇಳ್ಬೋದು. ಇವರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ, ನಮಸ್ತೆ.
0: ಕುಸುಮಾಕರಣ ಓಪನ್ ಪರೀರ್ ವೆರಿ ಗುಡ್.
1: ಗೊರಂಟಿಗೆ ಸೊಪ್ಪಿತ್ತು ವಾರಂಟಿಗೆ ಅವು ಕಾರ್ ನಂಜಿ ತಿಂತೀನಿ ಕಪ್ಪ ಆಪುನು ಮಾತ್ರ ಪಾಡ್ನೆ ಅಲ್ಪ ಜಾಗ ಮನದಿ ಕಪ್ಪ ಆಪುನು ಕಾರ್ ನಂಜಿ ತಿನ್ನ ಅವು ಗೊತ್ತೇ ಡಾಮಾರ್ ಪಾಡ್ಲೇಕ ಕಲ್ಲಾರ ಕೊಂಚ ಪೊಂಗಾರ ತಪ್ಪು ಪೊಂಗಾರ ಅವು ನೆಂಜಿನ ಬಂದ ನಮ್ಮ ನೆಟ್ ಕನ್ನಡ ನಿನ್ ಗೊತ್ತಿ ಅವು ಅಡ್ಡೆ ಮಲ್ಪುನಾಗ ಐತ ಅಡ್ಡೆ ಮಲ್ತ ಒಂದು ಇಡ್ಲಿ ದಲ್ಲಕ ಒಂದು ಕುರುವೆ
0: ಮಾಡ್ತಾರೆ
1: ಉಡಾರಿಗೆ ಬಂದ್ರೆ ನಾವು
0: ಮಲ್ತ ಅಂತ ಎಲ್ಲಿ ಉಪನಾಗ ಎಲ್ಲಿ ಬಾಲ್ಯ ಉಪನಾಗ ಪೊಂಗಾರ ತಪ್ಪು.

0: பேராது நீரோடு பாரதி
1: ஆ
0: மீ பாவை.
1: பொங்கறது பொக்க ஐத்த ஒவ்வொஞ்சி அந்த பெத்த நீருக்கு பாரதி மீயார ஆட்டி சோக்கெல்லாம் உள்ள பொக்க ஐத்த தண்டு உண்டாத்தே பொங்கறத ஐத்து கூல் தே போடிக்க அவு மரே மரே மரேண்டு பாரெட்டேக
0: ஓகே
1: இத்த இன்ன சோடியம் அவு உண்டு பார்த்த மல் பெருச்சு அவு ஐத்து நிஜாதே திக்குண்டா
0: அதே
1: திக்குஜி பொக்கி காவேரிதான் தப்பு கொத்துண்டு காவேரி
0: காவேரி ஓகே
1: காவேரி மர
0: ஓகே காயர்
1: காயரு காயரா காவேரி வந்து ஐத்தா சொப்புனு அஞ்சு பச்சிரதுல சூடி கட்டணும் கட்டுது துப்போடு கொஞ்சம் அர்த்த முக்கால் தான் கால் பச்சு அப்பாக ஆயிட்டு நான் மாத்தேத்தல ஆயிட்ட நாறு கண்ணிலே காமுண்டுலே கொஞ்சம் இல்லைக்க கத்தேர்னாரு ஆயிட்டு இத்த நம்ம எலர்ஜி ஆத்துனு மேய்க்கு இத்தின முலாம் புற போஜோ தும்பா ஐட்டே கிருமோ நிச்சி நான் குணா அந்தனிக
0: ವೆರಿ ನೈಸ್ ಮಸ್ತ್ ಮಸ್ತ್ ವಿಷಯ ಬಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕುಸುಮಾಕರನ ಕಾಲನ್ ಮಾಡಿದ್ರು, ಕಾಲ್ ಮಾಡಿ ಅನೇಕ ಎಲೆಗಳ ಬಗ್ಗೆ ಹೇಳಿದ್ರು. ಸೊ ನೀವು ಕೂಡ ಹೇಳಬಹುದು ಕಾಲನ್ನ ಮಾಡಬಹುದು, ನಿಮ್ಗೆ ಯಾವ ಎಲೆಯನ್ನ ಈ ಹೊತ್ತು ನೆನಪು ಮಾಡಿಕೊಳ್ಬೇಕು ಅಂತ ಅನ್ಸುತ್ತೆ. ನಮ್ಮ ಸುತ್ತಮುತ್ತ ನಾವು ಉಪಯೋಗಿಸ್ತಾ ಬಂದಿರುವಂತ ಮೊದಲಿನಿಂದಲೂ ನಮ್ಗೆ ಏನು ಆಯುರ್ವೇದ ಶಕ್ತಿಯನ್ನು ಕೊಟ್ಟಿರುವಂತ ಅಥವಾ ಮನೆಮದ್ದಾಗಿ ನಮ್ಗೆ ಸಹಾಯ ಮಾಡಿದಂತ ಅನೇಕ ಎಲೆಗಳು, ಅನೇಕ ಗಿಡಗಳು ಸುತ್ತಮುತ್ತ ಇದೆ. ನಿಮ್ಗೆ ಯಾವ್ದಾದ್ರು ನೆನಪಾಗೋದಾದ್ರೆ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಕಾಲನ್ನು ಮಾಡ್ತಾ ಇದ್ರಿ, ಬೇರೆ ಬೇರೆ ಎಲೆಗಳ ಹೆಸರನ್ನು ಹೇಳ್ತಾ ಇದ್ರಿ. ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದ್ರೆ ಹೇಳ್ಬೋದು. ನನಗೆ ಅಪೂರ್ವ ಅವರು ಹೇಳ್ತಾ ಇದ್ದಾರೆ, ಮೋಸ್ಟ್ ಅಂಡರ್ ರೇಟೆಡ್ ಅಂದರೆ ತುಂಬ ನಾವು ನಿರ್ಲಕ್ಷ್ಯ ಮಾಡಿದಂಥ ಸೊಪ್ಪು ಅಂತ ಹೇಳಿದರೆ ಕರಿಬೇವು. ಸೊ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ, ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು, ಕಬ್ಬಿಣಾಂಶ ಹೊಂದಿರ್ತದೆ, ಅದು ಸಕ್ಕರೆ ಅಂಶ ನಿಯಂತ್ರಣ ಮಾಡ್ತದೆ, ಹೃದಯದ ಆರೋಗ್ಯಕ್ಕೆ ಕೂಡ ಸಹಾಯಕ. ಸೊ ಯೂಶ್ವಲಿ ನಾವು ಊಟ ಮಾಡುವಾಗ ಅದನ್ನು ತೆಗೆದು ಬದಿಗಿಡ್ತೇವೆ, ಅದು ಆ್ಯಕ್ಚುಲಿ ತುಂಬ ಅದರಿಂದ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್ ಕೈ, ಸೊ ನಮ್ಮ ಕರಿಬೇವಿ ಸೊಪ್ಪಿನ ಬಗ್ಗೆ ಅವ್ರು ಹೇಳ್ತಾ ಇರುವಂಥದ್ದು. ಮುಂದಿನ ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ.
2: ಹಲೋ,
0: ನಮಸ್ಕಾರ.
2: ನಮಸ್ತೆ ಸರ್.
0: ಎಸ್ ಮೇಡಮ್, ಹೇಗಿದ್ದೀರಿ?
2: ಪೂರ್ಣಿಮಾ ಸಲಹೆತರು.
0: ಎಸ್
2: ಪೂರ್ಣಿಮಾ
0: ಮೇಡಮ್, ಆರಾಮ. ನಿಮ್ ಬರ್ಬೇಕಾದ್ರೆ ಸೊಪ್ಪು ಬರ್ಬೇಕಾಯ್ತು, ಹೇಳಿ ಹೇಳಿ ಮೇಡಮ್, ಹೇಳಿ.
2: ನಾನಂದ್ರೆ ಈಗ್ಲೂ ಉಪಯೋಗ ಮಾಡುದು ಇದು ಶೀತ ಕೆಮ್ಮೆಲ್ಲ ಆದ್ರೆ ಶುರು ಆದ್ರೆ ಆಡಸೋಗೆ, ಕಪ್ಪು ತುಳಸಿ, ಸಾಂಬ್ರಾಣಿ ಮತ್ತೆ ವೀಳ್ಯದೆಲೆ, ಅಮೃತ ಬಳ್ಳಿ ಇಷ್ಟು ಸೊಪ್ಪೆಲ್ಲ ಅದರ ರಸ ತೆಗೆದು ಶುಂಠಿ ಸಾಕಿ ಅದರ ರಸದೊಟ್ಟಿಗೆ ಜೇನು ತುಪ್ಪದೊಟ್ಟಿಗೆ ಬೆರೆಸಿ ಕೊಟ್ರೆ ಕಮ್ಮಿ ಆಗ್ತದೆ.
0: ಯಾಕಂದ್ರೆ ಎರಡು ಮೂರು ಎಲೆ ಬಂತು ಅಲ್ಲ ಅದರಲ್ಲಿ,
2: ನಾಲ್ಕೈದು ಅಂತ ಅಂತ.
0: ಆಡಸೋಗೆ,
2: ಆಡಸೋಕೆ ಶುಂಠಿ, ಕಪ್ಪು ತುಳಸಿ, ಕಪ್ಪು ತುಳಸಿ ಆಡಸೋಗೆ, ಸಾಂಬ್ರಾಣಿ, ವೀಳ್ಯದೆಲೆ, ಅಮೃತ ಬಳ್ಳಿ.
0: ಓಕೆ, ಎಸ್ ಎಸ್ ಎಸ್ ಎಸ್, ಥ್ಯಾಂಕ್ ಯು. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಪೂರ್ಣಿಮಾ ಸಾರಥರು ಕಾಲ್ ಮಾಡಿದ್ರು, ಅವ್ರು ಕಾಲ್ ಮಾಡಿ ಅವರು ನಾಲ್ಕು ಎಲೆಗಳನ್ನು ಉಪಯೋಗಿಸಿಕೊಂಡು ಹೇಗೆ ಒಂದು ಕಷಾಯವನ್ನು ಮಾಡಬಹುದು, ಈಗಲೂ ಕೂಡ ನಾನು ಮಾಡ್ತಾ ಇದ್ದೇನೆ, ಬಾರಿ ಒಳ್ಳೇದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಹೆಚ್ಚಿನವರು ಅದನ್ನು ಮಾಡಿರ್ಬೋದು, ನಿಮ್ಗೆ ಗೊತ್ತು ಇರ್ಬೋದು. ಸೊ ಅನೇಕ ಎಲೆಗಳು ಬರ್ತಾ ಇದೆ, ಇನ್ನು ಕೂಡ ನಮ್ಮ ಸುತ್ತಮುತ್ತ ತುಂಬ ತುಂಬ ಇದೆ. ನೀವು ಕಾಲನ್ನು ಮಾಡಿ ನೆನಪು ಮಾಡಿ, ನಿಮಗೆ ಯಾವ ಎಲೆಯ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ ಅದರ ಬಗ್ಗೆ ಹೇಳಿ. ಕಾಲ್ ಮಾಡಬೇಕಾ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಯೆಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ. ರೇಡಿಯೋ ಸಂಜೆಯಲ್ಲಿ ನಾನು ದಿನಿ ಆರ್ಜೆ ಅಭಿಷೇಕ್ ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ. ಆಯುರ್ವೇದ ಡೇ ಇವತ್ತು ಆಗಿರುವಾಗ ಸುತ್ತಮುತ್ತ ಇರುವಂಥ ಎಲೆ ಸೊಪ್ಪು ಗಿಡ ಬಳ್ಳಿ ಎಲ್ಲದರ ಬಗ್ಗೆ ಕೂಡ ಮಾತಾಡ್ತಿದ್ದೀನಿ. ನೀವು ನೆನಪು ಮಾಡಿಕೊಳ್ಳಿ ಯಾವುದ್ರ ಬಗ್ಗೆ ಮಾತಾಡ್ತೀರಿ ಇವತ್ತು, ಯಾವುದನ್ನು ನೀವು ಉಪಯೋಗ ಮಾಡಿದ್ದೀರಿ ಅದರ ಬಗ್ಗೆ ಸ್ವಲ್ಪ ಹೇಳಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥ. ಅನೇಕ ಜನ ಕಾಲ್ ಮಾಡಿದಿರಿ, ಬೇರೆ ಬೇರೆ ಹೆಸರೆಲ್ಲ ಹೇಳಿದಿರಿ. ಇನ್ನು ಕೂಡ ಯಾರಿಗೆಲ್ಲ ಯಾವ್ದು ನೆನಪಾಗುತ್ತೆ, ಯಾವ ಗಿಡದ ಬಗ್ಗೆ, ಯಾವ ಎಲೆ ಬಗ್ಗೆ ಮಾತಾಡಬೇಕು ನಿಮ್ಗೆ ಅನಿಸುತ್ತೆ, ನನಗಂತೂ ಕಾಲನ್ನು ಮಾಡಿ ಕಾಲ್ ಮಾಡಬೇಕು. ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ನೀವು ಕೂಡ ಹೇಳ್ಬೋದು ನೀವು ನೋಡಿದಂಥ ಅಥವಾ ನೀವು ಉಪಯೋಗವನ್ನು ಪಡ್ಕೊಂಡಂಥ ಉಪಯೋಗಿಸಿದಂಥ ಎಲೆಗಳು ಯಾವುದಿರ್ಬೋದು. ಅದರ ಉಪಯೋಗ ಸಣ್ಣದೇ ಇರ್ಬೋದು, ಬಟ್ ಉಪಯೋಗ ಅನ್ನೋದು ಅಲ್ವಾ ಮಾತಾಡುವ ಅಂತ ಹೇಳ್ತಾ ಇರುವಂಥದ್ದು. ಕಾಲ್ ಮಾಡಿ ಕಾಲ್ ಮಾಡಬೇಕು ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ. ಸೆಪ್ಟೆಂಬರ್ 23 ಇವತ್ತು ಆಯುರ್ವೇದ ಡೇ ಮಾತ್ರ ಅಲ್ಲ, ಇವತ್ತು ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ ರೇಡಿಯೋ ಸಾರಂಗನ ಏನು ಹುಟ್ಟಿದಬ್ಬ ಅಂತ ಹೇಳ್ಬೋದು. ಹುಟ್ಟಿದ ದಿನ ಕೂಡ ಇದಾಗಿದೆ, ಅದು ಕೂಡ ಇವತ್ತಿನ ವಿಶೇಷ. ಎಸ್, ಯಾರಿಗೆಲ್ಲ ಇವತ್ತಿನ ಆಯುರ್ವೇದ ಡೇಯ ಬಗ್ಗೆ ಎಲೆಯ ಬಗೆಗಿನ ಒಂದಿಷ್ಟು ವಿಷಯಗಳನ್ನು ಮಾತಾಡಬೇಕು ಅಥವಾ ಈ ಹೊತ್ತಿನಲ್ಲಿ ನಾನು ಈ ಒಂದು ಎಲೆಯನ್ನು ನೆನಪು ಮಾಡಿಕೊಳ್ಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಹೇಳಿ. ಹೆಚ್ಚು ಕಷ್ಟ ಬರಬೇಕು ಅಂತಿಲ್ಲ, ನಿಮ್ಮ ಮನೆಯ ಅಂಗಳದ ಸುತ್ತಮುತ್ತ ಕಣ್ಣಾಡಿಸಿದರೆ ಸಾಕು ಅಲ್ವಾ, ನಮಗೆ ನೆನಪಾಗಿ ಬಿಡುತ್ತೆ. ಎಲ್ಲದರಲ್ಲೂ ಕೂಡ ಆಯುರ್ವೇದ ಶಕ್ತಿಯನ್ನು ನಮ್ಮ ಹಿರಿಯರು ನೋಡಿದ್ದಾರೆ ಅಂತ. ತುಳುವಲ್ಲಿ ಒಂದು ಮಾತಿದೆ, ಬನುಟು ರೆಂಜದ ಮರ, ಪನೆಟು ಗೋಲಿದ ಮರ, ಶನಿದೋಷಗು ಅಶ್ವಥ ಮರ, ಎಣ್ಣೆಗೆ ಪೊಣ್ಣೆದ ಮರ, ನಾಗದೇವೇರೆ ಕಾಯಲ್ ಪಿಂಗಾರ, ಭಗವತಿಗೆ ಮಲ್ಲಿಗೆದ ಶೃಂಗಾರ ಅಂತಂದರೆ ಪ್ರತಿಯೊಂದು ಪ್ರಕೃತಿಯ ಮರಗಿಡಗಳ ಜೊತೆಗೆ ನಾವು ದೇವರನ್ನು ಕಂಡವರು, ಅದರಲ್ಲಿ ಶಕ್ತಿಯನ್ನು ಕಂಡವರು, ಅದನ್ನು ಆರಾಧನೆ ಮಾಡಿದವರು, ಅದರಲ್ಲಿ ಒಂದು ಆಯುರ್ವೇದ ಗುಣ ಉಂಟು ಅಂತ ಕಲ್ತವರು, ಅದನ್ನು ಉಪಯೋಗಿಸಿದವರು. ಸೊ ಒಟ್ಟು ಇದು ಸಂಸ್ಕೃತಿಯ ಜೊತೆಗೆ ಈ ಮರ ಗಿಡ ಬಳ್ಳಿ ಎಲ್ಲವೂ ಕೂಡ ಬೆಸೆದುಕೊಂಡಿದೆ ಅನ್ನೋದು ಸತ್ಯ. ನೋಡುವ ಯಾರ್ಯಾರು ಏನೇನು ಹೇಳ್ತೀರಿ, ಯಾವುದೇನು ನೆನಪು ಮಾಡಲಿಕ್ಕಿದೆ ಕಾಲ್ ಮಾಡಲಿಕ್ಕಿದೆ ಕಾಲನ್ನು ಮಾಡ್ಬೋದು. ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಹಾಡನ್ನು ಕೇಳ್ತಾ ಬನ್ನಿ. ಅದರ ನಂತರ ಇವತ್ತಿನ ಸುದ್ದಿಯನ್ನು ಹೇಳಬೇಕು, ಅದನ್ನು ಕೂಡ ಹೇಳ್ತೇನೆ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ದಿನ ಆರ್ಜಿ ಅಭಿಷೇಕ್. ಇವತ್ತಿನ ಈ ದಿನದ ಸುದ್ದಿಗಳನ್ನು ರಪರಪ ನೋಡ್ತಾ ಬರೋಣ. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ, ಎಸ್ಐಆರ್ ಸೇರಿದಂತೆ ಹಲವು ಪ್ರಮುಖ ವಿಷಯಗಳಲ್ಲಿ ಮುಖ್ಯ ಚುನಾವಣಾ ಆಯುಕ್ತರಾದಂಥ ಜ್ಞಾನೇಶ್ ಕುಮಾರ್ ಅವರ ಕಾರ್ಯವೈಖರಿ ಬಗ್ಗೆ ಚುನಾವಣಾ ಆಯುಕ್ತರಾದಂಥ ಸುಖಬೀರ್ ಸಿಂಗ್ ಸಿಧು ಹಾಗೂ ವಿವೇಕ್ ಜೋಶಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು ವರದಿ ಆಗಿರುವಂಥದ್ದು. ಇನ್ನು ಇದನ್ನು ಬಿಟ್ಟರೆ ಏಷ್ಯನ್ ಕ್ರೀಡಾಕೂಟದ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಮಹಿಳೆಯರ 49 kg ವಿಭಾಗದಲ್ಲಿ ಭಾರತದ ಮೀರಾಬಾಯ್ ಚಾನು ಅವರು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಆ ಮೂಲಕ 12 ವರ್ಷಗಳ ಸುದೀರ್ಘ ಕಾಯುವಿಕೆಗೆ ಅಂತ್ಯವನ್ನು ಹಾಡಲಾಗಿದೆ ಅನ್ನುವಂಥದ್ದು ಗ್ರೇಟ್. ಇನ್ನು ಇಂಡಿಯನ್ನು ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡದ ರಾಜ್ಯ ಸರ್ಕಾರದ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿ ಕಾಂಗ್ರೆಸ್ನ ಶಾಸಕ ಯಶವಂತರಾಯರೆಡ್ಡಿ ವಿ ಪಾಟೀಲ್ ಅವರು ಬುಧವಾರ ಸಭಾಧ್ಯಕ್ಷ ಜೆ ಎಸ್ ಪಾಟೀಲ್ ಅವರಿಗೆ ರಾಜೀನಾಮೆಯನ್ನು ನೀಡಿರುವಂಥದ್ದು ಕೂಡ ಇವತ್ತು ರಾಜಕೀಯ ವಲಯದಲ್ಲಿ ಬಹಳ ಪ್ರಮುಖವಾದಂಥ ಸುದ್ದಿಯಾಗಿದೆ. ನೋಡಿ, ಬರದಲ್ಲಿ ಕೈ ಹಿಡಿದ ಸೊಪ್ಪು ಅಂತ ನಾವು ಸೊಪ್ಪಿನ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಯಾವ ಸೊಪ್ಪು ಅಂತ ನೋಡುವ. ಇದಾಯ್ತಾ, ಇದು ನೋಡಿ, ಒಂದು ಕೃಷಿ ಕುಟುಂಬದ ಆದಾಯದ ಮೂಲವಾಗಿ ಬೇರೆ ಬೇರೆ ಸಮಸ್ಯೆಗಳು, ಮಳೆಯ ಸಮಸ್ಯೆ ಎಲ್ಲ ಇರುವಂಥ ಸಮಯದಲ್ಲಿ ಇದು ತಿಮ್ಮಾಪುರ ಗ್ರಾಮದಲ್ಲಿ ಒಬ್ಬರು ಸೊಪ್ಪನ್ನು ಬೆಳೀಲಿಕ್ಕೆ ಶುರು ಮಾಡಿದ್ರಂತೆ. ಅದರಲ್ಲಿ ಕೂಡ ಮಿಶ್ರ ಸೊಪ್ಪುಗಳನ್ನು ಹಾಕುವುದರ ಮೂಲಕ ತನ್ನ ಕೃಷಿಯನ್ನು ಬೆಳೆಸಿ ಆ ಮೂಲಕ ಲಾಭವನ್ನು ಅವರು ಪಡಿತಾ ಇದ್ದಾರೆ ಅಂತ. ಬರದಲ್ಲೂ ಕೂಡ ಮಿಶ್ರ ಬೆಳೆಯಲ್ಲಿ ಸುಸ್ಥಿರ ಆದಾಯವನ್ನು ಈ ದಂಪತಿ ಕಂಡುಕೊಂಡಿದ್ದಾರೆ ಅನ್ನೋದು ಇಲ್ಲಿ ಒಂದು ಸುದ್ದಿ ಇದೆ. ಯಾರಾದರೂ ಈ ರೀತಿಯ ಬಿಸ್ನೆಸ್ ಮಾಡುವುದಾದ್ರೆ ನೋಡ್ಬೋದು, ಕೃಷಿಯನ್ನು ಮಾಡುವುದಾದರೆ. ಇನ್ನು ಕೆ ಆರ್ ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸೀಗೇಹಳ್ಳಿ, ಇಲ್ಲಿ 3 ಕೊಲೆಗಳನ್ನು ಮಾಡಿದಂಥ ಪ್ರಕರಣದ ಆರೋಪಿಯ ಮೇಲೆ ತ್ರಿವಳಿ ಕೊಲೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿರುವಂಥದ್ದು ಕೂಡ ಪ್ರಮುಖವಾಗಿದೆ. ಇನ್ನು ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಅಗತ್ಯ ಅಂಥೇಳಿ ಶಿಕ್ಷಣ ತಜ್ಞ ಬಿ ಎನ್ ಸುರೇಶ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇನ್ನು ನೋಡಿ, ಮುಖ್ಯಮಂತ್ರಿ ಚಂದ್ರು ಅಂತಿದ್ದಾರೆ ಅಲ್ವಾ, ಅವರಿಗೆ ಮುಖ್ಯಮಂತ್ರಿ, ಅವರು ಪರ್ಮನೆಂಟ್ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಅದು ಮುಖ್ಯಮಂತ್ರಿ ಚಂದ್ರು ಅವರು, ಅವರ ಹೆಸರಿನ ಮುಂದೆ ಮುಖ್ಯಮಂತ್ರಿ ಇದೆ. ಸೊ ಅವರು ಮುಖ್ಯಮಂತ್ರಿ ನಾಟಕದಿಂದ ಅವರಿಗೆ ಮುಖ್ಯಮಂತ್ರಿ ಅಂತ ಅನ್ನುವಂಥ ಹೆಸರು ಬಂತು. ಅದರಲ್ಲಿ ಭಾಳ ಲೀಡ್ ಅವರಲ್ಲಿದ್ದರು. ಆ ಮುಖ್ಯಮಂತ್ರಿ ನಾಟಕ 900ನೇ ಪ್ರದರ್ಶನವನ್ನು ಕಾಣ್ತಾ ಇದೆ ಅನ್ನೋದು ಇವತ್ತಿನ ನಮ್ಮ ಕರ್ನಾಟಕದ ರಂಗಭೂಮಿಯ ಒಂದು ಪ್ರಮುಖವಾದಂಥ ಮೈಲುಗಲ್ಲು. ರವೀಂದ್ರ ಕಲಾಕ್ಷೇತ್ರದಲ್ಲಿ 26ನೇ ತಾರೀಕಿನಂದು 4:30 ನಡೀತಾ ಇದೆ ಅನ್ನುವಂಥದ್ದು. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

எஸ் கேள்வி ரேடியோ சரங் 107.8 FM ரேடியோ சஞ்சய் அலி நானಿದ್ದೀನಿ ஆர்ஜி அபிஷேக் ಸೋ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ಇವತ್ತು ಆಯುರ್ವೇದ ಡೇ ಸೋ ಈ ಕಾರಣದಿಂದಾಗಿ ನೀವೊಂದಿಷ್ಟು ಏನು ನಿಮ್ಮ ಆಯುರ್ವೇದ ಅಂತ ಹೇಳುವಾಗ ಒಂದಿಷ್ಟು ಸುತ್ತಮುತ್ತದ ಎಲೆ ಬಳ್ಳಿ ಗಿಡ ಇದು ಅನೇಕ ಸಹಾಯವನ್ನು ನಮಗೆ ಬಂದಿದೆ ಆರೋಗ್ಯ ದೃಷ್ಟಿಯಿಂದ. ನಿಮಗೆ ಯಾವ ಎಲೆಯನ್ನು ಯಾವ ಬಳ್ಳಿಯನ್ನು ಅಥವಾ ಯಾವ ಗಿಡವನ್ನು ಈ ಹೊತ್ತು ನೆನಪು ಮಾಡಿಕೊಳ್ತೀರಿ ಅಂತ ಅನೇಕ ಜನ ಕಾಲನ್ನು ಮಾಡಿದ್ರಿ. ಬೇರೆ ಬೇರೆ ಎಲೆ ಗಿಡ ಬಳ್ಳಿಗಳನ್ನು ನೆನಪು ಮಾಡಿಕೊಂಡ್ರಿ. ಅದರಲ್ಲಿ ಬಂದಂಥ ಪ್ರಮುಖವಾಗಿ ನೆಲನೆಲ್ಲಿ, ತುಳಸಿ, ಪೊಂಗರೆ, ಹಾಗೆಯೇ ಕಾಯರು, ಮಾವಿನೆಲೆ, ಕರಿಬೇವು, ಆಡ್ಸೋಗೆ, ವೀಳ್ಯ, ಸಾಂಬ್ರಾಣಿ, ಹಾಗೆಯೇ ಕಪ್ಪು ತುಳಸಿ, ಅಮೃತವಳ್ಳಿ ಇವೆಲ್ಲವೂ ಕೂಡ ಬಂದಂಥ ನೀವು ಹೇಳಿದಂಥ ಹೆಸರುಗಳು. ಇನ್ನೂ ಕೂಡ ಬೇರೆ ಬೇರೆ ಹೆಸರುಗಳು ನಿಮಗೆ ನೆನಪಿರ್ಬೋದು, ನೆನಪಾಗುವುದೇ ಆದರೆ ಕಾಲ್ ಮಾಡಿ, ಕಾಲ್ ಮಾಡಬೇಕು ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡ್ಬೋದು. ನಿಮಗೆ ಆಯುರ್ವೇದ ಅಂತ ಹೇಳುವಾಗ ಅಥವಾ ಸುತ್ತಮುತ್ತಲಿನ ಮನೆಮದ್ದು ಅಂತ ಹೇಳುವಾಗ, ಸೊನಾಟಿ ಮದ್ದು ಅಂತ ಹೇಳುವಾಗ, ಬೇರೆ ಬೇರೆ ಎಲೆಗಳು ನಮಗೆ ಉಪಯೋಗಕ್ಕೆ ಬರ್ತದೆ, ಅದರ ಉಪಯೋಗವನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ರು, ಅಂಥದ್ದು ಯಾವುದು ನಿಮ್ಗೆ ನೆನಪಾಗುತ್ತೆ, ನಿಮಗೆ ಮನೆಯಲ್ಲಿ ಈಗಲೂ ಕೂಡ ಬಳಸುವಂಥ ಎಲೆಗಳು ಯಾವುದಿದೆ ಹೇಳಿ, ಕಾಲನ್ನು ಮಾಡಿ. ಸಾರಿಕಾರಯ್ಯವರು ಹೇಳ್ತಾ ಇದ್ದಾರೆ, ಹರಿವೆ ಸೊಪ್ಪು, ಬಸಳೆ, ಎಸ್ ಅದು ನಾವು ತಿನ್ನುವ ದೃಷ್ಟಿಯಿಂದ ನೋಡದೆ ಹೋದರೆ, ಒಂದು ನಮ್ಮ ಅಡುಗೆಯ ದೃಷ್ಟಿಯನ್ನು ನೋಡ್ತಾ ಹೋದರೆ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾಡುವಂಥ ಸೊಪ್ಪುಗಳೇ. ಸೊ ಥ್ಯಾಂಕ್ ಯು. ಹಾಗೆಯೇ ಓಕೆ, ಸಾದಿಕ್ ಅವರು ಏನು ಬಂದಿಲ್ಲ, ಖಾಲಿ ನಿಮ್ಮ ಒಂದು ಡಾಟ್ ಬಂದಿದೆ ಅಷ್ಟೇ, ಆಯಿತಾ? ಹಾಂ, ಅದು ಯಾವ ಎಲೆ ಅಂತ ಗೊತ್ತಾಗಲಿಲ್ಲ. ನನಗದು ಕಾಲ್ ಮಾಡ್ಬೋದು, ಅದು ವಾಟ್ಸಪ್ ಮಾಡ್ಬೋದು, ನೀವು ಹೇಳ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: Yes, welcome back to Radio Sarang 107.8 FM Radio Sanjali Nandini RJ Abhishek ಮಾತಾಡ್ತಿದ್ದೆ. ಇವತ್ತು 11ನೇ ಆಯುರ್ವೇದ ದಿನ ಆಗಿ ನಮ್ಮ ಭಾರತದಲ್ಲಿ ಆಚರಣೆ ಮಾಡುವಂತ ದಿನ ಇವತ್ತು. ಒಬ್ರು ಕಾಲ್ ಇದ್ದಾರೆ, ಹಲೋ ನಮಸ್ಕಾರ.
1: ನಮಸ್ತೆ ಸರ್, ಜಯಪ್ರಕಾಶ್.
0: ನಮಸ್ಕಾರ ಜಯಪ್ರಕಾಶ್ ಅವರೇ, ಏನ್ ಹೇಳ್ತೀರಿ?
1: ತಿಮರೆ ಹೇಳ್ತಾರೆ ತುಳುವಲ್ಲಿ,
0: ತಿಮರೆ
1: ಕನ್ನಡದಲ್ಲಿ ಒಂದೇ ಲಗ ಹೇಳ್ತಾರೆ. ನೆನಪಿನ ಶಕ್ತಿಗೆ ಬಹಳ ಒಳ್ಳೇದಂತೆ ಬೆಳಿಗ್ಗೆ ತಿಂದ್ರೆ
0: ಅಲ್ವಾ.
1: ಮತ್ತೆ ಸಂಬರವಳ್ಳಿ ಅಂತ ಹೇಳ್ತಾರೆ, ಹೌದು, ದೊಡ್ಡ ಪತ್ರೆ ಅದು ಕೂಡ, ಅದರ ರಸ ಶೀತಕ್ಕೆಲ್ಲ ಒಳ್ಳೇದು ಅಂತ ಹೇಳಿ ಕೇಳಿದೆ.
0: ಎಸ್ ಎಸ್ ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ತಿಮರೆ ಬಗ್ಗೆ, ಸಾಂಬರವಳ್ಳಿಯ ಬಗ್ಗೆ ನಮ್ಮ ಕಾಲ್ ಮಾಡಿ ಹೇಳಿದ್ರು ಜಯಪ್ರಕಾಶ್ ಅವರು. ಸೊ ನೀವು ಕೂಡ ಹೇಳಬಹುದು ನಿಮಗೆ ನೆನಪಾಗುವಂತ ಎಲೆಗಳ ಬಗ್ಗೆ, ಗಿಡಗಳ ಬಗ್ಗೆ, ಬಳ್ಳಿಗಳ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಸೊಪ್ಪುಗಳ ಬಗ್ಗೆ ಹೇಳಿ. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
2: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ಕಾರ. ನಮ್ಮ ಮೇರ್ ನಳ್ಳೆ ಅದೇ ಪಲ್ಲೆ ಮೇಡಮ್ ದಾಯಿತ ಬಂದ್ ಪರೀರ್ ವಿಟಮಿನ್ ಸೊಪ್ಪು.
2: ತೇರದ
0: ಕೊಡಿ
2: ನೀರಿನ
0: ಬಾರಿ ಎಡ್ಡಂತಿನವಾದ ಪಂಡರ ನಳ್ಳೆಕ್ಕ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನಳ್ಳೆಕ್ಕ ಕಾಲ್ ಮಾಡ್ತಿರ್ತಲೆ, ಕಾಲ್ ಮಾಡ್ತಾರೆ ಅಡು ಮೂಜಿ ಮಾದ ಪಂಡಿರ್ ಸೊಪ್ಪುದ ಸೊಪ್ಪುದ ಪಂಡ್ರೆ ವಿಟಮಿನ್ ಸೊಪ್ಪು ತೊಜಂಕದ ಬಗ್ಗೆ ಬಂಡಿರ್ ಬೊಕ್ಕಾರ ತೆರೆದ ಮರ ಅಂಚನೆ ಗೋಳಿದ ಮರ ನೆತ್ತ ಕೊಡಿ ಬಾರಿ ಅಡ್ಡೆ ಅಂತ ಬಂದು ಅಲ್ವಾ. ತೇರೆ ಹೆಚ್ಚಿನವರಿಗೆ ಅದರ ಮರದಡಿಗೆ ಹೋದ್ರೆ, ತೆರೆ ಮರದಡಿಗೆ ಹೋದ್ರೆ ಮೈಯೆಲ್ಲ ಚರ್ಮ ಎಲ್ಲ ದಪ್ಪ ಆಗೋದು ಎಲ್ಲ ನಾವು ನೋಡಿದ್ದೇವೆ. ಸೊ ಹಾಗೆ ಬಾಲ್ಯದಲ್ಲಿ ಅಂಥದ್ರ ಅದರ ಏನು ಏನು ಹೇಳ್ತೇವೆ, ಚಿಗುರನ್ನು ತೆಗೆದು ಬೇರೆ ಬೇರೆ ರೀತಿಯ ಮನೆ ಮದ್ದೆಲ್ಲ ಮಾಡುವಂಥದ್ದು ಕೇಳಿದ್ದೇವೆ. ಅದನ್ನೇ ನಳ್ಳೆಕ್ಕ ಅವರು ಹೇಳಿದರು. ವೆರಿ ನೈಸ್, ಚೆನ್ನಾಗಿತ್ತು. ಇನ್ನು ಕೂಡ ಯಾರಿಗಾದರೂ ಹೇಳಲಿಕ್ಕೆ ಬಾಕಿ ಇದ್ರೆ ಹೇಳ್ಬೋದು, ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮಗೆ ಯಾವುದಾದರೂ ಸೊಪ್ಪಿನ ಬಗ್ಗೆ ನೆನಪಾಗೋದೇ ಆದರೆ, ಎಲೆಯ ಬಗ್ಗೆ ನೆನಪಾಗೋದಾದರೆ, ಆಯುರ್ವೇದ ಗುಣ ಇರುವಂಥ ಸಸ್ಯಗಳ ಬಗ್ಗೆ ನೆನಪಾಗೋದೇ ಆದರೆ ಖಂಡಿತವಾಗಿಯೂ ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಹಾಡನ್ನು ಕೇಳ್ತಾ ಬನ್ನಿ. ಹಾಗೆಯೇ ನಿಮಗೇನಾದರೂ ಇಂಥ ಎಲೆಗಳು ನೆನಪಾದರೆ ಅದರ ಬಗ್ಗೆ ಕೂಡ ನನ್ನ ಜೊತೆ ನೀವು ಹೇಳ್ಬೋದು, ಹಂಚ್ಕೊಳ್ಬೋದು ಅನ್ನೋದನ್ನು ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಕೇಳ್ತಾ ಬನ್ನಿ. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್, ಇವತ್ತಿನ ರೇಡಿಯೋ ಸಂಜೆ ಅನೇಕ ಸೊಪ್ಪುಗಳನ್ನು, ಎಲೆಗಳನ್ನು, ಗಿಡಗಳನ್ನು, ಆಯುರ್ವೇದ ಶಕ್ತಿಯನ್ನು ಅನೇಕರು ಕಾಲ್ ಮಾಡಿದಿರಿ, ನೆನಪು ಮಾಡಿಕೊಂಡಿದ್ದೀರಿ, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇಂಥ ಆಯುರ್ವೇದ ವಿಷಯಗಳು, ಆಯುರ್ವೇದ ಸಂಗತಿಗಳು ನಮ್ಮ ಆರೋಗ್ಯವನ್ನು ರಕ್ಷಿಸಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ಮತ್ತೆ ಸಿಗ್ತೇನೆ. ಕೇಳ್ತಾ ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು RJ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: നിക്കുന്നുണ്ട് റേഡിയോ സാരംഗ് 107.8 FM. ഇനിത്തെ ഈ കാര്യക്രമക്ക് ഉന്നിക്കലേക്ക് മാത്രമേക്കലാ മോക്കിതിഞ്ചി സൊൽമേലോ. ഇനിത്തെ ഈ കാര്യക്രമട് ഇഞ്ചിപ്പ ഉർവശ്ടോരുത മഹിളാ മണ്ഡല ഒക്കൂട്ട സഭാംഗണട് തുളുവ മഹാസഭ ഇന്റർനാഷണൽ മംഗളൂരു വലയദ കാര്യക്രമട് തുളു വേൾഡ് ഫൗണ്ടേഷൻ ദ രാജേഷ് ആൾവ അർണ പാത്തരന് കേനന്ദ് ബർക്ക
1: മന്ത്രല കുടര മോക്കേട് ഈ ലേസുക എതുക്കൊണ്ട് സുറുക്കാത് തുളു തുളു പണ്ണകനെ നമ്മ മനസ്സെട് അതിന്റെ നമ്മ മൈ മെന അവ ഇർമേന ആപ്പണം അവ ദായക ഇഞ്ച ഒഞ്ചി തുളുത്തു ഇത്തുമാന്ത നമ്മ കാലജ് വയസ്സോട് പണ്ണക എൺപത് വർഷ കുതുമ്പു ആജിനെ വിക്രമാദിത്യന മകൾ ആ മകളിന പുതരട് തുളുവാലേശ്വര ദേവസ്ഥാനം അത് ഹാവേരി ജില്ലയുടെ ഒഞ്ചി ദേവസ്ഥാന തുളുത്ത ദേവസ്ഥാന ഇത്തിന് പണ്ണകനെ തുളുത്ത പ്രാചീനത്തെ ദാദാന്ന് നമ്മ അർത്ഥമാനത്തിനോട് ആണ് തുളുക്കു അല്പമാത്ര ദേവരി തന്നെ കൂട ഏതോ അയ്യു സാവിത വർഷ കുതുമ്പോടു ബസൂരോടു തുളുവേശ്വര ദേവരെന്ന് പണപ്പന ഒഞ്ചി ദേവരെന്ന് നമുക്ക് തൂവലി അല്പ മൂലാലാ ദേവി പണപ്പന തുളുവേശ്വരി ദേവില്ല നങ്ക് നമ്മ കണ്ണുതുമ്പു പറപ്പുണ്ടു അപകണ്ട തുളു ഏത്തുമല്ല ശക്തി എന്ന് നമ്മ കൂട ആലോചന അനുപ്പെടും അവ കറിണ്ട നമ്മ ഇഞ്ചി നെഞ്ചാറു പണ്ണക അവ ഇത്തെ ഖഡ്ഗേശ്വരി ദേവസ്ഥാനം അതിനാണ് ഒഞ്ചി ഇരുവ വർഷ കുതുമ്പു ഇരുവ മുപ്പ വർഷ കുതുമ്പു അവ തുളുവേശ്വരി ദേവസ്ഥാനം അത് നെഞ്ചാറട് ആ ദേവസ്ഥാനം പോതാണകല്ല ഓ തുളുവേശ്വരി ഏത് പൊരുളുള്ള ദായകിച്ചാണ്ട് എന്ന് പണപ്പണ ഒഞ്ചി ബേജറ് നമുക്ക് ആപ്പുണ്ടു ബാർക്കൂറുക പത്തിനാണ്ട തുളുവാളേശ്വര ശ്രീകൃഷ്ണ ദേവസ്ഥാന തുളുത്ത പുതരട് ഇഞ്ചൊഞ്ചി ദേവസ്ഥാന നമുക്ക് കുടല അദ്ഭുത സോജിക ആപ്പുണ്ടു കുട മസ്തുകടിട്ടുണ്ടു നന ഇഞ്ചിപ്പ നമ്മ പടുബിദ്രെ പഡ്യദ്രത കൈത്തള് പണ്ണക തുളുവേശ്വരി ദേവസ്ഥാന പാദപെട്ടു തുളുവേശ്വരി ദേവസ്ഥാനം നമുക്ക് എന്തുപ്പ ഇനിക്കല പൂജ ആവുന്ന പാദപെട്ടു തുളുവേശ്വര നിന്നിക്കല്ല് പാതയട് കാലഭൈരവേ കാലഭൈരവേ തുളുവേശ്വരിന് ആരാധന മല തൊന്നിത്തന ഒഞ്ചി ജാകെ അവ നിന്നിക്കല്ല് പാത പ്രകൃതി നിർമ്മിത ഭൂമി ഉണ്ടാകുക ഉണ്ടാകിനാ ദേവസ്ഥാനം പനൊലി നിന്നിക്കല്ല് പാത അവ മുഖ്യണ്ട നമ്മ കണ്ടിത്തവത്ത് നമ്മ കട്ടിൽ തപ്പേന്ന് തുളു അപ്പേന്തേ ഐക്യ പൂതർ അവേ പയ്യന്നൂർ ഭാഗോക്ക് പോകുന്നാണ്ട പയ്യന്നൂരോട് ഒഞ്ചി ദേവരുള്ളേര് തുളുവന്നൂർ അപ്പൻ തുളുവന്നൂരപ്പൻ മഹാവിഷ്ണു ദേവരെന്ന് പൻപേരയിൻ അവേ നമ്മ ഇഞ്ചി നമ്മ കൊടകുത കരിക്ക ഭാഗോടും കാസർഗോഡും സുള്ളിയ കൊടകു മൂജി സീറു നഞ്ചിന് ഒഞ്ചി ജാകെ ആ ഇടി അതിന് തുളുർവന എന്ന് പൻപേര് അല്പഞ്ചി ദേവിയുള്ളവർ തുളുർവനത്തിൽ ഭഗവതി എന്നൈക്ക് പുതർ മുന്നാരീശ്വരൻ പനപ്പുണ്ടി ദേവിയർ അല്പമുണ്ട് ഈ ഈത്തുമാത്ത ദൈവ ദേവരലൊപ്പുണക അപ്പൊ തുളു പണ്ട ദാദ അന്ന് നമ്മളുള്ള ഇട് നമ്മ ചോദ്യം അല്പടാപ്പുണ്ടു തുളു പണ്ട എഞ്ചിന തുളുത്ത പ്രാചീനത്തെ ഏത്ത് തുളു ഏത്ത് വർഷം എത്തിണ്ട് ഏത്ത് വർഷം പിറാക്കുക ഇനി ജഗത്തിട് വാമാത്ത ദേശലുണ്ട വാമാത്ത ഭാഷയിലുണ്ട ഈ ഭാഷയിലേക്ക് പൂര തുളു ഭാഷത്തെ കൊടുക്കെ കണ്ടിത്തവാത്തല ഉണ്ടെന്ന് പണ്ട അവ അതിശയോക്തി ആവുന്നത് പ്രതീ ഭാഷകള അപ്പകണ്ട തുളുത്ത ഒഞ്ചി പ്രാചീനത്തെ നമ്മ നാടൊന്ന് പോണ്ട തുളു എഞ്ചിന ഓ ഭാഗോടുണ്ടു പണ്ടക സോമനാഥേശ്വര എടുത്ത് പത്തിന നമുക്ക് രാമേശ്വരം മുട്ടത ഒഞ്ചി ഇഞ്ച ഗരപാടുണ്ട ആയിർത്ത ആക്കര ഈക്കര പുറ നമുക്ക് തുളുനാടുന്ന സ്പഷ്ട ചിത്രണ നമുക്ക് തിക്കുണ്ടു ഉണ്ടു ഇത്തല ദാക്കലകളെ ഉണ്ടു പണ ഈ തുളുവാലേശ്വരം ആജിന വിക്രമാദിത്യാന കാലഘട്ടത്തിൽ അപ്പക ഐക്കുതുമ്പ് തുളു ദേവസ്ഥാനം തുളു രാജ്യ തുളു എഞ്ചൊപ്പുണ്ടു അതിന് ഉള്ള ഉല്ലേഖ ഇച്ച ഇത്ത ബാക്കി അധ്യയനം ഇച്ച് അധ്യയനം മൽപ്പുണ്ട് ഏറെ മൽപ്പുണ്ട് ഉല്ലേഖ എഞ്ചിന അത് കേൻവേര് ദാക്കല കേൻവേര് കണ്ടിത്തവാദ് ഇനിക്കല നമ്മ ആചാര വിചാരോടു നമ്മ പദസമ്പത്ത് തുളു ഭാഷത പദസമ്പത്തിട്ട് ഇത്തിനകത്ത് വിശേഷ ഔ ബുക്ക വാ ഭാഷകൾ അയച്ചു അഞ്ചപ്പണ്ട് നാടൊന്ന് പോണ്ട നമുക്ക് ഗൊത്താപ്പുണ്ട് പണ്ട് എന്തെങ്കിലും ഒഞ്ചി സയന്റിഫിക് അത് നമ്മ ആചാരണം അനുപ്പണ്ട അതിനെ ഒഞ്ചി സയന്റിഫിക് റീസണുകൾ എന്നുണ്ടല്ല അവധി ഭൗതശാസ്ത്രം നമ്മ ഭൂത്താന്ന് പനപ്പുണ്ടാവു അവ കരിതിനത്ത് ഇത്ത ഇത്തിനാന്ന് പനപ്പുണ അർത്ഥ പണ്ട് അവ ഭേദ ഭാഷയുടെ നമ്മ നാട്ടിലെ പോണ്ട അതിന്റെ കന്നഡോടോ സംസ്കൃതോടോ നാട്ടിലെ പോണ്ട അപ്പൊക്കെ അർത്ഥ ബദലാപ്പുണ്ട് ഇത്ത ഭൂത്തകള ഭൗതകള ഒഞ്ചി അർത്ഥ കണ്ടിത്തവാത്തല പണ്ട് അവ ഇത്ത ഉണ്ടു ഭൂത്ത നമ്മ എതിരുടെ ഉണ്ടു നമ്മ ഒട്ടുകൊണ്ടു നമ്മ ഇജ്ജ ആ ഭൂത്ത ഇജ്ജ എന്തേ നമ്മ ഇജ്ജ അപ്പൊ അഞ്ചിത്തിന കൽപ്പനയുടെ പ്രാചീന കാലഘട്ടത്തിൽ നമ്മ ഈ ഒഞ്ചി ആചാര വിചാരകളും ഏത്ത് ಅವೊಂಜಿ ವಿಜ್ಞಾನ ಆದಿತ್ತಿನ ನಮ್ಮ ಅರ್ಥ ಮಾಡ್ತೊಂಡ್ರಣ ಅಪ್ಪ ಅಂಡ್ ಪೊಕ್ಕಡೆಂಚನೆ ಏರೋ ಮಲ್ತದ ಒಂಜಿ ಕಣ್ ಕಟ್ಟಿಗೆ ಓಡೋದು ಮಲ್ತಿನ ಜಿನ ಒವ್ವೆ ವಿದ್ಯೆಲ್ಲತ್ತಿ ನಮ್ಮ ಸುರುಕಾದ ಒಂಜಿ ನಾಗಾರಾಧನೆ ದೆಪ್ಪುನಗಲ ನಾಗಪನ್ಪುನ ಒಂಜಿ ಆರಾಧನೆದ ರೀತಿಯು ಬುಕ್ಕ ಬುಕ್ಕ ಬುಕ್ಕ ಬತ್ತಿನೆ ಆಂಡ ದಾಯಗೆ ನಾಗನ ಆರಾಧನೆ ಮಲ್ಪಡುದು ಪಂಡ ಐಕೊಂಜಿ ಪುದರು ಕಾರಣ ಉಂಡು ಐಕೆ ಪುದರು ಶಾಪ ಕಾವು ಕಾವು ಪಂಡ ನಮಗೆ ಗೊತ್ತು ನೀನು ಪೂರ ಕಾವು ಪಂಡ ಬಣ್ಣ ಅಂದ ಲೆಕ್ಕ ಶಾಪ ಕಾವು ಅಂದು ಪನ್ಪಿನು ಶಾಪ ಪಂಡ ದಾದ ಪಂಡ ನಮ್ಮ ಹಿರಿಯಕಲು ಪ್ರಾಚೀನ ಕಾಲಘಟ್ಟ ಇನ್ನಿಲ್ಲ ನಿಕ್ಲನ ಮೂಲನಾಗನ ನಾಡ್ಲೆ ಮೂಲನಾಗನ ನಾಡ್ಲೆ ಅಂದೇ ಪನ್ಪಿನು ಓಲ್ಲ ಪೋಂಡಲ್ಲ ಮೂಲನಾಗೆ ಓಲುಂಡು ದಾಯಿಗೆ ಪೋಡುದು ನಮ್ಮ ಆಲೋಚನೆ ಮಾಡ್ತಂಡ ಈ ಶಾಪ ಕಾವು ನಮಕೊಡು ಆ ಶಾಪ ಕಾವು ಸರ್ಪ ಕಾವು ಅಂಡು ಸರ್ಪ ಕಾವು ನಾಗಬಣ್ಣ ಅಂಡು ಆ ಶಾಪ ಕಾವು ಪಂಡ ದಾದ ನಮ್ಮ ಹಿರಿಯಕಲು ನಮ್ಮ ತಲೆ ನಮ್ಮ ಅಕ್ಕಲ ತಲೆಮುರ ಏರು ಮಾತುಂಡ ಅಕ್ಕಲ ನನ್ನ ಬರ್ಪುಣ ಜನ ಸಂತಾನಗಳೇರುಂಡ ಅಕ್ಕಲಿಗೆ ಈ ಭೂಮಿ ತಿಕ್ಕೊಡು ಒಂದು ಪನ್ಪುನ ಒಂಜಿ ವಿಷಯಡು ಅಕ್ಕಲೊಂಜಿ ಶಾಪ ಪಾಡ್ದು ಪೇರು ಐದವರು ನಮಗೆ ಗೊತ್ತವನು ಪ್ರತಿ ಕಟ್ಲ ಒಂದು ಒಂಜಿ ನಾಗನ ಚಿಹ್ನೆ ಪುಂಡ ಅಲ್ಪ ಪಂಡ ಅವು ಸಿಂಬಾಲಿಕ್ ನಾಗ ನಾಗನ ಪಂಡ ಪಂಡ ಇಟ್ಟು ಒಂಜಿ ತರತ್ತನಾಗೆ ಮೂಜಿ ತರತ್ತನಾಗೆ ಪಂಡ ಮೂಜಿ ತರತ್ತನಾಗೆ ಅಂಡ ಒಂಜಿ ಅವು ಬ್ರಾಣಿಯರ್ನ ಅಕ್ಲೆನ ಕುಲ ಪಣ ಕುಲ ಉದ್ದಾರ ಇಕ್ಕಿರೋದು ಒಂಜಿಗೆ ತರತ್ತಂಡ ಒಂಜಿ ಸಮುದಾಯದಾಗ್ಲಿ ಅವತ್ತಂದು ಏಳು ತರತ್ತೆ ಎತ್ತಂಡ ಒಂಜಿ ರಾಜವಂಶದಾಗ್ಲೇನ ಜೈನೇರ್ನಾಗ್ಲೇನ ಪಣ ಈ ಮಣ್ಣಿನ ಏರೇರ್ನಂದು ಗುರುತು ಮಲ್ತಿನ ಜಿನ ಒಂಜಿ ಸಂಗತಿನ ನಮ್ಮ ಇನ್ನು ಒವ್ವೊ ರೀತಿಯ ಇನ್ನು ಬೇತ ಬೇತ ರೀತಿಯ ಇನ್ನು ವ್ಯಾಖ್ಯಾನ ಮಲ್ತು ಮಲ್ತು ಮಲ್ತು ಮಲ್ತದೆ ಅವು ಆಚಾರಗೂ ಹೀನವಾಪುನ ಜಿನ ವ್ಯವಸ್ಥೆಗೆ ನಮ್ಮ ಬರೋಂದುಲ್ಲ ನನ್ನ ಅವುಪೊಂಡ ಕುಲಾರಾಧನೆ ಪಣ ಒಂಜಿ ಒಂಜಿ ವ್ಯಕ್ತಿ ಇತ್ತಿಂದಾಂಡ ಆಗಿ ಕುಲಾಚಾರ ಧರ್ಮಾಚಾರ ದೇಶಾಚಾರ ಈ ಮೂಜಿಲ ಒಪ್ಪೋಡ ಅಪ್ಪ ನಮ್ಮ ಕುಲಾಚಾರನು ದೇಶಾಚಾರ ಧರ್ಮಾಚಾರ ನಮ್ಮ ಸಾಧಾರಣ ಮಲ್ತೊಂದುಲ್ಲ ಅಂಡಲ್ಲ ಕುಲಾಚಾರದ ಬಗ್ಗೆ ನಮ್ಮ ಆಲೋಚನೆ ಮಲ್ಪೋಣ ನಮ್ಮ ಕುಲತ್ತಾಗ್ಲಿ ಒಂಜಿ ಒವ್ವಾಂಡ ನಮ್ಮ ಇಲ್ಲಲೊಂಜಿ ಪೂಜೆ ಮಲ್ಪೊಂಡು ಇತ್ತಿಂದಾಂಡ ನಮ್ಮ ಕುಲತ್ತ ಹಿರಿಯರು ಬರ್ತದೆ ನಮ್ಮ ಇಲ್ಲಗೆ ಬರೋಡು ಐಕ ಕುಲೆ ಅಂತ ಪನ್ಪೇರು ನಮಗೆ ಕುಲೆ ಪಣ್ಣಗ ಪೋಡಿಗೆತ್ತೆ ನಮ್ಮ ಕುಲತ್ತ ಲೇ ಅವು ಲೇ ಪನ್ಪುನ ಅಕ್ಷರಗೆ ಆತ ಶಬ್ದ ಉಂಟು ಐಡ್ದವನ್ನೇ ಲೆಕ್ಕೆ ಸಿರಿ ಪನ್ಪುನ ಉಂಡತ್ತೆ ಈ ಲೆಕ್ಕೆ ಸಿರಿ ಪಂಡ ಒಂಜಿ ಎನರ್ಜಿ ಆಯ್ತು ಅವಂಜಿ ಕಾಂತೀಯ ಸ್ವಭಾವ ಉಂಡಾಯ್ತು ಆ ಎನರ್ಜಿ ಇಪ್ಪುನ ಅವಳು ಜಾಗೆ ಪೂರ ಲೆಕ್ಕೆ ಸಿರಿ ಅಪ್ಪ ಲೆಕ್ಕೆ ಸಿರಿ ಓಲು ಅಂತ ಒಪ್ಪುಂಡು ನಮ್ಮ ಆಲೋಚನೆ ಮಾಡಿ ತಂದು ಪೋನಾಗ ನೀರು ಇತ್ತಿನವಳು ಪೂರ ಲೆಕ್ಕೆ ಸಿರಿ ಉಂಡು ದಾಯಿಗೆ ಪಂಡ ಈ ನೀರು ಮಿತ್ತು ಬರೋಡು ಅಂಡಲ್ಲ ಇತ ನಮ್ಮ ದುಂಬುದ ಕಾಲಘಟ್ಟೋಡು ನಮ್ಮ ಈ ಕಾವೇರಿ ಒಂದು ವೆಸ್ಟರ್ನ್ ಘಾಟ್ಗೆ ಪುದ್ದಾರೆ ಕಾಯೇರಿ ಘಟ್ಟ ಅಂತ ಪುದ್ದಾರು ಆಯ್ಕೆ ಕಾಯೇರಿ ಘಟ್ಟ ಅಂತ ಬಂದ್ಕೊಂಡೆ ಇನ್ನಿಲ್ಲ ನೇತ್ರಾವತಿ ಸುದೆ ಏತ್ತು ಬರ್ಸ ಬರ್ತಿದ್ದಿಲ್ಲ ಏತ್ತು ಒಂದು ಬಾತ್ಪುಂಡ ಅಲ್ಪಡದ್ರ ಅಡ್ಡ ಪನಿ ನೀರು ಪರಿಯೋ ಒಂದು ಉಪ್ಪುಂಡು ಏಪಲ್ಲ ಐದವರ ನೇತ್ರಾವತಿ ಅಂತ ಪುದ್ದಾರು ಈ ತಿರ್ತಿತ್ತಿನ ನೀರು ಎಂಚ ಮಿತ್ತು ಪೋಪುಂಡು ಐಕೆ ಭೌತಶಾಸ್ತ್ರ ನಮ್ಮನ್ನು ಆಡೋಡಪ್ಪಣ ಪಂಡ ಓವು ಎನರ್ಜಿ ಮಿತ್ತು ಪೋಪುಂಡು ನಮ್ಮ ನಮ್ಮ ಶಕ್ತಿ ಎನರ್ಜಿಲು ಮಿತ್ತು ಪೋಪುಂಡು ಅನ್ಬಣ ಆ ಒಂಜಿ ಪ್ರವಾಹ ಐನು ಲೆಕ್ಕೆ ಸಿರಿ ಇನ್ನು ಪಂಡಿರು ಪಂಡ ಭೂಮಿದ ಅಡಿಟೀತು ನಾವು ಮಿತ್ತಿಗೆ ಬರೋಡು ಈ ಒಂಜಿ ಸಿದ್ಧಾಂತ ಪ್ರಾಚೀನ ಕಾಲಘಟ್ಟದ ನಮ್ಮ ತುಳುವೇರು ಮಲ್ತದೇರಿಂದ ಪಣ್ಣಾಗ ಐನು ಲೆಕ್ಕೆ ಸಿರಿ ಎಂದು ಪಂಡಿರು ಐನು ಇಂಗ್ಲೀಷ್ ಇದು ಲೇಕ್ ಇಂದಿಲ್ಲ ಪಂಡಿರು ಆ ಲೇಕ್ ಪಂಡ ಲಾ ಲು ಪಂಡ ಐತ ಕಡ ಲು ಎಂದು ಪನ್ಪ ಕಡ ಪಂಡದಾದ ಸಾಲ ಅಂದು ಲು ಪಂಡ ಆ ಎನರ್ಜಿ ಉಂಟು ಅಲ್ಪ ಕಡಲು ಇತ್ತಲ್ಲ ವಾ ಸಂಸ್ಕೃತ ಭಾಷೆ ಇಡದಪ್ಪದು ನಾಡಲಿ ಕಡಲು ಇದು ಪಂಡ ಋಣತ್ತ ಲು ಅವು ನಮ್ಮ ಋಣತ್ತ ಅಲ್ಪ ಉಪ್ಪುದ ನೀರು ನಮ್ಮ ಋಣ ಉಂಡು ಅಲ್ಪ ಒವ್ವು ಇತ್ತಿಂಡಲ್ಲ ಕಡೇಕ ಪೋತು ಸೇರುಣ ಕಡಲು ಗೆ ಎಂದು ಪನ್ಪುಣ ಗೇನ ಐದವಣ ಆ ಶಬ್ದ ಉತ್ಪತ್ತಿ ಆತಂಡು ಕಡಲು ತುಲ ನೀರಿತ್ತಿನ ಪೂರ ಜಾಗೆ ಗುವೆಲು ಆತನ ಒಂಜಿ ಎನರ್ಜಿ ಪಾಸಿ ಆತನ ಉಡಲು ತೆಡಿಲು ಪೂರೈಕಲಲ್ಲಿ ಅಕ್ಷರಡು ಉಂಡು ಅಪ್ಪ ಅಂಚೆತ್ತಿನ ಪಣ ಯಾನ ಒಂದು ಜಿಂಜ ಪಾತ್ರ ಪೋವ ಆ ವಿಷಯಡು ಪಣ ಏಳು ಪಾಗೆಲ್ಲ ಏಳು ರಾತ್ರಿ ಯಾರಂದು ಆತ ವಿಶೇಷತೆಗಳು ಆ ಈ ಒಂಜಿ ಸಬ್ಜೆಕ್ಟ್ ಉಂಡು ನಮ್ಮ ಜನಕ್ಕಲ್ಲಿ ದಾಯಿಗೆ ಜಾಗ್ರತೆ ಉಂಡು ತುಳು ನನಲ ಕಲ್ಪರ ಆತ ಜಿ ತುಳುತ ಬಗ್ಗೆ ಏತ್ತು ನಮ್ಮ ಅಧ್ಯಯನ ಮಲ್ಪೋಣ ಆತ ಜಗತ್ತಿಗೆ ಪ್ರಯೋಜನ ಉಂಡು ಬಜಿ ತುಳುನಾಡುಗತ್ತು ಇಡೀ ಜಗತ್ತಿಗೆ ತುಳುತ ಬದುಕು ರೀತಿ ಅವು ಪ್ರಯೋಜನ ಉಂಡು ನಮ್ಮ ತುಳುನಾಡದ ಒಂಜಿ ಒಂಜಿ ವಿದ್ಯೆ ಪಂಡ ಕಳರಿ ವಿದ್ಯೆ ಅಂತ ಪನ್ಪೇರು ಕಲತ್ತ ಅರಿ ಅಂತ ಪನ್ಪುನೇನು ನಮ್ಗ ಕಳರಿ ವಿದ್ಯೆ ಅಂದ್ರೆ ನಮಗೆ ಎಂದುಪ್ಪರು ಕೇರಳ ಅಡ್ಕೊಂಡು ತುಳುನಾಡನ ಕಳರಿಯಿಂದ ಈಗ ಪೂದರು ಪಣ ಬೇತ ಬೇತ ಜನಕ್ಕೆ ತುಳುನಾಡಿಗೆ ಕಲ್ಪರ ಕಳರಿ ಕಲ್ಪರ ಬರಂದಿತ್ತೀನಿ ಅಂಚ ಕಳರಿ ಇಂದು ಪಣ್ಣಾಗ ಅವು ಕಲ ಸೇರದು ಅರಿ ಉಂಡಾಯಿ ನಾವು ಆಯ್ತು ಮಸ್ತ್ ಅರಿಕಲಿತ್ತೀನಿ ವಾ ಅರಿಕಲಿಂದು ಪಂಡ ಪದ್ನಾಜ್ ಅರಿಕಲು ಸೇರದು ಅರಿ ಉಂಡಾಯಿ ನಾವು ಆ ವಾ ಅರಿಕಲಿಂದು ಪಂಡ ಆಯ್ತು ನಾಡರಿ ಓಡಾರಿ ಬಂಡಾರಿ ಇಂಚಿತ್ತಿನ ಅರಿಕಲು ಬ್ಯಾರಿ ಬ್ಯಾರಿ ಅಂತ ಬಂದ ಬೇರಿಗೆ ಹೋಗ್ಬೋಣಕ್ಕೆ ಬ್ಯಾರಿಲಿ ತುಂಬದ ಕಾಲ ಒಟ್ಟು ಬ್ಯಾರಿ ಬಂಡ ದೇವಸ್ಥಾನದ ತುಂಬೊಂದು ಪೋಣಾಗ ಅಲ್ಪ ಒಂಜಿ ವ್ಯಾಪಾರ ಎಕ್ಸ್ಚೇಂಜ್ ಆಗಿತ್ತು ಅಕ್ಕಲಿನ ಬೇರಿಗೆ ಹೋಗ್ಬೋಣ ಆತನ ಬೋಂಟೆಗೆ ಪೋ ಆ ತರತ್ತ ಪಣ ದಾದನ ಕೊಲ್ತು ಅಲ್ಪರತ್ತ ಎಕ್ಸ್ಚೇಂಜ್ ಮಾಡ್ತು ಕೊಂದು ಅರ್ಪಣಾಕ್ಲು ಅಕ್ಕಲು ಅಕ್ಕಲು ಗೊತ್ತಂಡದೆ ಪಣ ಅಂಚಿತ್ತಿನ ಮಸ್ತ್ ಅರಿಕಲು ಸೇರದು ಈ ತುಳುನಾಡು ಈ ಕಳರಿ ಪನ್ಪುನ ಉಂಡಾಂಡು ಅವು ಮಾತ್ರ ತೈಟ ತಿನ್ಪು ನಾವಲ್ಲಾಯ್ತಂಡ್ ಓ ಅರಿಯಂದ ಪಣ ತುಳುನಾಡ ಪೂರಲ್ಲ ಅರಿ ಸಂಸ್ಕಾರ ಅಂತ ಐಕ ಪೋದಾರೆ ಅರಿಯಂದ ಪಣ್ಣೈತ ಕುಡುವರಿ ಕುಡುವರಿ ಅವು ಅರಿ ಅರಿ ಕುಡುವರಿ ಕೊತ್ತಂಬರಿ ಜೀರ್ದರಿ ಮಂಜಲ್ದರಿ ಸಾಂಬಾರ್ದರಿ ಇಂಚ ಪದ್ನಾಜಿ ಅರಿಕಲು ಸೇರದು ಈ ಪದ್ನಾಜಿ ಈ ಪದ್ನಾಜಿ ಪನ್ಪುನ ವಿಶೇಷದಾದ ಪಂಡ ನಮ್ಮ ಶರೀರೋಡಿತ್ತಿನ ಈ ಶರೀರ ಉಂಡಾವಡಂಡ ಪದ್ನಾಜಿ ದ್ರವ್ಯಲು ಬೋಡು ಪದ್ನಾಜಿ ದ್ರವ್ಯಲು ಪದ್ನಾಜಿ ದ್ರವ್ಯಲು ಬಂದ್ರೆ ಕಬ್ಬಿಣ ಸೊತ್ತು ಪುರವನ್ಪಿರುತ್ತೆ ಜಿಂಕ್ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಇಂಚಿದ್ರೆ ಪದ್ನಾಜಿ ಆ ಪದ್ನಾಜಿ ಇರ್ತದೆ ಇನ್ನಿಲ್ಲ ಉಪ್ಪುನು ಜಗತ್ತು ಈ ಪದ್ನಾಜಿ ಸೇರಿದು ಅಯ್ಯ ಮೂಲ ದ್ರವ್ಯ ಒಂದು ಬಂಡ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ಅವು ತ್ರಿಕೋಣ ಬಿಂದುಡುಪುಂಡು ಅಯ್ಯ ನಮ್ಮ ದಾದ ಪಂಡ ಬಂಡ ನಮ್ಮ ಈಶ್ವರ ದೇವಿರು ಬಂಡ ನಾರಾಯಣ ದೇವಿರು ಬಂಡ ಬೆಮ್ಮೇರು ಬಂಡ ಈ ಮೂಜದ ನಡುಟ್ಟು ನ್ಯೂಕ್ಲಿಯಸ್ ಒಂದು ಉಂಡು ಅಪ್ಪ ನ್ಯೂಕ್ಲಿಯಸ್ ಬಂಡದಾದ ಅವು ಸು ತೂ ಒಂದು ಲೆಕ್ಕ ಅವು ಅವು ತೂ ಅವು ಪೊತ್ತಿಜಿಂದ ಈ ಜಗತ್ತು ದಾಲಜ್ಜಿ ಆ ತೂಲ ಈ ಮೂಜಿ ಇಂದುಲಕ್ ತೆಡ್ದು ತುಳು ಒಂದು ಪನ್ಪುನ ಶಬ್ದ ಉಂಡ ಅನ್ನದು ಪನ್ನಗ ನಂಕ್ ಏತು ರೋಮಾಂಚನ ಅವರ್ಚಿ ಏತು ಸೈಂಟಿಫಿಕ್ ಆದ ಏತು ವಿಶೇಷವಾದ ನಮ್ಮ ಅಲ್ಪ ಪೋದ ನಮ್ಮ ಪನ್ಪ ತುಳುವ ಬೆಳಕ ಇಂದ ಪನ್ಪ ತುಳುವ ಬೆಳಕ ಇದಲ್ಲ ಆ ನ್ಯೂಕ್ಲಿಯಸ್ ಇರ್ದವರನ್ನ ಪಣ ಆ ತುಳುತ್ತ ಆ ಎನರ್ಜಿದ ಆ ಸೂತ ಶಕ್ತಿ ಹಿಡಿದವನ ತುಳು ತುಳು ಬೆಳಕಾಯಿಂದ ನಮ್ಮ ಐಕ ಪುದರ್ ಪಂಡ ಹೊರತು ಅವು ತುಳು ಅಂದ ತುಳು ಪಂಡ ಈ ರೀತಿ ಉಂಡಾಗಿನ ಜಿನ ತೂಳ ಲೀಳ ಸೇರಿದು ಉಂಡಾಗಿನ ಜಿನ ತುಳು ಒಂದು ಪನ್ಪುಣ ಐಕ ಅಂಚಿನ ತೂ ಉಂಡಾಗಿನ ತೂರ್ದು ಉಂಡಾಗಿನ ಅಂಚಿತನ ಒಂದು ಶಕ್ತಿ ಅವು ಒಂದು ಭಾಷೆ ಅವು ತುಳು ಭಾಷೆ ಈ ತುಳು ಭಾಷೆ ನಿಮಿತ್ತ ನಮ್ಮ ಏತ ಅಧ್ಯಯನ ಮಲ್ಪೋಣ ಆತ ಆಳ ಆಳ ಆಳವಾದ ನಮಗೆ ಪೋಂಡ ಆತ ವಿಶೇಷತೆಗಳು ವಿಷಯಗಳು ನಮಗೆ ತಿಕ್ಕೊಂಡು ಪಣ ಇನಿ ಜಗತ್ತದ ವಾಮಾಂತ ರಾಷ್ಟ್ರಗಳು ಪಂಡ ಸುರುತ ಇದು ನಮಕ್ಕೆ ಅಂಚೆ ನಾಡಿರ ಪೋಂಡ ಈ ಗುಜರಾತಿರದು ಬತ್ತಿನ ನಮಗೆ ರಾಮೇಶ್ವರ ಮುಟ್ಟಲ ತುಳು ಅಂದು ಪನ್ಪಿನ ಗ್ರಾಮ ಅಳು ತಿಕ್ಕೊಂಡು ಮಸ್ತ್ ಗುಜರಾತಿಲ್ಲ ಇನಿ ತುಳು ಗ್ರಾಮ ಅಂದು ಪನ್ಪಿನ ಗ್ರಾಮ ಉಂಡು ಗುಜರಾತ್ ಒಂಜಿ ಪೋರ್ಟ್ 4000 ವರ್ಷಕ್ಕೆ ಒಂಜಿ ಪೋರ್ಟ್ ಇತ್ತುಂಡು ಪೊತ್ತಲ್ಲು ಅಂದ ಈಗ ಪೋದಾರು ಅಪ್ಪ ಆ ಶಬ್ದ ಓಲುಂಡು ನಮಗೆ ನಮಗೆ ಹೆಂಚಿನಲ್ಲ ಆ ಶಬ್ದ ತಿಕ್ಕೊಂಡು ನಮಗೆ ತುಳುಟ್ಟಿ ಆ ಭಾಷೆದ ಶಬ್ದ ಅಪ್ಪ ಈ ತುಳುತ್ತ ಭಾಷೆನೇ ನಮ್ಮ ತುಳುತ್ತ ಆಚರಣೆ ನಮ್ಮ ಅಧ್ಯಯನ ಮಾಡ್ತಿಂಡ ಅವು ಜಗತ್ತಿಗೆ ಬೋಡಾಪಣೆ ನಮ್ಮ ಅವ ಎಕಡೆ ಪಂಡ ಆ ಪದ್ನಾಜಿ ವಿಷಯಗಳೇನೆ ಪಂಡ ಆಯ್ನ ಪದ್ನಾಜಿಗೆ ಸೇರವನೆ ಅಂತ ಪನ್ಪುನು ಸೈತಿ ಬುಕ್ಕ ಪದ್ನಾಜಿಗೆ ಸೇರವನ ಪಂಡೈತೆ ನಮ್ಮ ಪದ್ನಾಜಿ ದ್ರವ್ಯಗಳು ಆ ಪದ್ನಾಜಿ ವಿಭೋಗಕ್ಕೆ ಪೋಂಡು ನಮ್ಮ ನಮ್ಮ ಶರೀರೊಟ್ಟು ಕರ್ಬ ಎತ್ತ ನಾವು ಕರ್ಬಗೆ ಹೋತ ಸೇರಿಂಡು ಜಗತ್ತಿಡು ಉಪ್ಪುಂಡೈತೆ ಅವು ಐಕ್ಕು ಹೋತ ಸೇರಿಂಡು ನೈಟ್ರೋಜನ್ ಇದನ್ನ ನೈಟ್ರೋಜನ್ ಪಡ್ತುಂಡು ಫಾಸ್ಫರಸ್ನ ಫಾಸ್ಫರಸ್ಗೆ ಹೋತ ಸೇರಿಂಡು ಪಣ ಏತು ಕಲ್ಪನೆ ಏತು ಶಕ್ತಿ ನಮ್ಮ ತುಳುವೇರಡ ನಮ್ಮ ಹಿರಿಯಕಳ್ಡ ಎತ್ತಿಂಡು ಅಂಚಿತನ ಒಂಜಿ ಜಾಗೆ ಇಂದನ ಪೂರ ನಾಡ್ದು ಬತ್ತನ ಅಂಚಿನ ಜಾಗೆ ನಿನ್ನಿ ಕಲ್ಲು ಪಾದೆ ಅಂತ ಪನ್ಪೇರು ನಮ್ಮ ನಿನ್ನಿ ಕಲ್ಲು ಪಾದೆಗೆ ನಿಕ್ಲವರ ಪೋಡು ಖಂಡಿತವಾದಲ್ಲ ಪಂಡ ನಾಡಿ ಕಂಡು ಹುಡುಕಿನ ಜಾಗೆ ದುಂಬದ ಕಾಲಗಡ ನಾಡಿನ ನಾಡಿ ಪಂಡ ಸಮಯ ಅಂದ ಲೆಕ್ಕ ನಮ್ಮ ಶರೀರದ ಬೀಡ್ಸ್ ನಮ್ಮ ಶರೀರದ ಬೀಡ್ಸಿನ ತೂದೆ ಸಮಯ ಇಜ್ಜಂದನ ಪೊರ್ತುಡು ಅಯ್ಯ ಸಮಯ ಕಂಡು ಹುಡುಕಿಯರು ನಾಡಿ ಅಂತ ಪಂಡಿರ ಯಾಕೆ 24 ನಾಡಿ ಒಂಜಿ ಪಂಡ ಸೆಕೆಂಡು ಈ ನಾಡಿ ಕಂಡು ಹುಡುಕುದು ಜಗತ್ತಿಡು ಗ್ರಹಕ್ಲೇನು ನಾಡದು ಪತ್ತಿನ ಸಮಯನು ನಾಡದು ಪತ್ತಿನ ಪೂರ ವಿಶೇಷತೆಗಳು ಪುನಂಜಿನ ಒಂದು ಜಾಗೆ ಅವು ನಿನ್ನಿ ಕಲ್ಲು ಪಾದೆ ಪಂಡ ತುಳುವೇಶ್ವರನ ಅಪ್ಪೆ ಅಳು ಅಲ್ಪ ತುಳುವೇಶ್ವರನ ಅಪ್ಪೆ ಅಳು ಅಲ್ಪ ತುಳುವೇಶ್ವರಿ ಆದ ನಿನ್ನಿ ಕಲ್ಲು ಪಾದೆ ಉಳ್ಳಲು ಇದು ಪಣ್ಣಾಗ ಈ ಒಂಜಿ ಪಣ ಒಂದು ನಮಗೆ ಇತ್ತ ಈತ ಪಕ್ಕ ಇನ್ನು ಅರ್ಥ ಮಾಡ್ತೊಂಡ್ರೆ ಕಷ್ಟ ಉಂಟು ಖಂಡಿತವಾದ್ಲ ಪಂಡ ಬೇದಾದ ಮರಳು ಪಾತಿಯವ್ರನ್ನ ಪುರ ಎನ್ನಿರ್ಲ ಯಾರು ಖಂಡಿತವಾದ್ಲ ಪಂಡ ಆಳಗು ಪೋಣಾಗ ನಮ್ಮ ಆಧ್ಯಾತ್ಮಿಕವಾಗಿ ನಮಗೆ ಮೂಲ ನಮ್ಮವೇ ಪಂಡ ಈ ವಿಶೇಷ ಇನ್ನು ಭಕ್ತ ಬಗ್ಗೆ ಚರ್ಚೆ ಮಾಡಿನ ತುಳುವೇಶ್ವರ ದೇವಸ್ಥಾನದ ಪ್ರಧಾನ ಸಂಚಾಲಕರೇನ ಅಂಚಿನ ಅರವಿಂದ ಬೆಳ್ಚಾಡ್ರು ಉಳ್ಳಿಯರು ಪರ್ನಾರನ ಟಿ ವಿ ಪ್ರೋಗ್ರಾಮ್ ತೂಂಡನಿಕ್ಲೆಗೆ ಈ ವಿಶೇಷತೆಗಳನ್ನ ಹೆಚ್ಚಿನ ಮಾಹಿತಿಗಳಿಗೆ ಖಂಡಿತವಾದ ತಿಕ್ಕೇರುಂಡು ದಾದವಂಡ ನಮ್ಮಲ ಆಧ್ಯಾತ್ಮರದೆ ವಿಜ್ಞಾನ ಬರ್ತಾನೆ ಅಜ್ಞಾನ ಉಂಡು ಜ್ಞಾನ ಉಂಡು ಅಜ್ಞಾನಲ ಜ್ಞಾನಲ ಇತ್ತಿಂಡ ಆ ಏರೋ ಜ್ಞಾನ ಕೊರ್ತೇರು ಆಂಡ ಅವು ಪರಿಜ್ಞಾನ ಆವಡಂಡ ಅಯ್ಯ ನಮ್ಮ ಅನುಭವಿಸೋಡು ಅನುಭವಿಸನಗೆ ನಾವು ಪರಿಜ್ಞಾನ ಆವಡು ಆಂಡ ಪರಿಜ್ಞಾನ ಅಲ್ಲ ವಿಜ್ಞಾನ ಆವಡಂಡ ನಮ್ಮ ಇಟ್ಟು ವೈ ವಾಟಿಕೆ ನೋಡು ಒಂದು ದಾಯೆ ಅತ ವೈ ವಾಟ್ ಹೌಕೆ ನೋಡು ನಮ್ಮ ತುಳುಟ ಮಾಡಪ್ಪ ಆಯ್ನ ವೈ ವಾಟ್ ಸರಿ ಜಿಮಾರ ಏನು ಆಯ್ನ ವೈ ವಾಟ್ ಸರಿ ಜೀವನ್ಪ ಅಂದಾತ ದಾಯಿಗೆ ಪಂಡ ನಮ್ಮ ಐತ ಬಗ್ಗೆ ಎದುರು ಪಿರ ತೂ ಪೂಜ ವೈಲ ವಾಟ್ಲ ಏಪ ಕ್ಲಿಯರ್ ಆಗ್ಪುಂಡ ಅಪ್ಪ ಹೌ ಒಂದು ಪನ್ಪು ನಾವು 100% ಅದು ನಮಗೆ ಕ್ಲಿಯರ್ ಆಗ್ಪುಂಡ ಅಂಚಿತಿನ ವೈ ವಾಟಡ್ ನಮ್ಮ ಈ ಒಂಜಿ ನಾಡೊಂದು ಪೋಣಾಗ ತುಳುತ್ತ ಬಗ್ಗೆ ದಾದ ಕೆಲಸ ಆತನದು ಪಣ್ಣಾಗ ನಮಕ್ಕ ದುಂಬುಗು ತಿಕ್ಕಿನ ಮಲ್ಲ ಒಂಜಿ ವಿಶೇಷ ಪಂಡ ಅವು ತುಳುವ ಮಹಾಸಭೆ ತುಳು ಮಹಾಸಭೆ 1928 ಐಕುದುಂಬೆ ಪಣ ತುಳು ಮಹಾಸ ತುಳು ನಾಡಗೀತೆ ಅಂದು ಮೋಹನ ತಿಂಗಳಾಯರು 125 ವರ್ಷಕ್ಕೆ ತುಂಬು ಕುಡ್ಲ ಕೇಂದ್ರ ಮೈದಾನೋಡು ಪಂಡಿನಂಚಿನ ಪದ ತುಳುನಾಡಗೀತೆ 125 ವರ್ಷಕ್ಕೆ ತುಂಬು ಅಪ್ಪ ತುಳಿತ ಬಗ್ಗೆ ಏತ ಜಾಗೃತಿ ಇತ್ತಿಂಡು ಅಕ್ಲೆಗೆ ತುಳಿತ ಬಗ್ಗೆ ಏತ ಕಳವಳ ಎಂದು ಅಂದ್ರೆ ಕಳಕಳಿ ಇತ್ತಿಂಡು ಅಕ್ಲೆಗೆ ಏತ ಪೋಟಿಗೆ ಇತ್ತಿಂಡು ಅಕ್ಲೆಗೆ ತುಳು ನಶಿಶರ ಬಳ್ಳಿಯಿಂದ ಪಣಪಿಡ ಬರುತ್ತುಡು ಅವೇ ಬರುತ್ತುಡು 100 ವರ್ಷಕ್ಕೆ ತುಂಬು ಪಣಿಯಾಡಿಯರು 5-6 ರಾಮಣ್ಣ ಹೆಗ್ಡೆ ಪೊಳಲಿ ಶೀನಪ್ಪ ಹೆಗ್ಡೆ ಸತ್ಯಮಿತ್ರ ಬಂಗೇರರು ಬುಕ್ ಕಿಳ್ಳೇರು ಮೆಕ್ಲು ಪೂರ ಸೇರಿದು ಉಂಡು ಮಾಂದ್ರೆ ಒಂಜಿ ಮಲ್ಲ ಒಂಜಿ ಸಂಸ್ಥೆನೆ ಅವು ತುಳುವ ಮಹಾಸಭೆ. ತುಳುವ ಮಹಾಸಭೆ ಅಪ್ಪಗನೇ ಅಕ್ಕಲ ಆಲೋಚನೆ ಮಂತೆ ತುಳುನಾಡ ಏರು ಮಂತ ತುಳುವೇರು ಎಂದು ತುಳು ಪಾತ್ಯರುಣಾಕಲು ಐಟ ಜಾತಿ ಮಾತ ಧರ್ಮ ಉಳ್ಳದ್ಯ ತುಳುಟ್ಟು ಪಾತ್ಯರುಣಾಕಲು ತುಳು ಗೊತ್ತಿತ್ತನಾಕಲು ತುಳುನಾಡ ಉಪ್ಪಿನಾಕಲು ತುಳುನಾಡದ ಉಸಿರು ಉಸಿರು ಏರು ದೆತ್ತುವನ ಆಯಪುರ ತುಳುವೆ ಎಂದು ಅಕ್ಕಲು ದುಂಬುದ ಕಾಲಘಟ್ಟೊಡೆ ಪಂತೀರು. ಅಪ್ಪ ಐತರ ಜಾತಿ ಮತ ಧರ್ಮ ಭೇದ ಒವುಲ ಇಜ್ಜ ಅಂದೆ ಆಯ ತುಳುವೆ ಎಂದು ಪನ್ಕೊಂಡ ಒಂದು ವ್ಯವಸ್ಥೆ ಐಟು ಅಕ್ಕಲು ದುಂಬು ನಾಡದು ಬರ್ತೀರು. ಐಟದ ಬಗ್ಗೆ ಮಸ್ತ್ ಹೋರಾಟ ಹೋರಾಟ ಮಲ್ತೊಂದಿತ್ತೀರು. 1984 ಪೊಳಲಿ ಶೀನಪ್ಪ ಹೆಗ್ಡೇರ್ಲ ಬುಕ್ಕ ಬಡಕಬೈಲ್ ಪರಮೇಶ್ವರಯ್ಯರ್ಲ ಆಯ್ನ ನಡಪೊಂದಿತ್ತೀರು. 1984 ಬುಕ್ಕ ನಮ್ಮ ತುಳುಕೂಟೋಲು ಆರಂಭ ಆಯ್ನ ನಮ್ಮ ತುಳುಕೂಟದ ಕಾರ್ಯದರ್ಶಿ ಉಳ್ಳೇರು ಪಿ ಎ ಪೂಜಾರ್ಲು ಬತ್ತುಳ್ಳೇರು ತುಳುಕೂಟೋಲು ಪ್ರಾರಂಭ ಆಯಿ ಬುಕ್ಕ ಈ ಒಂಜಿ ಸಂಘಟನೆದ ಬೆರಿಬಲ ಅವು ತಗ್ಗದುಂಡು. 1984 ಬುಕ್ಕ ತುಳುಕೂಟ ಅವು ಮಂಗಳೂರು ತುಳುಕೂಟ ಆವಡು ಉಡುಪಿ ತುಳುಕೂಟ ಆವಡು ಈ ಒಂಜಿ ಜವಾಬ್ದಾರಿ ದೆತ್ತಿ ಬುಕ್ಕ ಆ ಒಂಜಿ ಸಂಸ್ಥೆ ಅವು ತನ್ನಾತೆಗೆ ಒಂಜಿ ತೊಕ್ಕುದು ಪೋಪುನ ವ್ಯವಸ್ಥೆ ಬಂಡು. ಆ ಪಂಚಿನ ತುಳುವ ಮಹಾಸಭೆಯನ್ನು ಕೂಡ ಆಯ್ನ ಪ್ರಾರಂಭ ಮಾಡ್ಬೋದು. ಅವು ಜಗತ್ತದಾದ್ಯಂತ ಮಲ್ಪಡೋದು ಮಾಡ್ಪೋನಾಗ ಎಂಕ್ಲೆ ಕಣ್ಣು ತುಂಬು ತಿಕ್ಕದನೆ ಅವು ಸರ್ವೋತ್ತಮ ಶೆಟ್ಟರು ಸರ್ವತಮ್ಮಣ್ಣೆ ತುಳುವಲ್ಡ್ ಫೌಂಡೇಶನ್ದ ಅಧ್ಯಕ್ಷರಾದಿತ್ತೀರು. ಐದ ಬುಕ್ಕ ನಮ್ಮ ಅಧ್ಯಕ್ಷ ಸ್ಥಾನವಾಗು ಅವು ಜರ್ಮನಿ ಹಿಡಿದು ಜರ್ಮನಿದ ಒಂದು ಪ್ರೊಡಕ್ಟ್ ಪಣ್ಣಲ್ಲಿ ತುಳುನಾಡದ ಪ್ರೊಡಕ್ಟ್ ಅಂಡ ಜರ್ಮನಿಗೆ ಹೋದು ಬರ್ತದೆ ಬಲ್ತಿನ ಜನ ನಮ್ಮ ಭಾನುವಕ್ಕ ಆಯ್ತ ಜವಾಬ್ದಾರಿ ಗೆತ್ತೊಂದು ಉಪ್ಪುನಾಗ ಸರ್ವತಮ್ಮಣ್ಣೆ ಅಂತಾರಾಷ್ಟ್ರೀಯ ಮಟ್ಟಡ ಈ ಒಂದು ಸಂಸ್ಥೆಯನ್ನು ಮಲ್ಪೆರಬಾರದು. ಇನ್ನು ಅಮೇರಿಕಾ ಆಸ್ಟ್ರೇಲಿಯಾ ಸುಮಾರು ಇತ್ತೇ 15 ಅಂತಾರಾಷ್ಟ್ರೀಯ ರಾಷ್ಟ್ರಡು ಈ ತುಳುವ ಮಹಾಸಭೆ ಸಮಿತಿ ರೂಪೀಕರಣ ಆತಂಡು. ಅವು ಮತ್ತಂದೆ ಮುಂಬೈ ರಾಜ್ಯ ರಾಜ್ಯೋಡ್ಲ ಅಧ್ಯಕ್ಷರು ಕಾರ್ಯದರ್ಶಿಲಿ ಪುರ ಆತೇರು ಹರೀಶ್ ಪಡುಬಿದ್ರಿ ಹರೀಶಣ್ಣ ಪ್ರಭಾಕರ್ ಹೆಗ್ಡೇರು ಅಕ್ಲು ಪುರ ಮುಂಬೈ ರಾಜ್ಯ ಸಮಿತಿ ಆತೇಂಡು. ಅಕ್ಲು ಜಿಲ್ಲಾ ಸಮಿತಿ ಮುಂಬೈ ಡು ಮಲ್ತಂದುಳ್ಳೇರು. ಗೋವಾ ರಾಜ್ಯ ಸಮಿತಿ ಗಣೇಶಣ್ಣೆ 20 ಗಣೇಶ್ ಶೆಟ್ರಿ ಗೋವಾ ರಾಜ್ಯ ಸಮಿತಿ ಅಧ್ಯಕ್ಷರಾತೇರು. ಅವಲೇಖ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ನಮ್ಮ ದೇವೇಂದ್ರ ಹೆಗ್ಡೆ ಆರು ಇಂದನ ಅಧ್ಯಕ್ಷರಾತೇರು. ಇನ್ನು ಆರು ದೇವೇಂದ್ರ ಹೆಗ್ಡೆ ಅಧ್ಯಕ್ಷರಾಗಿ ಬುಕ್ಕ ಆರು ನಾಲ್ಕು ಐನು ಜಿಲ್ಲೆಡು ಜಿಲ್ಲಾ ಸಮಿತಿನ ರೂಪೀಕರಣ ಮಾಡ್ತೀರು. ಐಟು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಅಧ್ಯಕ್ಷರಾದ ನಮ್ಮ ಶಿವಪ್ರಸಾದ್ ಅಜಿಲೇರು ಪಂಡವರಿಯ ರಾಜಮನೆತನದ ಒಂದು ವ್ಯಕ್ತಿಯೇ ಬರ್ತದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ಒಂದು ಜವಾಬ್ದಾರಿ ಇದ್ದ ಒಂದು ಮಲ್ಪೆರಬೋಟದ ಆರು ರಾತ್ರಿ ಪಾಗಿಲ್ಲ ಆರು ಪುಣೆಯೊಂದುಳ್ಳೇರು ಆರ್ನ ನೇತೃತ್ವದ ಈ ಒಂಜಿ ಮಲ್ಲ ಒಂಜಿ ಸಂಘಟನೆ ಅವು ಬುಳೆಪುಣದ ಮನೆಗೆ ಅವು ಸಂಶಯ ಇಜ್ಜಿ ಅಯ್ನ ಜಿಲ್ಲಾ ಮಟ್ಟಡು ಆರು ಆಯ್ನ ನೇತೃತ್ವನು ವಹಿಸೊಂದುಳ್ಳೇರು. ಮಾತ ತಾಲೂಕು ಮಟ್ಟಡ್ಲ ಒಂದು ಆತಂಡು ಉಡುಪಿ ಜಿಲ್ಲಾಧ್ಯಕ್ಷರಾದ ಉದಯಕುಮಾರ್ ಹೆಗ್ಡೆ ಆರು ಉಡುಪಿ ಜಿಲ್ಲಾಧ್ಯಕ್ಷರಾದವು ತಿಳಿರು. ಇನ್ನು ಉಡುಪಿ ತಾಲೂಕು ಕೆಲಸ ಆವೊಂದುಂಡು. ತುಳುವೇಶ್ವರ ದೇವಸ್ಥಾನಕ್ಕೂ ಪ್ರತ್ಯೇಕ ಸಮಿತಿ ಮಲ್ತದ್ದು ದೇವೇಂದ್ರ ಹೆಗ್ಡೆ ದೇವಾನಂದ ಶೆಟ್ಟಿ ಬಸ್ರೂರು ಆಯ್ತ ಜವಾಬ್ದಾರಿ ತಂದು ದಿನಕರ್ ಶೆಟ್ಟಿ ಬೇಳೂರು ಆ ರೈತ ಸೆಕ್ರೆಟರಿ ಆದ ಅಲ್ಪ ರಡ್ಡ ದೇವಸ್ಥಾನ ಅವಡು ಬಸ್ರೂರುಡು ಒಂದು ತುಳುವೇಶ್ವರಲ ಒಂದು ತುಳುವೇಶ್ವರಿ ದೇವಸ್ಥಾನಲ ಐತ ಜವಾಬ್ದಾರಿಯದ ಕೆಲಸ ಅಲ್ಲ ಆ ಒಂದುಂಡು. ನಿನ್ನೆ ಕಲ್ಪಾದ್ಯದಲ್ಲ ವಿಜೇತ್ ಶೆಟ್ರ್ ಆರು ಐತ ಜವಾಬ್ದಾರಿ ತಂದು ಒಬ್ಬ ಲಕ್ಷ್ಮಣ ಶೆಟ್ರ್ ಆಯ್ತು ಅಧ್ಯಕ್ಷ ಸ್ಥಾನ ವಹಿಸೊಂದು ಆ ಒಂದು ಕೆಲಸ ಅಲ್ಲ ಅವಳು ಬೇತೆ ಬೇತೆ ಕೆಲಸಗಳು ಆ ಒಂದುಂಡು. ಒಟ್ಟಿಗೆ ಬೇತೆ ಬೇತೆ ರೀತಿಯ ಕಾರ್ಯಕ್ರಮಗಳನ್ನು ವರ್ಷೋಡೆ ಎಂಕ್ಲ ಮಲ್ತಂದುಲ್ಲ ಬೆಮ್ಮೇರು ಬುಕ್ಕ ಲೆಕ್ಕೆ ಸಿರಿ ಅಪ್ಪೆ ಬೇರುದ ತುಳುನಾಡು ಕಳರಿ ಅಧ್ಯಯನ ಬುಕ್ಕ ಜಾಲ ಆಟ ಬನ್ಪನೊಂಜಿ ವಿಷಯ ಅಲ್ಲ ಜಾಲಾಟದ ಬಗ್ಗೆ ನಮ್ಮ ಆಲೋಚನೆ ಮಲ್ತೊಂದುಕೊಂಡಾಗ ಒಂದು ಅದ್ಭುತವಾದ ಕಾನ್ಸೆಪ್ಟ್ ನಾಗರಿಕತೆ ಉಂಡಾವಡ ಒಂಜಿ ಆಟ ಒಂಜಿ ಭಯ ನಮ್ಮ ಮಾತಲ್ಲಿ ಒಟ್ಟಿಗೆ ಒಂಜಿ ಭಯ ಉಪ್ಪುಂಡು ಐದು ನಾವು ಒಬ್ಬರು ಒಟ್ಟಿಗೆ ಅಪ್ಪ ನಂಗೆ ದಲ ತೊಂದರೆ ಆಪಣ ಅನ್ಬೋಣ ರಡ್ನೇದವು ನಮ್ಗೆ ಖುಷಿ ಉಪ್ಪೋಡು ಅನ್ಬೋಣ ಆ ಖುಷಿ ಉಂಡಾಪಣ ಅಂಚಿನ ಒಂದು ಸಂಗತಿ ಅವು ಜಾಲ ಆಟ ಆಡ್ದು ಉಂಡಾದನು ಆಟ ಬಣ್ಣಾಗ ಆಟ ಆಡ್ದು ಉಂಡಾದ ಐಟು ಪೂರ ಆಟ ಅಲ್ಲ ಜಾಲಾಟ ಆಟ ಬುಕ್ಕ ಚಿಲಂಬಾಟ ಎಂಚಿನವಂತ ಆಟ ಉಂಡ ನಾಡೋಡಿದ ಆಟಗಳು ಅವಡು ಈ ಆಟ ಆಡ್ಲೇರದೆ ನಮ್ಮ ಭಾಷೆಗಳ ಉಂಡಾತೀನಿ ಐಟು ಪ್ರಧಾನವಾದ ಒಂದು ಭಾಷೆ ಬಂಡ ಕಣ್ಣದ ಭಾಷೆ ನಮ್ಮ ವಾ ಭಾಷೆಯಲ್ಲಿ ಸುರುಟು ನಾಡುನ ಕಣ್ಣು ಭಾಷೆ ಕಣ್ಣು ಭಾಷೆ ಬಾತೇರು ಅದ ಅದ ಸುರುಟು ಬಾತೇರು ನಮ್ಮ ಆರಾಧನೆ ಎಲ್ಲ ಕಣ್ಣು ಭಾಷೆ ಇಟ್ಟುಕೊಂಡೆ ನಮ್ಮ ಒಂದು ದೇವೇರ ದೇವಸ್ಥಾನ ನೋಡು ಖಂಡಿತವಾದ ಮಂತ್ರೋಚ್ಚಾರಣೆ ಇಜ್ಜಿ ತುಳುನಾಡದವಡೆ ಕೇರಳದವಡೆ ದೇವಸ್ಥಾನ ಮಂತ್ರ ಉಚ್ಚಾರಣೆ ಮಲ್ಪೆರ ಒಂದು ಗರ್ಭ ಕೊಟ್ಟಿಟ್ಟು ಅಲ್ಪ ಬಜೆ ಕನ್ನಡು ದೇವರನ್ನು ಬತ್ತು ಕೊಲ್ಲವಡು ಅಲ್ಪ ಪೂಜೆ ಜೊತೆ ಆಡ ಪಾತೆರಡು ಕನ್ನಡ ಪಾತೆರಡು ಅದೇ ಎಸ್ ಪಣ ಅಂಚ ಮನ್ಪುಂಡ ಅಲ್ಪ ಎನರ್ಜಿ ಇದ್ದೀನಿ ಲೆಕ್ಕ ಅಪ್ಪ ಅಂಚಿತ್ತಿನ ಕಣ್ಣದ ಭಾಷೆ ಅವೇ ಕನ್ನಡ ಭಾಷೆ ಕಣ್ಣನ್ನು ಆಡಿಸುವವಳು ಕನ್ನಡತಿ ಅವು ಕೊರವಂಜಿ ಶಾಸ್ತ್ರ ಕೊರವಂಜಿ ನಾಗರಿಕತೆ ಏನು ಪುರ ಅಧ್ಯಯನ ಮಾಡ್ತಂಡ ಖಂಡಿತ ಬರ್ತ ನಂಗೆ ತಿಕ್ಕೊಂಡು ಐಕ ನಾಟ್ಯ ಶಾಸ್ತ್ರವ್ರದ್ದು ಉಂಡಾಯಿನ ಒಂಜಿ ಭಾಷೆ ಅವು ಕನ್ನಡ ಭಾಷೆ ಅವೇ ಕಿವಿ ಶಾಸ್ತ್ರ ಅಂದ ಕರ್ನಾಟಕದ ಉಂಡಾಯಿನ ಕಣ್ಣಿನ ಕಿವಿಗಳಿಂದ ಉಂಡಾಪಣಿನ ಭಾಷೆ ಅವು ಕರ್ನಾಟಕ ಅಂತ ಬಂದ ಪುದರ್ವತ್ನ ಏಳನೇ ಶತಮಾನ ನಾಣ್ಯದೇವೆ ಈ ಪುದರದಿಯರು ಆಯಲ ಈ ಕರ್ನಾಟಕ ನಾಟ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತದೆ ಈ ಇಡೀ ರಾಜ್ಯವು ಕರ್ನಾಟಕ ಅಂತ ಬಂದ್ಬಿಟ್ಟ ಪುದರದಿಯೇ ಅವಕ್ಕೆ ಇನ್ನಿಲ್ಲ ಪ್ರೂಫ್ದಾದ ಬಣ್ಣ ತಂಜಾವೂರದ್ದು ಬರ್ತದೆ ನಮ್ಮ ಬೇರೂರು ಅರೆಬೀಡು ಮುಂಟ ತೂಂಡಲ್ಲ ಒಂದು ಪೂರ ನಾಟ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿನ ಅಂಚಿದ ದೇವಸ್ಥಾನಗಳು ಒಂದು ನಾಗರಿಕತೆಯನ್ನು ನಮಗೆ ತೋಜೊಂಡು ಹೊರತು ಅವು ಏರೋ ಇಂಚ ಪೊಕ್ಕಡೆ ಮಲ್ತಿದ್ದೀನಿ ಖಂಡಿತವತ್ತು ಅಪ್ಪ ಈ ವಿಷಯ ಪೂರ ನಮಗೆ ಮಸ್ತ್ ಬಣ್ಣ ವಿಷಯಗಳನ್ನು ಅಧ್ಯಯನ ಮಲ್ತು ನಮಗೆ ಮಲ್ಪರ ಅವಕಾಶ ಉಂಟು ಬಣ್ಣ ಈ ಒಂಜಿ ಸಂಸ್ಕಾರ ಸಂಸ್ಕೃತಿನ ಅವು ಜಗತ್ತದಾದ್ಯಂತ ಕೊರಡು ಒಂದು ಒರಿಯೊರಿಯಾಗತ್ತೆ ನಮ್ಮ ಜೋಕ್ಲಿಗೆ ಒರಿಯ ಕಳರಿ ಕಲ್ತೇನೆ ಇತ್ತಂಡ ಆಯಾಗ ಖಂಡಿತವಾತಿಲ್ಲ ಭಯ ಉಪ್ಪಂದು ಪೂರ ಇತ ಪೂರ ಧರ್ಮಲ ಮರಣದ ಬೀರ ಒಡೆ ಇಪ್ಪುಣು ಇತ ಹೋಗೋಣ ನಮ್ಮ ಕ್ರಿಶ್ಚಿಯನ್ ಧರ್ಮ ಆತಂಡ ಇಸ್ಲಾಂ ಧರ್ಮ ಅಡ್ಪೋಂಡ ಅಲ್ಪ ಆಯ ಸುಸೈಡ್ ಮಾಡ್ತಾನೆ ಆಯ್ನ ಪುಂಡನ ಅಲ್ಪ ಇಗರ್ಜಿಡಿದ ಇಯರೇಜ್ ಆತನ ಆಯ ಸರಿಯಾದ ದೇವಸ್ಥಾನ ದೇವರನ್ನ ಆರಾಧನೆ ಮಾಡ್ತೀನಿ ಆಗ ಅಲ್ಪ ಅವಕಾಶ ಇಜ್ಜಿ ಗೊತ್ತ ನಾಕ್ಲೆ ಬೇತೆ ಪಿದೆಯೊಳದಿ ಓಡು ಪಣ ಮರಣ ಬನ್ಪುಣ ಒಂಜಿ ಬಾರಿ ಮಳ್ಳ ಅವೇಲೆಗ ತುಳುವೆರೆಗಿಲ್ಲ ಮರಣ ಬನ್ಪುಣ ಭಯ ಇಜ್ಜ ಅಂದ ನಾವು ದಯಕ ಬಣ್ಣ ನಮ್ಮ ಪುಟ್ಟುಣ್ಣೆ ಇಜ್ಜ ತುಳುನಾಡಡು ತುಳು ಭಾಷೆಡು ನಮ್ಮ ಪುಟ್ಟುಣ್ಣೆ ಯಾಕಡೆ ಪಂಡೆತ್ತ ಪದ್ನಾಜಿ ದ್ರವ್ಯಗಳು ಅವು ಬರ್ಪುಂಡು ಕೂಡ ಪದ್ನಾಜಿ ದ್ರವ್ಯ ಬುಕ್ಕು ಅಲ್ಲ ಉಂಡಾಪುಂಡು ಅಲ್ಲ ಆ ಸಂಕಲ್ಪಡು ತುಳುವೇರು ಮರಣ ಭಯ ಅಂದ ಬನ್ಪುಣ ಇಜ್ಜಿ ಇನ್ನಿ ನಮ್ಮ ಎಂಚ ಸೈ ಒಂದು ನಮ್ಮ ಅರ್ಥ ಮಾಡ್ತೀವಿ ಎತ್ತು ಪೋಟಿವ ಅಂದ್ ಪಂಡ ಕಳರಿ ಕಲ್ತೇಂಡ ಉಸುಲು ವಿದ್ಯೆ ಅಂದ ಉಂಡ ಇಟ್ಟು ಒಂಜಿ ರಾವಣ ವಿದ್ಯೆ ಅಂದ ಇತ್ತಿಂಡು ಗರಡಿಲು ಇತ್ತು ಈತ ಮತ್ತೆ ಗರಡಿಲು ಉಂಡತ್ತೆ ಕೋಟಿ ಚೆನ್ನೈರು ದಾಯಿಗೆ ಆ ವಿದ್ಯೆಯನ್ನು ಕಲ್ಪಾರೆ ಮಾಡೋದು ಅಜಿಪತ್ತಾಜಿ ಗರಡಿಲು ಉಂಡು ಮಲ್ತೇರು ಇನ್ನು ಆ ವಿದ್ಯೆ ಪೋತುಂಡು ನಮ್ಮ ಅವಲ್ಪ ಆರಾಧನೆ ಮಾತ್ರ ಮಲ್ತೊಂದಿಲ್ಲ ಕೋಟಿ ಚೆನ್ನೈರನ್ನು ಅಕ್ಲೆಗೆ ಕೋಟಿ ಚೆನ್ನೈರು ಆತ ವಿಷಯ ಗೊತ್ತಿತ್ತನೇ ಇರ್ತಾರತ್ತ ಅಜಿಪತ್ತಾಜಿ ಗರಡಿಲನ್ನು ಮಲ್ತಿದ್ದೀನಿ ಇನ್ನು ಆ ಗರಡಿಲಡು ದಾದ ಅಲ್ಪುಂಡು ನಮಗೆ ನಮ್ಮ ವಿದ್ಯೆಲನ್ನು ಕಲ್ಪಾರ ಹಾಕೊಂಡ ತುಳು ವಿದ್ಯೆ ತುಳು ಖಂಡಿತವಾದ ಒಂದು ಭಾಷೆ ಆತ್ ತುಳು ವಿದ್ಯೆ ಆ ವಿದ್ಯೆಯನ್ನು ನಮ್ಮ ಪ್ರತಿ ಜೋಕುಲ್ಲ ಕಲ್ಪೋಡು ಆ ಜೋಕುಲು ಕಲ್ತರಿದಿತ್ತಂಡ ಖಂಡಿತವಾದ ಲಾಕಲು ಎಲ್ಲ ಸುಸೈಡ್ ಮನ್ಪೇರು ಖಂಡಿತವಾದ ಬೊಂಡ ಪ್ರಾಣ ತ್ಯಾಗ ಮಲ್ಪೇರು ಪ್ರಾಣ ತ್ಯಾಗ ಮಲ್ಪೇರು ಅಕ್ಲೆಗೆ ಪಂಡ ಆತ ಅರಿವು ಆತ ವಿಶೇಷತೆ ಆತ ನಾಲೆಜ್ ಅಕ್ಲೆ ತಿಕ್ಕುಂಡು ಅವು ಈತೆ ಉಪ್ಪುನು ಪಂಡ ತುಳುನಾಡಿಗೆ ದುಂಬುದ ಕಾಲಗಟ್ಟುವ ವಿದ್ಯೆ ಕಲ್ಪೇರು ಬರೋದು ಇನ್ನಿಲ್ಲ ತುಳುನಾಡಿಗೆ ವಿದ್ಯೆ ಕಲ್ಪೇರು ಬರೋದಿಲ್ಲ ಜನಕ್ಕೆ ಈಡೆ ಬತ್ತಿಬೇಕು ದಾದ ವಿಶೇಷತೆ ಅಂದ್ರೆ ಪಂಡಂಡ ಒಂಜೇ ಒಂಜಿ ಎಜುಕೇಶನ್ ಒಂದು ಯಾನತ್ತ ಮಲ್ಪುಣೆ ಎನ್ನ ದೈವ ಮಲ್ಪುಣೆ ಅನ್ನುವ ಅನ್ಕೊಂಡು ಒಂದು ಸಂಕಲ್ಪ ಒಂದು ಯಾನತ್ತು ಎನ್ನ ದೈವ ಅಯ್ಯ ನಮ್ಮ ಇಂಚಿಪ್ಪಲ ನಮ್ಮ ಆತ ದೈವನು ನೆರ್ಪುನು ಯಾವ ಮಲ್ತಿಜ ಒಂದು ಮಲ್ತಿಜ ಆತ ಇಂಚಿಪ್ಪಲ ನಮ್ಮ ಹಿರಿಯ ಕಡೆ ನಮ್ಮ ತೀರ ಉಂಟು ತಿಕ್ಕೊಂಡವು ಪಂಡ ಒಂದು ಯಾನತ್ತು ಮಲ್ಪುಣೆ ಒಂದು ಈ ಮಲ್ಪುಣೆ ಅಪ್ಪ ಈ ಜಗತ್ತು ಈ ಪ್ರಕೃತಿ ಆ ಸತ್ಯ ಪನ್ಪುನವು ಅವು ಕೈತಲ್ಲಿಡ್ದು ಅನುಭವಿಸಿದ ತುಯಿನಾಕ್ಲೆ ನಮ್ಮ ತುಳುವೇರು ಅಂಚಿತ್ನ ತುಳುವೇರಿನ ಜ್ಞಾನ ಪ್ರಪಂಚನ ಒಂಜಿ ಪಿರ ಕೂಡ ಒಂಜಿ ದಿಕ್ಕಿಗೆ ನಮ್ಮ ಕೂಡ ನಮ್ಮ ಜವಾನರಿಗೆ ನಮ್ಮ ಜೋಕ್ಲೆಗೆ ತಿಕ್ಕುಲೇಕ ಮಲ್ತನ ಅಂಚಿನ ಅವು ಇಡೀ ಜಗತ್ತಡು ಒಂಜಿ ಶ್ರೇಷ್ಠವಾಗಿನ ಒಂಜಿ ಕೆಲಸ ಹಾಕೊಂಡೊಂದು ಪಂಡೊಂದು ಖಂಡಿತವಾದ್ಲ ನಿಕ್ಲೆಗೆ ಈ ಬಗ್ಗೆ ಸಂಶಯಗಳು ಖಂಡಿತಲೋಪು ನಮ್ಮ ಇನಿ ಸೇರಿದೀನಿ ಮುಲ್ಪ ಅದಾಗಿ ಮಾಡೋ ಒಂಜಿ ತುಳುತ ಬಗ್ಗೆ ದಾದಾಂದ ನಮ್ಮ ಅರ್ಥ ಮಾಡ್ತೊಂಡು ಮನ್ ವಿಷಯ ಮಾತನ ಈತ ವಿಷಯಗಳನ್ನು ಪಾತೇರಿಯ ನಂಕೊಂಜಿ ನೆಕ್ಕು ಶಕ್ತವಾಯಿನ ಕುಡ್ಲ ಕುಡ್ಲ ಬಂಡ ಅವ ಕೂಡೆಲ್ಲು ಬರ್ಪುನಲ್ಪು ರಡ್ ಜಾಗೆ ಕೂಡಿನಲ್ಲು ನೀರುಗಳು ಕೂಡಿನಲ್ಲು ಕೂಡುದಲ್ಲು ಕೂಡೆಲ್ ರಡ್ ನದಿಕ್ಕಿಲು ಬತ್ತಿನ ಜಾಗ ಕುಡ್ಡಿಲ್ಲ ಅಂತ ಪನ್ಪುನವು ಅಪ್ಪ ಆ ಕೂಡುನ ಜಾಗೆಟ್ ಇಡೀ ಜಗತ್ತದ ಜಗತ್ತದ ಮಸ್ತ್ ಈ ರಡ್ ಜಾಗೆ ಕೂಡುನ ಇಟ್ಟು ಒಂಜಿ ಪಂಚಗಂಗವಳಿಲ ಕೊಂಜಿ ಕುಡ್ಲಲ್ಲ ಪಂಚಗಂಗವಳಿದ ವಿಚಾರ ನಮಗೆ ಬೇದ ಬೇದ ಶಾಸನಗಳೇನು ಅತ್ತಂಡ ತಲಕ್ಕಾಡುದ ಶಾಸನಗಳೇನು ತಲಕ್ಕಾಡುದ ಇತಿಹಾಸ ತಲಕ್ಕಾಡು ನಾಗರಿಕತೆ ಪುರ ನಂಗೆ ವಿಶೇಷ ಬರ್ಪುಂಡು ಖಂಡಿತವಾದ್ಲ ತುಳುವವಳ್ಳಾಳ ಇನಿ ತುಳುವವಳ್ಳಾಳ ವಂಶದ ಏನೇ ನಮ್ಮ ಸೂರ್ಯ ಚಿತ್ರನಟೆ ಸೂರ್ಯ ಎಂದು ಬಂದ್ಪೇರು ಅವೇ ವಂಶೋಡ್ದು ಬತ್ತಿನ ಏನೇ ವಿಜಯ ಎಂದು ಬಂದ್ಪುಣ ನಮ್ಮ ಏನಂತ ಪ್ರೈಮ್ ಮಿನಿಸ್ಟರ್ ಇಲ್ಲ ಅವೇ ವಂಶೋಜಡ್ದು ಬತ್ತಿನ ಒಂದು ಪಣ್ಣೊಂದುಳ್ಳೇರು ಪಂಡ ಆ ತುಳುವ ಪನ್ಪುಣ ಆ ಪುದರಿಗೆ ಅವು ಜಗತ್ತದ ಅವು ಶಕ್ತಿ ಅವು ಯುಕ್ತಿ ತುಳುವೇಶ್ವರ ದೇವರನ್ನು ಇಡೀ ಜಗತ್ತು ದಾಖಲೆ ಪೂಜೆ ಮಾಡ್ತೊಂದಿತ್ತೆರೆಂದು ಅನ್ಕೊಂಡಿಕ್ಕೆ ಆಧಾರ ಉಂಡು ಆ ಪಂಚಿತನ ಆ ತುಳುವೇಶ್ವರ ದೇವರ ಅನುಗ್ರಹವಡು ತುಳು ಕುಡವರ ಅವು ಜಗತ್ತು ವಿಜೃಂಭಿಸು ನಂಚಿತನ ಜಗತ್ತು ಮೆರೆಯು ನಂಚಿನ ಒಂಜಿ ಭಾಷ್ಯವಾದ ತೀರಾಡು ನಮ್ಮ ಒಂತ ಜನ ಮುಲ್ಪ ಉಪ್ಪುನ ನಮ್ಮ ಇತ ಜನ ಉಪ್ಪುನಾಂಡಲ್ಲ ಅವು ಖಂಡಿತವಾದಲ್ಲ ತುಳುತ ಶಕ್ತಿನ ಉಂತಾರ ಏರ್ಲ ಸಾಧ್ಯಜಿ ಅವು ಪರಿಪ್ಪು ಆ ಪರಿಪ್ಪು ಪ್ರತಿಯೊರಿಯನ್ನ ಹೃದಯ ಪರಿಪಡನ್ನು ಬಣ್ಣೊಂದು ಎನ್ನ ರಡ್ಡ ಪಾತ್ರ ಅಂತವೆ ಜೈ ಭಾರತ್ ಜೈ ತುಳುನಾಡು ಜೈ ಕರ್ನಾಟಕ.
0: ಇಂಚಪ್ಪ ಕುಡ್ಲದ ಉರ್ವಷ್ಟೋರುಡು ಮಹಿಳಾ ಮಂಡಳ ಒಕ್ಕೂಟ ಸಭಾಂಗಣ ಮುಲ್ಪ ತುಳು ಮಹಾಸಭೆ ಇಂಟರ್ನ್ಯಾಷನಲ್ ಮಂಗಳೂರು ವಲಯದ ಕಾರ್ಯಕ್ರಮದ ಪಾತ್ರನ ತುಳು ವರ್ಲ್ಡ್ ಫೌಂಡೇಶನ್ ಉಂದತ ರಾಜೇಶ್ ಆಳ್ವ ಅರ್ನ ಪಾತ್ರನ ಕೇನೊಂದು ಬತ್ತರು ಕೇನೊಂದು ಪ್ಲೇ ರೇಡಿಯೋ ಸಾರಂಗ ನಾಟ್ 7.8 ಎಫ್ಎಂ ಒಂದು ರಂಗ ರಂಗದ ಬದುಕು. ಈ ವಾರದ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ತುಳು ಭಾಷೆಗೆ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆಟ್ಟು ಪಾತ್ರ ಕತೆ ಈ ಕಾರ್ಯಕ್ರಮದ ಪಾಲ್ಪಡೆಪಿನ ಬಿನ್ನೆರು ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ತುಳು ಜನಪದ ವಿದ್ವಾಂಸರು ಶ್ರೀ ಚಂದ್ರಹಾಸ ಕಣಂತೂರು ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4200494 ತಪ್ಪಂದಕೇನ್ಲೆ ಮುಂದುವೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ ನಾಟ್ 7.8 ಎಫ್ಎಂ ಒಂದು ರಂಗ ರಂಗದ ಬದುಕು.
2: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 ಎಫ್ಎಂ, ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದದ ದಿನಚರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀವಿ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ನೀಡಲಿಕ್ಕೆ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿನ ವಿದ್ಯಾರ್ಥಿಗಳಾಗಿರುವಂತಹ ಪ್ರೀತಮ್ ಹಾಗೂ ಶ್ರೇಯಾ ಹೆಗ್ಡೆ ಇವರು ನಮ್ಮ ಜೊತೆಗಿದ್ದಾರೆ. ಆಯುರ್ವೇದ ಅಂದರೆ ಅದು ಕೇವಲ ಒಂದು ಚಿಕಿತ್ಸಾ ಪದ್ಧತಿ ಅಂತಲ್ಲ, ಅದು ಆರೋಗ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಜೀವನವನ್ನು ನಡೆಸುವಂತಹ ಒಂದು ಸಮಗ್ರ ವಿಜ್ಞಾನ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಾನು ಒಂದಿಷ್ಟು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳ ಜೊತೆಗೂ ಕೂಡ ಕೇಳ್ತಿದ್ದೀನಿ. ಆಯುರ್ವೇದದ ಉದ್ದೇಶ ಕೇವಲ ರೋಗವನ್ನು ಗುಣಪಡಿಸುವುದ? ಪ್ರೀತಮ್ ಅವರೇ,
3: ಆಯುರ್ವೇದ ಬರೀ ಒಂದು ಚಿಕಿತ್ಸೆಯನ್ನ ಮಾಡುವಂತಹ ಪದ್ಧತಿ ಅಲ್ಲ. ಹೇಗೆ ನಮಗೆ ಹ್ಯಾಲೋಪತಿ ಹೋಮಿಯೋಪತಿ ಎಲ್ಲ ಇದೆ, ಅದರ ಹಾಗೆ ಬರೀ ಚಿಕಿತ್ಸೆಯನ್ನ, ರೋಗಕ್ಕೆ ಬರೀ ಚಿಕಿತ್ಸೆಯನ್ನ ಮಾಡುವಂತಹ ಪದ್ಧತಿ ಅಲ್ಲ. ಇದು ಹೇಗೆ ಅಂದ್ರೆ, ರೋಗ ಬಂದಿರೋ ನಂತರ ರೋಗವನ್ನು ಸಹ ಚಿಕಿತ್ಸೆ ಮಾಡ್ತಾರೆ, ಮತ್ತೆ ಆರೋಗ್ಯವಂತರು ಅಂದ್ರೆ ಸ್ವಸ್ಥರು ಅವರ ಸ್ವಾಸ್ಥ್ಯವನ್ನು ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಆಯುರ್ವೇದದಲ್ಲಿ ನಮ್ಗೆ ಸಾಕಷ್ಟು ಪದ್ಧತಿಗಳಿದೆ, ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ನಮ್ದು ಸ್ವಾಸ್ಥ್ಯ ಕೂಡ ಮೇಂಟೈನ್ ಆಗ್ತದೆ. ಅದರಲ್ಲಿ ಕೆಲವೊಂದು ಯಾವ್ಯಾವ್ದು ಸ್ವಸ್ಥ ಮೇಂಟೈನ್ ಮಾಡ್ಲಿಕ್ಕೆ ಯಾವ್ಯಾವ್ದು ಬರ್ತದೆ ಅಂತ ಹೇಳೋದಾದ್ರೆ, ಅದರಲ್ಲಿ ಒಂದೆರಡು ಎಕ್ಸಾಂಪಲ್ಸ್ ಕೊಡೋದಾದ್ರೆ, ದಿನಚರಿ ಆಗಿರ್ಬೋದು, ಋತುಚರಿ ಆಗಿರ್ಬೋದು, ಮತ್ತೆ ನಿತ್ಯ ಸೇವನೀಯ ದ್ರವ್ಯಗಳು ಅಂತ ಹೇಳ್ತೀವಿ. ಅಂದ್ರೆ ದಿನನಿತ್ಯ ನಾವು ಯಾವ ತರದ ಆಹಾರನ ಸೇವನೆ ಮಾಡಬೇಕು ಆ ತರದ್ದು. ದಿನಚರಿ ಅಂದ್ರೆ ನಾವು ಡೈಲಿ ರೂಟೀನ್ಸ್ ಹೇಗೆ ಫಾಲೋ ಮಾಡಬೇಕು ಅಂತ ಅನ್ನೋಕಂತದ್ದು. ಮತ್ತೆ ಋತುಚರಿ ಅಂತ ಹೇಳೋದಾದ್ರೆ, ಆತ ಸೀಸನ್ಗೆ ತಕ್ಕ ಹಾಗೆ ನಾವು ಹೇಗೆ ನಾವು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಋತುಚರಿ ಆಗಿರ್ತದೆ.
2: ಸೊ ಇವತ್ತಿನ ದಿನ ನಾವು ನೋಡ್ತಾ ಇರ್ತೀವಿ, ಒತ್ತಡದ ಜೀವನ ಶೈಲಿ, ಒಂದು ಕಡೆ ಬದಲಾದಂತಹ ಜೀವನ ಶೈಲಿಯನ್ನೇ ನಾವು ನೋಡ್ತಿರುವಂತಹ ಸಂದರ್ಭದಲ್ಲಿ ಈ ಡೈಲಿ ರೂಟೀನ್ ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಹೇಗೆ ಮೈಂಟೈನ್ ಮಾಡಬೇಕಾಗುತ್ತೆ ಅನ್ನುವಂತಹ ಒಂದು ಮಾತು.
3: ಇಂದಿನ ಒತ್ತಡ ಯುಕ್ತ ಜೀವನದಲ್ಲಿ ನಾವೆಲ್ಲರೂ ಇವಾಗ ಸಮಯದಿಂದ ಬಿದ್ದಿದ್ದೇವೆ. ಬೆಳಿಗ್ಗೆ ಎದ್ದ ತಕ್ಷಣ ಆಯಾಸ, ದಿನವಿಡೀ ಒತ್ತಡ, ರಾತ್ರಿ ಸರಿಯಾಗಿ ನಿದ್ದೆ ಬಾರದೇ ಇರುವಂತಹದ್ದು, ಮತ್ತು ಅದು ಈಗ ಏನಾಗಿದೆ ಅಂದ್ರೆ ಇವೆಲ್ಲ ನಮ್ಮ ಜೀವನದ ಒಂದು ಭಾಗದ ಹಾಗೆ ಆಗಿದೆ. ಸೊ ನಾವು ಅದಕ್ಕೆ ಏನ್ ಮಾಡ್ತೀವಿ, ಅದರಿಂದ ತಾತ್ಕಾಲಿಕವಾಗಿ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳಿಕ್ಕೋಸ್ಕರ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಈ ತರ ಮಾಡಿ ಅದನ್ನ ನಾವು ಸ್ವಲ್ಪ ಹೊತ್ತಿಗೆ ಅದರ ನೋವಿಂದ ನಾವು ಪಾರ್ ಮಾಡ್ಕೊಳ್ಳಿಕ್ಕೆ ಇಂಥ ಸಣ್ಣ ಸಣ್ಣವಾದ ಉಪಾಯಗಳನ್ನ ಕಂಡುಹಿಡ್ಕೊಂಡಿದ್ವಿ. ಆದ್ರೆ ಆಕ್ಚುಯಲ್ ಆಗಿ ನಾವು ಅದರ ಮೂಲಕ್ಕೆ ಹೋಗ್ಬೇಕು. ಸೊ ಹೇಗೆ ಅಂದ್ರೆ, ಈಗ ನಾವೀಗ ಒತ್ತಡಯುಕ್ತ ಜೀವನದಲ್ಲಿ ಈಗ ನೋಡಿ ನಿದ್ದೆ ಬರದೇ ಇರೋಂಥದ್ದು ಅದೆಲ್ಲ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಸೊಲ್ಯೂಷನ್ ಅಂತ ನಾವು ತಂತ್ರಜ್ಞಾನದಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಮೂಲ ಅಂದ್ರೆ ನಾವು ನಿಸರ್ಗದಲ್ಲಿರೋರು, ನಿಸರ್ಗದಿಂದನೇ ಬಂದಿರೋರು. ಸೊ ನಾವು ಅದಕ್ಕೆ ನಿಸರ್ಗದಿಂದಲೇ ನಮಗೆ ಸೊಲ್ಯೂಷನ್ ಹುಡುಕ್ಬೇಕು. ಅದಕ್ಕೆ ಸೊಲ್ಯೂಷನ್ ಏನಂತ ಅಂದ್ರೆ, ನಾವು ನಿಸರ್ಗದೊಂದಿಗೆ ಹೊಂದ್ಕೊಂಡು ಹೋಗುವಂಥದ್ದು. ಸೊ ಹಾಗಾಗಿ ಆಯುರ್ವೇದ ಮೇನ್ ಆಗಿ ವರ್ಕ್ ಆಗುವಂಥದ್ದೇ ನಿಸರ್ಗ, ಅಂದ್ರೆ ಪರಿಸರ ಮತ್ತು ಮಾನವನು ಎರಡೂ ಸಮತೋಲನದಲ್ಲಿದ್ದುವಾಗ ಹೇಗೆ ಮನುಷ್ಯ ರಿಯಾಕ್ಟ್ ಆಗ್ತಾನೆ ಅಂದ್ರೆ ಪ್ರಕೃತಿ ಮತ್ತೆ ಮನುಷ್ಯ ಎರಡು ಸಮತೋಲನದಲ್ಲಿರುವಾಗ ಮನುಷ್ಯನ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಮತ್ತೆ ಮನುಷ್ಯನಿಂದ ಪ್ರಕೃತಿಗೆ ಏನು ಸಹ ಹಾನಿ ಆಗುದಿಲ್ಲ. ಸೊ ಅದಕ್ಕಾಗಿ ನಾವು ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿರಕ್ಕಂತಹ ದಿನಚರಿ ಆಗಲಿ ಋತುಚರಿ ಆಗಲಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗುವಂತದ್ದು ಪದ್ಧತಿ. ನಾವು ಮತ್ತೆ ಮುಂಚೆ ಮಾಡ್ತಾ ಇದ್ರು ಹಿರಿಯರು, ಈಗ ನಾವು ಅದನ್ನ ಮತ್ತೆ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
4: ಇವಾಗ ಒಂದು ಕಡೆ ದಿನಚರ್ಯವನ್ನ ನಾವು ಕ್ರಮಬದ್ಧವಾಗಿ ಯಾವ ರೀತಿಯಲ್ಲಿ ಅನುಸರಿಸ್ತಾ ಹೋಗ್ಬೋದು, ಅದನ್ನ ಪಾಲನೆ ಮಾಡ್ತಾ ಹೋಗ್ಬೋದು?
5: ದಿನಚರ್ಯ ಕ್ರಮಬದ್ಧವಾಗಿ ಹೇಗೆ ಮಾಡ್ಬೇಕು ಅಂದ್ರೆ, ಮೊದಲನೇದು ಬೆಳಗ್ಗೆ ಏಳುವ ಸಮಯ, ಮತ್ತೆ ಶೌಚ ವಿಧಿ, ಅದಾದ್ಮೇಲೆ ದಂತದವನ ಮತ್ತು ಜಿಗ್ವ ನಿರ್ಲೇಖನ ಅಂದ್ರೆ ಹಲ್ಲು ಮತ್ತು ನಾಲಿಗೆ ಶುದ್ಧೀಕರಣ, ಅಂಜನ ಅಂದ್ರೆ ಕಾಡಿಗೆ ಹಚ್ಚೋದು, ಮತ್ತೆ ನಸ್ಯ ಅಂದ್ರೆ ನಾಸ ಮಾರ್ಗ ಶುದ್ಧೀಕರಣ, ಆಮೇಲೆ ಗಂಡೂಷ ಅಂದ್ರೆ ಬಾಯಲ್ಲಿ ಆಯಿಲ್ ಅಥವಾ ಕಷಾಯವನ್ನು ಹಿಡ್ಕೊಳ್ಳೋದು, ಅಭ್ಯಂಗ ಅಂದ್ರೆ ಬಾಡಿ ಮಸಾಜ್ ಮಾಡೋದು, ಮತ್ತೆ ವ್ಯಾಯಾಮ ಅಂದ್ರೆ ಎಕ್ಸಸೈಸ್ ಮಾಡುವಂಥದ್ದು, ಉದ್ವರ್ತನ ಅಂದ್ರೆ ಮೆಡಿಕೇಟೆಡ್ ಪೌಡರ್ ಇಂದ ಸ್ಕ್ರಬ್ ಮಾಡುವಂಥದ್ದು, ಇದರ ನಂತರ ಸ್ನಾನ ಮಾಡೋದು. ಇದು ಕ್ರಮವಾಗಿದೆ.
4: ತುಂಬಾ ಧನ್ಯವಾದಗಳು. ದಿನಚರಿಯ ಬಗ್ಗೆ ಡೈಲಿ ರೂಟೀನಲ್ಲಿ ಯಾವ ರೀತಿಯಲ್ಲಿ ಆಯುರ್ವೇದದಲ್ಲಿ ನಾವು ತಗೊಂಡು ಹೋಗಬೇಕು, ಒಂದಿಷ್ಟು ಸವಾಲುಗಳನ್ನ ನಾವು ಯಾವ ರೀತಿಯಲ್ಲಿ ಆರೋಗ್ಯವನ್ನು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಸೊ ಇದೀಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡಿಸ್ಕಷನ್ ಕೂಡ ಇದೀಗ ನಡೆಯುತ್ತೆ. ಸೊ ಅದರಲ್ಲಿ ನಮ್ಮ ಜೊತೆಗೆ ಕೀರ್ತಿ ಮತ್ತು ನಂದಿತಾ ಇವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಡಿಸ್ಕಷನ್ ಮುಂದೆ ಹೋಗ್ರಿ.
3: ಈಗ ನಾವು ದಿನಚರಿಯನ್ನು ಕ್ರಮಬದ್ಧವಾಗಿ ಸರಳವಾಗಿ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ ಹೇಗೆ ಅದನ್ನು ಫಾಲೋ ಮಾಡಬೇಕಂತ ಇವಾಗ ಡಿಸ್ಕಷನ್ ಮಾಡೋದಾದರೆ, ಮೊದಲನೇದಾಗಿ ಆಚಾರ್ಯರು ಹೇಳಿರುವ ಹಾಗೆ ಯಾವ ಸಮಯದಲ್ಲಿ ಬೆಳಗ್ಗೆ ಎದ್ರೆ ಸೂಕ್ತವಾಗಿರ್ತದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಆಚಾರ್ಯರು ಹೇಗೆ ಹೇಳಿದ್ದಾರೆ ಅಂದರೆ, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕಂತ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಬ್ರಾಹ್ಮಿ ಮುಹೂರ್ತ ಅಂತ ಅಂದರೆ ಏನು? ಬ್ರಾಹ್ಮಿ ಮುಹೂರ್ತ ಅಂತ ಅಂದರೆ ಇವಾಗ ಸೂರ್ಯ ಉದಯಕ್ಕೂ 1:36 ಮುಂಚೆ ಬ್ರಾಹ್ಮಿ ಮುಹೂರ್ತ ಶುರು ಆಗ್ತದೆ. ಅದು ಶುರುವಾದ ನಂತರ 48 ಅಂದರೆ ಒಂದು ಮುಹೂರ್ತದವರೆಗೆ ಬ್ರಾಹ್ಮಿ ಮುಹೂರ್ತ ಇರ್ತದೆ. ಅದು ಈ ಮುಹೂರ್ತದಲ್ಲಿ ಎದ್ದೇಳುವಂಥದ್ದು ಸೂಕ್ತ ಅಂತ ಆಚಾರ್ಯರು ತಿಳಿಸಿದ್ದಾರೆ. ಈ ಸಮಯ ಯಾಕೆ ಸೂಕ್ತ ಅಂತ ತಿಳಿಸಿದ್ದಾರೆ ಅಂತ ಹೇಳೋದಾದರೆ, ಬ್ರಾಹ್ಮಿ ಮುಹೂರ್ತ ಇದು ಬೆಳಗಿನ ಜಾವ ಆಗಿರ್ತದೆ. ಸಾಧಾರಣ ಹೇಗೆ ಅಂದರೆ, ಒಂದು 4:30-5:30 ಆಸುಪಾಸಿನಲ್ಲಿ ಬರತಕ್ಕಂಥ ಸಮಯ. ಈ ಸಮಯದಲ್ಲಿ ಏನಾಗಿರ್ತದೆ ಅಂದರೆ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರ್ತದೆ. ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ನಮ್ಮ ಮಿದುಳಿಗೆ ರಕ್ತ ಸಂಚಾರ ಕೂಡ ಜಾಸ್ತಿ ಇರ್ತದೆ. ಮಿದುಳಿಗೆ ರಕ್ತ ಸಂಚಾರ ಜಾಸ್ತಿ ಇದ್ದ ಕಾರಣ ನಮ್ಮ ಮೈಂಡ್ ತುಂಬ ಫ್ರೀ ಆಗಿರ್ತದೆ. ಈ ಸಮಯದಲ್ಲಿ ಮೈಂಡ್ ಯಾವಾಗ ಫ್ರೀ ಇರ್ತದೆ, ನಾವು ಯಾವುದನ್ನೇ ಆಗಲಿ ಗ್ರಾಸ್ಪ್ ಮಾಡಲಿಕ್ಕೆ ಸೂಕ್ತವಾದ ಸಮಯ ಆಗಿರ್ತದೆ. ಮುಖ್ಯವಾಗಿ ಹೇಳಬೇಕಂತಂದ್ರೆ, ಚಿಕ್ಕ ಮಕ್ಕಳು ಅಂದರೆ ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಥವಾ ಯಾರು ಜ್ಞಾನ ಪ್ರಾಪ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ, ಅವರಿಗೆ ಈ ಸಮಯ ತುಂಬ ಸೂಕ್ತ ಆಗಿರುತ್ತೆ. ಯಾಕಂದರೆ ಮೈಂಡ್ ತುಂಬ ಫ್ರೀ ಇರೋದ್ರಿಂದ ಈ ಸಮಯದಲ್ಲಿ ಅವ್ರ ಜ್ಞಾನ ಪ್ರಾಪ್ತಿಗೋಸ್ಕರ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಎಲ್ಲರೂ ಅಂದರೆ ವಿದ್ಯಾರ್ಥಿಗಳಲ್ಲದೆ ಸಾಮಾನ್ಯ ಜನರು ಕೂಡ ಎದ್ದೇಳೋದ್ರಿಂದ ಅವರ ಮೈಂಡ್ ಫ್ರೀ ಇರ್ತದೆ. ಸೊ ಅವರ ದಿನನಿತ್ಯದ ಕರ್ಮಗಳನ್ನು ಮಾಡಲಿಕ್ಕೆ ಅಂದರೆ ಅವತ್ತು ಯಾವುದೇ ಕೆಲಸ ಆಗಿರಲಿ ಏನೇ ಆಗಿರಲಿ ಒಂದು ಒಳ್ಳೆ ರೀತಿಯಲ್ಲಿ ಆಗಲಿ ಅನ್ನೋದು ರೀತಿ ಅನ್ನೋ ಕಾರಣಕ್ಕೆ ಈ ಮುಹೂರ್ತದಲ್ಲಿ ಎದ್ದೇಳೋದನ್ನು ನಮ್ಮ ಆಚಾರ್ಯರು ಉಲ್ಲೇಖನ ಮಾಡಿದ್ದಾರೆ.
5: ಈಗ ದಿನಚರ್ಯದ ಮುಂದಿನ ಕ್ರಮ ಶೌಚವಿಧಿ. ಶೌಚವಿಧಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ದೇಹದಲ್ಲಿರುವ ಅನಗತ್ಯ ಅಂಶಗಳನ್ನು ಹೊರಹಾಕೋದು, ಅಂದರೆ ಮಲ ಮತ್ತು ಮೂತ್ರದ ಸಂಪೂರ್ಣವಾದ ವಿಸರ್ಜನೆ. ಆಯುರ್ವೇದದಲ್ಲಿ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಎಂತ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಇದರಲ್ಲಿ ಸ್ವಸ್ಥರಿಗೆ ಮುಖ್ಯವಾದ ಲಕ್ಷಣವನ್ನು ಹೇಳಿದ್ದಾರೆ. ಇದರಲ್ಲಿ ಮಲಕ್ರಿಯೆ ಅಂದರೆ ಮಲವನ್ನು ಸಂಪೂರ್ಣವಾಗಿ ವಿಸರ್ಜಿಸುವುದು, ಇದು ಸ್ವಸ್ಥರ ಲಕ್ಷಣ. ಈ ಕ್ರಿಯೆಯನ್ನು ಸಮಯಕ್ಕೆ ಸರಿಯಾಗಿ ವಿಸರ್ಜನೆ ಆಗದಿದ್ದರೆ ಇದನ್ನು ರೋಗಿಯ ಅಥವಾ ಅಸ್ವಸ್ಥರ ಲಕ್ಷಣ ಅಂತ ಹೇಳಿದ್ದಾರೆ. ಶೌಚವಿಧಿಯು ದೇಹವನ್ನು ಹಗುರವಾಗಿರಿಸಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಮಲ ಮತ್ತು ಮೂತ್ರದ ನೈಸರ್ಗಿಕ ವೇಗ ತಡೆಬಾರದಂತ ಆಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ಆಚಾರ್ಯರು ಸಂಪೂರ್ಣವಾದ ಮಲವಿಸರ್ಜನೆಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ದೇಹವನ್ನು ಆಂತರಿಕವಾಗಿ ಶುದ್ಧೀಕರಿಸುವ ಈ ಪ್ರಕ್ರಿಯೆಯು ದಿನಚರ್ಯದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಗವಾಗಿದೆ.
6: ನಂತರ ದಂತಧಾವನ ಮತ್ತು ಜಿಹ್ವಾ ನಿರ್ಲೇಖನ. ದಂತಧಾವನ ಮತ್ತು ಜಿಹ್ವಾ ನಿರ್ಲೇಖನ ಅಂದರೆ ಹಲ್ಲು ಮತ್ತು ನಾಲಿಗೆ ಸ್ವಚ್ಛ ಮಾಡೋದು. ಮೊದಲಿಗೆ ಯಾವ ತರಹದ ಬ್ರಷ್ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ, ಬ್ರಷ್ ತುಂಬ ಸಾಫ್ಟ್ ಆಗಿರಬೇಕು. ಉದಾಹರಣೆಗೆ ತುಂಬ ಪ್ರಚಲಿತವಾದ ಬ್ಯಾಂಬೂ ಬ್ರಷ್ಗಳನ್ನ ಉಪಯೋಗಿಸಬೇಕು. ಮತ್ತು ನಾವು ಯಾವ ಥರದ ಪೇಸ್ಟ್ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ, ಈಗಿನ ಕಾಲದಲ್ಲಿ ನಾವು ಸಿಹಿಯುಕ್ತ ಪೇಸ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಟೀತ್ ವೈಟ್ನಿಂಗ್ಗೋಸ್ಕರ ಕೆಮಿಕಲ್ ಹೆಚ್ಚಾಗಿ ಇರುವಂಥ ಪೇಸ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಹೇಗೆ ಅಂತ ಹೇಳೋದಾದರೆ, ನಮ್ಮ ನಾಲಿಗೆಯ ಕೆಳಭಾಗದಲ್ಲಿ ವ್ಯಾಸ್ಕ್ಯುಲರ್ ಸಬ್ ಲಿಂಗ್ಯುವಲ್ ಟಿಶ್ಯೂ ಇರುತ್ತೆ. ಇದಕ್ಕೆ ಹೀರಿಕೊಳ್ಳುವ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಈ ಕೆಮಿಕಲ್ಸ್ಗಳು ಇದರ ಮೂಲಕ ನಮ್ಮ ದೇಹಕ್ಕೆ ಸೇರಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ನಮ್ಮ ಆಚಾರ್ಯರು ನಮ್ಮ ಹಲ್ಲುಗಳನ್ನು ಹೇಗೆ ಉಜ್ಜಬೇಕು ಅಂತ ಕೂಡ ಹೇಳಿದ್ದಾರೆ. ಹಲ್ಲು ಉಜ್ಜುವಾಗ ಜೋರಾಗಿ ಉಜ್ಜಬಾರದು ಮತ್ತು ಹೆಚ್ಚಿನ ಸಮಯ ಉಜ್ಜಬಾರದು. ಮತ್ತು ಹಲ್ಲು ಉಜ್ಜುವಾಗ ಒಸಡು ಹಾನಿ ಆಗದೇ ಇರೋ ಥರ ಉಜ್ಜಬೇಕು. ಆದರೆ ಮತ್ತು ನಮ್ಮ ಆಚಾರ್ಯರು ಯಾರು ಯಾರು ಬ್ರಷ್ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಅಜೀರ್ಣ, ಜ್ವರ, ಮೌತ್ ಅಲ್ಸರ್ಸ್ ಇರೋರು, ಮತ್ತು ರೆಸ್ಪಿರೇಟ್ರಿ ಇಶ್ಯೂಸ್ ಅಂದರೆ ಶ್ವಾಸಕೋಶದ ಸಮಸ್ಯೆ ಇರೋರು ಕೂಡ ಹಲ್ಲನ್ನು ಉಜ್ಜಬಾರದು. ನಂತರ ಜಿಹ್ವಾ ನಿರ್ಲೇಖನ. ಜಿಹ್ವಾ ನಿರ್ಲೇಖನ ಅಂದರೆ ನಾಲಿಗೆಯನ್ನು ಸ್ವಚ್ಛಗೊಳಿಸೋದು. ಬೆಳಗ್ಗೆ ಹಲ್ಲುಗಳನ್ನು ಸ್ವಚ್ಛಗೊಳಿಸಿದ ನಂತರ ನಾಲಿಗೆಯ ಮೇಲಿರುವ ಲೇಪ ಮತ್ತು ಮಲಿನತೆಯನ್ನು ತೆಗೆಯಬೇಕು. ಜಿಹ್ವಾ ನಿರ್ಲೇಖನ ಮಾಡುವುದರಿಂದ ನಮ್ಮ ಬಾಯಿಯಿಂದ ಬರುವ ದುರ್ವಾಸನೆ ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಮತ್ತು ಬಾಯಿಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬಹುದು. ಮತ್ತು ನಮ್ಮ ನಾಲಿಗೆಯ ಮೇಲೆ ಇರುವ ಲೇಪ ಕಡಿಮೆಯಾದರೆ ರುಚಿಯನ್ನು ಸರಿಯಾಗಿ ಗ್ರಹಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರತಿದಿನ ಮೃದುವಾಗಿ ಜಿಹ್ವಾ ನಿರ್ಲೇಖನ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು.
7: ಈಗ ಮುಂದಿನ ಕ್ರಮ ಅಂಜನ. ಸೊ ಅಂಜನ ಅಂತ ಹೇಳಿದ್ರೆ ಕಣ್ಣಿಗೆ ಔಷಧಿಯನ್ನು ಕಣ್ಣಿಗೆ ಕಾಡಿಗೆ ಅಂತ ಹಚ್ಚೋದನ್ನು ನಾವು ಅಂಜನ ಅಂತ ಹೇಳ್ತೀವಿ. ಸೊ ನಿಮಗೆಲ್ಲ ಗೊತ್ತೇ ಇದೆ ಕಾಡಿಗೆನ ಹೇಗೆ ಅಪ್ಲೈ ಮಾಡ್ತೀವಿ ಅಂತ. ಸೊ ಅದೇ ರೀತಿ ನಾವು ಏನು ಮಾಡ್ತೀವಿ, ಔಷಧಿಯನ್ನು ಕಣ್ಣಿನ ಕೆಳಭಾಗದ ರೆಪ್ಪೆಯ ಒಳಗಡೆ ನಾವು ಅಂಜನಾನ ಹಾಕಬೇಕಾಗತ್ತೆ. ಸೊ ಈ ಅಂಜನದಲ್ಲಿ ನಮಗೆ ಎರಡು ಟೈಪ್ಸ್ ಬರುತ್ತೆ, ಒಂದು ಡ್ರಾಪ್ಸ್ ಟೈಪ್ಸಲ್ಲಿ, ಇನ್ನೊಂದು ಲೇಪ ಫಾರ್ಮಲ್ಲಿ ಬರುತ್ತೆ. ಸೊ ನಾವು ಡ್ರಾಪ್ಸ್ ಟೈಪ್ನ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ಯಾರಾದರೂ ಗೊತ್ತಿರೋರು ಅಥವಾ ದಿನನಿತ್ಯ ಅಂಜನ ಕ್ರಮವನ್ನು ಮಾಡ್ಕೊಂಬಂದಿರೋರಿಂದ ಹಾಕಿಸ್ಕೊಂಡಾಗ ನಮಗದು ಸೂಕ್ತ ಅಂತ ಆಗುತ್ತೆ. ನೆಕ್ಸ್ಟು ಲೇಪ ಫಾರ್ಮನ್ನು ಅದನ್ನು ನಾವೇ ಯೂಸ್ ಮಾಡ್ಕೊಂಡು ಹಾಕೋಬೋದು. ಸೊ ಕೆಲವರು ಇವಾಗ ಏನು ಮಾಡ್ತಾರೆ ಅಂದರೆ, ನಾವು ಕಾಡಿಗೆ ಹಚ್ಚಿದ್ರೆ ಕೈಯಿಂದನೇ ಅಪ್ಲೈ ಮಾಡ್ಕೊತೀವಿ. ಬಟ್ ನಮ್ಮ ಆಚಾರ್ಯರು ಹೇಳಿರೋ ಪ್ರಕಾರ ನಾವು ಶಲಾಕ ಅಂತ, ಅದು ಕಡ್ಡಿದು ಫಾರ್ಮ್ ಅಂದರೆ ಸ್ಟಿಕ್ ಫಾರ್ಮಲ್ಲಿ ಬರುತ್ತೆ. ಸೊ ಅದು ತುಂಬ ಮೆಟೀರಿಯಲ್ಸಿಂದ ಫಾರ್ಮ್ ಆಗಿರುತ್ತೆ, ಅಂದರೆ ಗೋಲ್ಡ್ ಆಗಿರ್ಬೋದು, ಸಿಲ್ವರ್, ಲೆಡ್ ಅಥವಾ ತಾಮ್ರ, ಈ ಥರದಿಂದ ಮಾಡಿರ್ತಾರೆ, ಪ್ರಿಪೇರ್ ಮಾಡಿರ್ತಾರೆ. ಸೊ ಅದರಿಂದ ನಾವು ಹಾಕ್ಕೊಂಡಾಗ ನಮ್ಮ ಕಣ್ಣಿಗೆ ಇನ್ನೂ ಸೂಕ್ತ ಆಗಿ ಅದು ಹೆಲ್ಪ್ ಆಗುತ್ತೆ. ಇದು ಅಂಜನ ಮಾಡೋದ್ರಿಂದ ನಮಗೆ ಏನಪ್ಪ ಯೂಸ್ ಅಂತ ಹೇಳಿದ್ರೆ, ನಮ್ಮ ಕಣ್ಣಿನ ಒಳಗಡೆ ಇರುವಂಥ ಕಸ ಆಗಿರ್ಬೋದು ಅಥವಾ ಹೆಚ್ಚು ನೀರು ಬರುವಂಥದ್ದಾಗಿರ್ಬೋದು, ಇದೆಲ್ಲ ನಿವಾರಣೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇವಾಗಿರುವಂಥ ಮೇನ್ ಪ್ರಾಬ್ಲಮ್ ಅಂದರೆ ವಿಷನ್ ಪ್ರಾಬ್ಲಮ್, ಅಂದರೆ ದೂರದ ಕಾಣಿಸಲ್ಲ ಮತ್ತು ಹತ್ತಿರದ ಕಾಣಿಸಲ್ಲ. ಸೊ ಇಂಥ ಸಮಸ್ಯೆ ಇರೋರು ಅಂಜನ ಕ್ರಮವನ್ನು ದಿನನಿತ್ಯ ಮಾಡ್ಕೊತಾ ಬಂದಾಗ ಇದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಬರೀ ಸಮಸ್ಯೆ ಇರೋರು ಮಾತ್ರ ಅಂಜನ ಮಾಡಬೇಕಾ? ಇಲ್ಲ, ಯಾಕಂತಂದರೆ ಆರೋಗ್ಯವಂತರು ಕೂಡ ನಾವು ಅಂಜನ ಕ್ರಮವನ್ನು ಮಾಡ್ಕೊತಾ ಬಂದಾಗ ಕಣ್ಣಿಗೆ ತುಂಬಾ ತಂಪಾಗ್ತಾ ಬರುತ್ತೆ. ಅದಾದಮೇಲೆ ಇವಾಗ ಯಾರಿಗಾದರೂ ಕಣ್ಣಿಂದ ತುಂಬ ನೋವಾಗಿದ್ದರೆ, ಗಾಯ ಆಗಿದ್ದರೆ ಅಥವಾ ಆಕ್ಸಿಡೆಂಟ್ಸು, ಆಪರೇಷನ್ಸು, ಮತ್ತು ಅಜೀರ್ಣ, ಏನಾದರೂ ಜ್ವರ ಇಂಥವ್ರು ಇದ್ದರೆ ಅಂಜನ ಕ್ರಮವನ್ನು ನಾವು ಫಾಲೋ ಮಾಡದೆ ಕೂಡ ಇರ್ಬೋದು.
3: ಮುಂದಿನ ಕ್ರಮ ನಸ್ಯ. ನಸ್ಯ ಅಂದರೆ ಔಷಧಿಯುಕ್ತ ಎಣ್ಣೆ ಅಥವಾ ಔಷಧಿಯನ್ನು ಮೂಗಿನ ಮಾರ್ಗವಾಗಿ ಹಚ್ಚುವಂಥದ್ದು. ಮೂಗಿನ ಮಾರ್ಗದಲ್ಲಿ ಹಚ್ಚೋದು ಯಾಕೆ ಅಂದರೆ, ಶಾಸ್ತ್ರದಲ್ಲಿ ನೋಡೋದಾದರೆ ನಾಸೋಹಿ ಶಿರಸದ್ವಾರ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮಿದುಳಿನ ಭಾಗಕ್ಕೆ ರೀಚ್ ಆಗಲಿಕ್ಕೆ ಇರುವಂತಹ ಓಪನಿಂಗ್ ಅಂದರೆ ಅದು ಮೂಗು ಮಾತ್ರ. ಸೊ ನಮ್ಮ ಶಿರದ ಭಾಗದಲ್ಲಿ, ಅಂದರೆ ಶಿರದ ಭಾಗ ಅಂತಂದರೆ ಮಿದುಳಾಗಿರ್ಬೋದು, ಅದರಿಂದ ಕಣ್ಣಿಗೆ, ಕೂದಲಿಗೆ, ಇದೆಲ್ಲದಕ್ಕೂ ಏನೇ ಸಮಸ್ಯೆ ಆಗಿದ್ರು ಅದನ್ನು ಟ್ರೀಟ್ ಮಾಡಲಿಕ್ಕೋಸ್ಕರ ಇರುವಂತಹ ಮಾರ್ಗ ಅಂದರೆ ಅದು ನಾಸ ಮಾರ್ಗ, ಅಂದರೆ ಮೂಗಿನ ಮಾರ್ಗ. ಸೊ ಅದಕ್ಕಾಗಿ ನಸ್ಯ ಅಂದರೆ ಏನು ಹೇಳಿದ್ವಿ ಅಂದರೆ ಔಷಧಿಯುಕ್ತ ಎಣ್ಣೆ ಅಥವಾ ಔಷಧಿಯನ್ನು ಮೂಗಿನ ಮಾರ್ಗದಲ್ಲಿ ಹಾಕುವಂಥದ್ದು. ಸೊ ಇದನ್ನು ನಾವು ದಿನನಿತ್ಯ ಮಾಡೋದ್ರಿಂದ ನಮಗೆ ಕೂದಲಿನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗ್ತದೆ. ಮತ್ತು ಮೇಯ್ನ್ ಆಗಿ ಕೂದಲಿನ ಮತ್ತು ಕಣ್ಣಿನ ಆರೋಗ್ಯನ ಮೇಂಟೈನ್ ಮಾಡಲಿಕ್ಕೋಸ್ಕರ ಈ ನಸ್ಯ ಕ್ರಮವನ್ನು ಮಾಡುವಂಥದ್ದು. ನಸ್ಯ ಕ್ರಮದಲ್ಲಿ ಎರಡು ರೀತಿ ಕ್ರಮ ಇದೆ. ಒಂದು ಯಾವುದೇ ರೀತಿಯ ಸಮಸ್ಯೆ ಬಂದಾಗ, ಅಂತ ಅಂದರೆ ಯಾವುದಾದ್ರೂ ರೋಗ ನಮ್ಮ ಶಿರದ ಭಾಗದಲ್ಲಿ ಯಾವುದೇ ರೋಗ ಇದ್ದರೆ ಅದನ್ನು ಕ್ಯೂರ್ ಮಾಡಲಿಕ್ಕೆ ಅದು ಔಷಧಿಯುಕ್ತ ಎಣ್ಣೆಯನ್ನು ಯೂಸ್ ಮಾಡಿ ಮಾಡುವಂಥ ನಸ್ಯ. ಇನ್ನೊಂದು ಪ್ರತಿಮರ್ಶ ನಸ್ಯ ಅಂತ ಹೇಳ್ತೀವಿ. ಪ್ರತಿಮರ್ಶ ನಸ್ಯ ಅಂದರೆ ನಾವು ದಿನನಿತ್ಯ ನಮ್ಮ ಸ್ವಸ್ಥವನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ದಿನನಿತ್ಯ ಮಾಡಿಕೊಳ್ಳುವಂತಹ ಕ್ರಿಯೆಯನ್ನು ಪ್ರತಿಮರ್ಶ ನಸ್ಯ ಅಂತ ಕರಿತೀವಿ. ಈ ನಸ್ಯನ್ನು ಯಾರ್ಯಾದರೂ ಮಾಡಬಾರ್ದಂತ ಹೇಳೋದಾದರೆ ತುಂಬ ಚಿಕ್ಕ ಮಕ್ಕಳು ಅಥವಾ ತುಂಬ ವಯಸ್ಸಾಗಿರೋಂಥವರು, ಮತ್ತು ಗರ್ಭಿಣಿಯರು, ಮತ್ತು ಕೆಲವರಿಗೆ ರನ್ನಿಂಗ್ ನೋಸ್ ಅಂತ ಹೇಳ್ತೀವಿ, ಅಂದರೆ ಶೀತ ಆಗಿರ್ತದೆ, ಅಂಥ ಸಮಯದಲ್ಲಿ ನಸ್ಯ ಕ್ರಮವನ್ನು ನಾವು ಮಾಡಬಾರ್ದು. ಮತ್ತು ನಸ್ಯ ಕ್ರಮದ ಉಪಯೋಗಗಳನ್ನ ಹೇಳೋದಾದರೆ ಕೂದಲಿನ ರೋಗಗಳು, ಕೂದಲಿನ ಯಾವುದೇ ರೀತಿಯ ರೋಗ ಇದ್ರೂ ಅದರಿಂದ ನಿವಾರಣೆ ಮಾಡಲಿಕ್ಕೆ ನಸ್ಯ ಕ್ರಮವನ್ನು ಮಾಡ್ತೀವಿ. ಮತ್ತು ಕೂದಲು ಉದುರುವಿಕೆ, ಮತ್ತು ಮೂಗಿನಿಂದ ಮೂಗಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ, ಮತ್ತು ತಲೆನೋವು, ಮೇನಾಗಿ ಕಣ್ಣು ಮತ್ತು ತಲೆಯಲ್ಲಿನ ಕೂದಲಿನ ಸಮಸ್ಯೆಗಳಿಗೆ ಮುಖ್ಯವಾಗಿ ಯೂಸ್ ಮಾಡುವಂಥದ್ದು ನಾವು ನಸ್ಯ ಅಂತ ಹೇಳ್ಬೋದು.
5: ಮುಂದಿನ ಕ್ರಮ ಗಂಡೂಷ. ಗಂಡೂಷ ಅಂದರೆ ಉಗುರು ಬಿಸಿ ಎಣ್ಣೆ ಅಥವಾ ಕಷಾಯವನ್ನು ಬಾಯಲ್ಲಿ ತುಂಬಿಕೊಂಡು ಸ್ವಲ್ಪ ಹೊತ್ತು ಇಟ್ಟುಕೊಂಡು ಅದನ್ನು ಹೊರಗಾಕುವಂಥದ್ದು ಆಯುರ್ವೇದದ ಒಂದು ಕ್ರಮ. ಇದು ಬಾಯಿ, ಹಲ್ಲು ಮತ್ತು ಒಸಡುಗಳ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಆದರೆ ಬಾಯಲ್ಲಿ ಗಾಯ, ಉರಿಯೂತ ಅಂದರೆ ಮೌತ್ ಅಲ್ಸಸ್, ಜ್ವರ ಅಥವಾ ಅಜೀರ್ಣ ಇರುವಂಥವರು ಇದನ್ನು ತಪ್ಪಿಸಬಹುದು.

0: ಕೆಲಸವನ್ನು ಮಾಡಬಾರದು ಅಂತ ಕೂಡ ಹೇಳಿದ್ದಾರೆ. ಜ್ವರ, ಅಜೀರ್ಣ ಅಥವಾ ದೇಹದಲ್ಲಿ ಅಸ್ವಸ್ಥತೆ ಇದ್ದಾಗ ಅಭ್ಯಂಗ ಮಾಡೋದನ್ನ ನಿಲ್ಲಿಸಬೇಕು. ನಾವು ನಮ್ಮ ಪೂರ್ತಿ ದೇಹಕ್ಕೆ ಅಭ್ಯಂಗ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ನಾವು ತಲೆ, ಕಿವಿ ಮತ್ತು ಪಾದಗಳಿಗೆ ಅಭ್ಯಂಗ ಮಾಡಬಹುದು. ತಲೆಗೆ ಎಣ್ಣೆ ಹಚ್ಚುವುದರಿಂದ ಮನಸ್ಸು ಮತ್ತು ಇಂದ್ರಿಯಗಳಿಗೆ ವಿಶ್ರಾಂತಿ ಸಿಗುತ್ತದೆ. ಕಿವಿಗೆ ಎಣ್ಣೆ ಹಚ್ಚುವುದರಿಂದ ಕಿವಿಯ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಮತ್ತು ನಮ್ಮ ಕಿವಿಗಳಲ್ಲಿ ನರ್ವ್ ಸಪ್ಲೈ ಜಾಸ್ತಿ ಇರುತ್ತೆ. ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಪಾದಗಳಿಗೆ ಎಣ್ಣೆ ಹಚ್ಚುವುದರಿಂದ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ, ಉತ್ತಮ ನಿದ್ರೆ ಮತ್ತು ಪಾದಗಳ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ನಮ್ಮ ಸ್ಥಳೀಯ ಹವಾಮಾನಕ್ಕೆ ಅನುಗುಣವಾಗಿ ಸರಿಯಾದ ಎಣ್ಣೆ ಮತ್ತು ಸರಿಯಾದ ಸಮಯದಲ್ಲಿ ಅಭ್ಯಂಗವನ್ನು ದಿನಚರ್ಯದಲ್ಲಿ ಅಳವಡಿಸಿಕೊಂಡು ಹೋಗಬೇಕು.
1: ಮುಂದಿನ ಕ್ರಮ ಬಂದು ವ್ಯಾಯಾಮ. ವ್ಯಾಯಾಮ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಅದು ಫಿಸಿಕಲ್ ಎಕ್ಸಸೈಸಸ್. ಸೊ ಇದನ್ನ ನಾವು ಬೆಳಗ್ಗೆ ಎಳೆ ಬಿಸಿಲಿನಲ್ಲಿ ನಾವು ವ್ಯಾಯಾಮನ ಮಾಡ್ತಾ ಬರಬೇಕು. ಸೊ ಇವಾಗಿನ ಕಾಲದಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವಾಗ ನಮ್ಗಿರೋ ಸ್ಟ್ರೆಸ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಎಷ್ಟು ಒತ್ತಡಗಳಿರುತ್ತೆ. ಸೊ ಅದಕ್ಕೆಲ್ಲ ಈ ಫಿಸಿಕಲ್ ಎಕ್ಸಸೈಸ್ ಅಂತ ಮಾಡಿದಾಗ ನಮ್ಗೊಂದು ಮೈಂಡ್ ಫ್ರೀ ಆಗುತ್ತೆ ಅಂತಾನೆ ಹೇಳ್ಬೋದು. ವ್ಯಾಯಾಮ ಮಾಡೋದ್ರಿಂದ ನಮ್ಗೆ ಏನೇನೆಲ್ಲ ಲಾಭ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹವನ್ನ ಚುರುಕಾಗಿಡುತ್ತೆ ಅದು, ಮತ್ತೆ ನಮ್ಮ ದೇಹದ ಬಲವನ್ನು ಹೆಚ್ಚಿಸುತ್ತೆ ಮತ್ತು ಜೀರ್ಣಕ್ರಿಯೆಗೆ ಅದು ಉತ್ತಮ ಅಂತ ಹೇಳ್ಬೋದು. ಮತ್ತೆ ನಾವು ದಿನವಿಡೀ ಲೇಸಿನೆಸ್ ಅಥವಾ ಆಲಸ್ಯ ಏನಿರುತ್ತೆ ಅದನ್ನ ಕಡಿಮೆ ಮಾಡುತ್ತೆ ಅದು. ಈಗ ಸ್ವಲ್ಪ ಜನ ಹೇಳ್ತಾರೆ ಏನಂತಂದ್ರೆ, ನಾವು ದಿನನಿತ್ಯ ಕೆಲಸ ಮಾಡ್ತೀವಿ ಅಥವಾ ತೋಟಕ್ಕೆ ಹೋಗ್ತೀವಿ, ನಾವು ಮನೆ ಕೆಲಸವನ್ನ ಮಾಡ್ತೀವಿ, ಇದರಲ್ಲ ವ್ಯಾಯಾಮ ಆಗುತ್ತೆ, ಎಕ್ಸಸೈಸ್ ಆಗುತ್ತಲ್ಲ ಅಂತ ಅವ್ರು ನಮ್ಗೆ ಪ್ರಶ್ನೆ ಕೇಳ್ತಾರೆ. ಬಟ್ ಅದನ್ನ ನಾವು ವ್ಯಾಯಾಮಕ್ಕೆ ಕಂಪೇರ್ ಮಾಡೋದಕ್ಕಾಗಲ್ಲ. ಯಾಕಂತಂದ್ರೆ ವ್ಯಾಯಾಮಕ್ಕೆ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಅಂತ ಇದೆ. ಯಾಕಂದ್ರೆ ಇವಾಗ ವ್ಯಾಯಾಮ ಮಾಡ್ಬೇಕಂದ್ರೆ ಈ ಪೊಸಿಷನ್ ಇರಬೇಕು, ಈ ಪೊಸಿಷನ್ ಅಲ್ಲಿ ನಾವು ಈ ತರ ಉಸಿರು ಎಳ್ಕೊಬೇಕು, ಉಸಿರು ಬಿಡಬೇಕು ಅಂತ ತುಂಬಾ ಒಂದು ಕ್ರೈಟೀರಿಯಾಗಳಿರುತ್ತೆ. ಆದ್ರೆ ಕೆಲಸ ಮಾಡ್ಬೇಕಾದ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಏನಿರುತ್ತೆ ಅಂದ್ರೆ ಕೆಲಸನ ಮುಗಿಸ್ಬೇಕು ಅಂತ ಇರುತ್ತೆ. ಬಟ್ ವ್ಯಾಯಾಮ ಮಾಡ್ಬೇಕಾದ ನಮ್ಗದೊಂದು ಕಾನ್ಶಿಯಸ್ನೆಸ್ ಇರುತ್ತೆ, ಮತ್ತೆ ಅದೊಂದು ಕ್ರೈಟೀರಿಯಾನ ಫಾಲೋ ಮಾಡ್ತಾ ಬಂದಾಗ ನಮ್ಗದು ದೇಹಕ್ಕೆ ಒಂದು ಸಹನೆ ಶಕ್ತಿ ಮತ್ತೆ ನಮ್ಮ ಒಂದು ದೇಹದ ಬಲ ಅನ್ನೋದು ಹೆಚ್ಚಿಸುತ್ತೆ. ಸೊ ಮೇನ್ ಆಗಿ ವ್ಯಾಯಾಮದ ಬಗ್ಗೆ ನಾವೇನ್ ಹೇಳ್ತೀವಿ ಅಂದ್ರೆ ವಾಕಿಂಗ್ ಆಗಿರ್ಬೋದು, ಜಾಗಿಂಗ್ ಅಥವಾ ಸೂರ್ಯ ನಮಸ್ಕಾರ, ಯೋಗಾಭ್ಯಾಸ, ಇದು ಸಣ್ಣ ಪುಟ್ಟ ವ್ಯಾಯಾಮಗಳನ್ನ ನಾವು ಮಾಡ್ತಾ ಬಂದಾಗ ನಮ್ಗೆ ದಿನವಿಡೀ ಏನೇನು ಆಲಸ್ಯ ಏನಿರುತ್ತೆ ಅದು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಮೇನ್ ಆಗಿ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಯೂತ್ಸ್ಗಳಿಗೆ ಇದನ್ನ ನಾವು ಪ್ರಿಫರ್ ಮಾಡ್ಬೋದು. ಆ್ಯಂಡ್ ಆಚಾರ್ಯರು ಹೇಳಿರೋ ಪ್ರಕಾರ, ಸೊ ವ್ಯಾಯಾಮನ ನಮ್ಮ ದೇಹದ ಬಲ ಎಷ್ಟಿದೆ ಅದರ ಅರ್ಧದಷ್ಟು ನಾವು ಬಲ ಹಾಕಿ ವ್ಯಾಯಾಮನ ಮಾಡ್ತಾ ಬರಬೇಕು. ಯಾರಿಗಾದರೂ ತುಂಬಾನೇ ಜ್ವರ ಇದೆ, ಅಸ್ವಸ್ಥರಾಗಿದ್ದಾರೆ, ಅಜೀರ್ಣ ಇದೆ ಅಂತ ಹೇಳಿದ್ರೆ ಅಂಥವ್ರು ವ್ಯಾಯಾಮನ ಮಾಡೋ ಅವಶ್ಯಕತೆ ಇಲ್ಲ.
2: ಈಗ ವ್ಯಾಯಾಮ ಆದ ನಂತರ ಮುಂದಿನ ಕ್ರಮ ಉದ್ವರ್ತನ. ಉದ್ವರ್ತನ ಅಂದರೇನು? ಉದ್ವರ್ತನ ಅಂದರೆ ಔಷಧಿಯ ಪುಡಿಯನ್ನು ಉಪಯೋಗಿಸಿ ದೇಹಕ್ಕೆ ಸ್ಕ್ರಬ್ ಮಾಡುವಂಥದ್ದು. ಮೊದಲನೆಯದಾಗಿ ಇದನ್ನು ಎಂತಕ್ಕೆ ಮಾಡೋದಂತ ಹೇಳೋದಾದರೆ, ನಾವು ಈಗ ಮುಂಚೆ ಉದ್ವರ್ತನಗೂ ಮುಂಚೆ ಈಗ ಅಭ್ಯಂಗ ಮಾಡಿರ್ತೇವೆ, ಅಭ್ಯಂಗ ಆದ ನಂತರ ವ್ಯಾಯಾಮ ಮಾಡಿರ್ತೇವೆ. ಸೊ ಅದರಿಂದ ನಮಗೆ ವ್ಯಾಯಾಮ ಮಾಡುವಾಗ ಅದರಿಂದ ಬೆವರು ಬಂದಿರ್ತದೆ, ಮತ್ತು ಅಭ್ಯಂಗದಲ್ಲಿ ನಾವು ಎಣ್ಣೆನ ಯೂಸ್ ಮಾಡಿರ್ತೇವೆ. ಸೊ ಮುಖ್ಯವಾಗಿ ಆ ಎಣ್ಣೆಯನ್ನು ತೆಗಿಲಿಕ್ಕೆ ಉದ್ವರ್ತನನ್ನು ಮಾಡುವಂಥದ್ದು. ಮತ್ತು ಮುಖ್ಯವಾಗಿ ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳೋದಾದರೆ, ನಾವೀಗ ಅಭ್ಯಂಗದ್ದಾದರೆ ಅಭ್ಯಂಗದ್ದು ಮಾಡುವ ರೀತಿ ಎಣ್ಣೆನ ಹೇಗೆ ಅಪ್ಲೈ ಮಾಡ್ತೀವಿ ಅಂದರೆ ಅನುಲೋಮ ಗತಿ ಅಂತ ಶಾಸ್ತ್ರದಲ್ಲಿ ಹೇಳ್ತೀವಿ. ಅನುಲೋಮ ಗತಿ ಅಂದರೆ ನಮ್ಮ ದೇಹದ ರೋಮ ಹೇಗಿರ್ತದೆ ಅದೇ ಡೈರೆಕ್ಷನಲ್ಲಿ ಮಾಡುವಂಥದ್ದು. ಅದು ವಾತ ಪ್ರಶಮನ ಅಂದರೆ ನಮ್ಮ ದೇಹದಲ್ಲಿ ಅಭ್ಯಂಗ ಆದ ನಂತರ ವ್ಯಾಯಾಮ ಮಾಡೋದ್ರಿಂದ ವ್ಯಾಯಾಮದಲ್ಲಿ ವಾತ ಅನ್ನೋಕ್ಕಂಥದ್ದು ಜಾಸ್ತಿ ಆಗ್ತದೆ. ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನಾವು ಅಭ್ಯಂಗವನ್ನು ಮಾಡುವಂಥದ್ದು. ಸೊ ಅದೇ ಉದ್ವರ್ತನ ಮಾಡುವಾಗ ನಮ್ಮ ಅಲ್ಲಿ ಕಫವನ್ನು ಕಡಿಮೆ ಮಾಡಬೇಕಾಗಿರ್ತದೆ. ಕಫವನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಅಭ್ಯಂಗ ಮಾಡಿರುವಂತಹ ಆಪೋಸಿಟ್ ವೇಯಲ್ಲಿ ಉದ್ವರ್ತನ ಮಾಡುವ ಡೈರೆಕ್ಷನ್ ಇರಬೇಕು. ಅಂದರೆ ಪ್ರತಿಲೋಮ ಅಂದರೆ ನಮ್ಮದು ರೋಮ ಏನಿರ್ತದೆ ಅದರದ್ದು ಆಪೋಸಿಟ್ ಡೈರೆಕ್ಷನಲ್ಲಿ ಉದ್ವರ್ತನ ಅಂದರೆ ಔಷಧಿಯುಕ್ತ ಪುಡಿಯನ್ನು ಸ್ಕ್ರಬ್ ಮಾಡುವಂಥದ್ದು. ಮುಖ್ಯವಾಗಿ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದರೆ ದೇಹದ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡ್ತದೆ, ಮತ್ತು ದೇಹದಲ್ಲಿನ ಹೆಚ್ಚಾಗಿ ಇರುವಂತಹ ಕಫವನ್ನು ಸಮತೋಲನದಲ್ಲಿ ತರಲಿಕ್ಕೆ ಉಪಯೋಗ ಆಗ್ತದೆ. ಮತ್ತು ಮುಖ್ಯವಾಗಿ ಹೇಳೋದಾದರೆ ಚರ್ಮದಲ್ಲಿರುವ ದುರ್ವಾಸನೆ, ಅತಿಯಾದ ಬೆವರು, ತುರಿಕೆ, ಚರ್ಮದ ಮೇಲಿನ ಮಲಿನತೆಯನ್ನು ಕಡಿಮೆ ಮಾಡಲಿಕ್ಕೆ ಉದ್ವರ್ತನವನ್ನು ಮಾಡುವಂಥ ಪದ್ಧತಿ ಇದೆ. ಉದ್ವರ್ತನ ಆದ ನಂತರ ಸ್ನಾನ.

ಸ್ನಾನ ಈಗ ನಮಗೆ ತುಂಬ ಪ್ರಶ್ನೆ ಬರ್ತದೆ. ಸ್ನಾನ ನಾವು ಬಿಸಿನೀರಿನಲ್ಲಿ ಮಾಡಿದ್ರೆ ಒಳ್ಳೆಯದಾ, ತಣ್ಣೀರಲ್ಲಿ ಮಾಡಿದ್ರೆ ಒಳ್ಳೆಯದಾ, ಈ ರೀತಿ ಹಲವು ಪ್ರಶ್ನೆಗಳು ಬರ್ತಾ ಇರ್ತದೆ. ಆದರೆ ಆಚಾರ್ಯರು ಹೇಗೆ ಹೇಳಿದ್ದಾರೆ ಅಂತ ಅಂದರೆ, ನಾವು ದೇಹ ಅಂದರೆ ಕತ್ತಿನ ಕೆಳಗಿನ ಭಾಗಕ್ಕೆ ನಾವು ಸಾಧಾರಣವಾಗಿ ಬಿಸಿ ನೀರನ್ನು ಉಪಯೋಗಿಸ್ಲಿಕ್ಕೆ, ಮತ್ತು ಕತ್ತಿನ ಮೇಲ್ಭಾಗಕ್ಕೆ ನಾವು ಕತ್ತಿನ ಕೆಳಭಾಗಕ್ಕೆ ಎಷ್ಟು ಬಿಸಿಯನ್ನು ಉಪಯೋಗಿಸಿರ್ತೀವಿ ಅದಕ್ಕಿಂತ ಕಡಿಮೆ ಟೆಂಪರೇಚರ್, ಅಂದರೆ ತಣ್ಣನೆ ನೀರಲ್ಲ ಅದಕ್ಕಿಂತ ಕಡಿಮೆ ಟೆಂಪರೇಚರ್ ನೀರನ್ನ ಉಪಯೋಗಿಸ್ಲಿಕ್ಕೆ ಅಂತ ಉಲ್ಲೇಖ ಇದೆ. ಇದು ಯಾಕೆ ಅಂತ ಹೇಳೋದಾದರೆ, ಕತ್ತಿನ ಕೆಳಗಿನ ಭಾಗದಲ್ಲಿ ನಾವು ಬಿಸಿ ನೀರನ್ನ ಉಪಯೋಗಿಸೋದ್ರಿಂದ ನಾವು ಕತ್ತಿನ ಕೆಳಭಾಗದಲ್ಲಿರುವ ಭಾಗಗಳಂದರೆ ಕೈ ಕಾಲು ಅದನ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಆಯಾಸ ಆಗಿರ್ತದೆ. ಸೊ ಆಯಾಸದಿಂದ ನಾವು ಇದು ಮಾಡಲಿಕ್ಕೋಸ್ಕರ ನಾವು ಬಿಸಿನೀರಿಂದ ಸ್ನಾನ ಮಾಡಿದ್ರೆ ಆಯಾಸ ಎಲ್ಲ ಕಡಿಮೆ ಆಗ್ತದೆ. ಅದೇ ನಾವು ಅದೇ ಟೆಂಪರೇಚರ್ ಇರೋ ನೀರನ್ನು ನಾವು ತಲೆ ಭಾಗಕ್ಕೆ ಮುಖದ ಭಾಗಕ್ಕೆ ಯೂಸ್ ಮಾಡಿದ್ದೆ ಆದರೆ ಅಲ್ಲಿ ಇರೋವಂಥದ್ದು ಸೂಕ್ಷ್ಮ ಅಂಗಗಳು ಅಂದರೆ ಕಣ್ಣು ಕಿವಿ ಕೂದಲೆಲ್ಲ, ನಾವು ಅದೇ ತಾಪಮಾನದ ಬಿಸಿನೀರನ್ನ ಯೂಸ್ ಮಾಡಿದ್ರೆ ಅದಕ್ಕೆ ತುಂಬ ಹಾರ್ಮ್ ಆಗ್ತದೆ. ಅಂದರೆ ಕಣ್ಣಿನ ಪ್ರಾಬ್ಲಮ್ ಬರೋವಂಥದ್ದು, ಕೂದಲುದುರುವಂಥದ್ದು, ಈ ಥರ ಸಮಸ್ಯೆಗಳನ್ನೆಲ್ಲ ನಾವು ನೋಡ್ಬೋದು. ಅದಕ್ಕಾಗಿ ನಾವು ಕತ್ತಿನಿಂದ ಕೆಳಗೆ ಭಾಗಕ್ಕೆ ಯಾವ ಟೆಂಪರೇಚರ್ನ ನೀರು ಯೂಸ್ ಮಾಡ್ತೀವಿ ಅದಕ್ಕಿಂತ ಕಡಿಮೆ ಟೆಂಪರೇಚರ್ ನೀರನ್ನು ನಾವು ಕತ್ತಿನ ಮೇಲ್ಭಾಗಕ್ಕೆ ಯೂಸ್ ಮಾಡಿ ಸ್ನಾನ ಮಾಡುವಂಥದ್ದು ಪದ್ಧತಿ ಕ್ರಮವನ್ನು ಆಚಾರ್ಯರು ತಿಳಿಸಿದ್ದಾರೆ. ಸ್ನಾನ ಆದ ನಂತರನೇ ಭೋಜನ ಮಾಡುವಂಥ ಕ್ರಮ. ಮತ್ತು ಈಗ ಇಷ್ಟು ಕ್ರಮಗಳೇನು ಹೇಳಿದ್ವಿ, ಇದು ದಿನಚರ್ಯೆ ಅಂದರೆ ನಮ್ಮ ಆಚಾರ್ಯರು ಮೆನ್ಷನ್ ಮಾಡಿರುವಂತಹ ದಿನಚರ್ಯ ಕ್ರಮಗಳು. ಇದನ್ನು ನಾವು ಕ್ರಮಬದ್ಧವಾಗಿ ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ.

ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ತುಳು ಭಾಷೆಗ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ಈ ಕಾರ್ಯಕ್ರಮಡು ಪಾಲ್ಪಡೆಪಿನ ಬಿನ್ನೆರ್ ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರ್ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ, ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ತುಳು ಜನಪದ ವಿದ್ವಾಂಸರ್, ಶ್ರೀ ಚಂದ್ರಹಾಸ ಕಣಂತೂರು ತುಳು ಸಾಹಿತಿ. ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ ನಾಲ್ಕು ರಡ್ಡು ಸೊನ್ನೆ ನಾಲ್ಕು ಒರ್ಬ ನಾಲ್ಕು ಒರ್ಬ. ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024. ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗುದ ತಿರ್ಲ, ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇದೀಗ ತ್ಯಾಗುದ ತಿರ್ಲ ತುಳು ಯಕ್ಷಗಾನದ ಮೊದಲನೇ ಕಂತು.

ಅಂಬು ನಿಧಿಯ ಆತ್ಮದೇಗಿ ಕೈ ಮುಗಿದ ಅಂಬುಜಾಸನ ವಾಣಿಯರ ಪಾದಾಂಬುಜಿಗೆ ಪೊಡ ಮಡುತ ಉರ್ಣಿಪೆ ನೀ ಕಥಾ ಅಮೃತವ

ಕೇಶಿನ ಕಣ್ಣನೀರದ ಕಥೆನ ಪಂಪೆ. ಆ ಕೇಶಿನಿ ಪಂಪಿನ ಬಾಲೆ ಮಾತೇರ್ನ ಕಣ್ಣದು ಮೆರ್ಕನ ಮೆಕ್ಕಸದ ಉರುವಾದಿತ್ತು. ಆಂಡ ನರ್ತನ ಪಂತಡು ಲೋಕಮರ್ಮೆ ಪುದರನ ಗೆಂದುದು. ಕಲ್ಪಾಯಿನ ಎಂಕಲ ಗುರುಮಠದಲ ಮುಕರ್ತೇನ ಕನೈನಾಲು. ಆಂಡ ದಾದಮನ್ಪುನ ಮಗ ಎಕ್ಕಂದಿನ ದೈವ ಕಣ್ಣಗ ಕಾಣದ ಆ ದೈವ ಆ ಬಾಲನು ಎಕ್ಕಂದಿಲಗ ಕೊನೈನ ಕಥೆನು ಬಂದೇ

ಇದ್ದಿನಂಪ ಮುತ್ತು ಉಂಡು, ಮುತ್ತು ಇದ್ದಿನಂಪ ಸತ್ಯ ಉಂಡು, ಸತ್ಯ ಇದ್ದಿನಂಪ ಧರ್ಮ ನೆಗೆ ಪುಂಡು ಪಂಪಿ ಪಾತರಗು ಗಾಬುಗು ನೋಡು ಗೋಪಿನ ಅಗತ್ಯ ಇದ್ದಿ ದಾಯೆ ಪಂಡ ತಾರೆ ಮಾರೆ ಮಣ್ಣಿಡು ನೆಗೆದು ತೋಜುಡು ಐದು ಧಾರ್ಮಿಕ ಕುಟುಂಬ ಮಾಯಾದಿ ಕಣ್ಣುಡು ಕುಲೆಯನ್ನ ಬುಳೆ ಭಾಗ್ಯ ಕಾಡು ದುಕ್ಕುದ ಮರಟಿಲ್ಲ ತಿಗಿತ ಪಟ್ಟಿ ದೈವಗು ಸ್ಥಾನ ದೇವರಿಗೆ ಗುಂಡ ಮಣ್ಣಿನ

ಆಯ್ನ ಮಟ್ಟಲಿಗೆ ಪಾಡಿಂದ

ಅಂದ ಮಂತ್ರಿಲ ಅಂಚಾದ ಆಯ್ನಾತಿ ಬೇಗ ಪೋಯಿ ಈ ಕಾರ್ಯದ ತಡೆ ಮಲ್ಪಿನ ಬರ್ಚಿ ತುಂಬ

ಇದುವರೆಗೆ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024 ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ ಇದರ ಮೊದಲನೇ ಕಂತು ಕೇಳಿದಿರಿ. ಯಕ್ಷಗಾನದ ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ನಮಸ್ಕಾರ, ಯಾನ್ ಸಾಯಿಕೃಷ್ಣ ಕುಡ್ಲ ಪಾತ್ರದಲ್ಲ ನಿಖಿಲ್ ಕೇನೊಂದುಲ್ಲರು 107.8 FM ಸಾರಂಗ್ ಒಂದು ರಂಗರಂಗದ ಬದುಕು.

0: ಇತ್ತನೇಟ ಉಡಲ್ದ ತುಡರ್ ಈ ತುಳು ಸಿನಿಮಾದ ಪದಕುಲನ್ನು ಕೇಂದರ್ ಅಂಚನೆ ನನ್ನ ದುಂಬಗ ಬಯ್ಯ ಮಲ್ಲಿಗೆ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲು.
1: Ha, ha, ha, ha.

ಗೀತನೇಟ ಉಡಲ್ದ ತುಡರ್ ಅಂಚನೆ ಬಯ್ಯ ಮಲ್ಲಿಗೆ. ಈ ತುಳು ಸಿನಿಮಾದ ಕೆಲವೊಂದು ಪದಕುಲಿನ ಕೇನೊಂದು ಬರ್ತಾರೆ. ಇಡಗ ಇನ್ನಿತು ತುಳು ಪ್ರಸಾರ ಮುಗಿಂಡ ಮಾತ್ರೆಗ್ಲ ಸೊಲ್ವೇನು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

107.8 FM Radio Sarang. Iga app nalu kuda labhya.